ನಮ್ಮೆಲ್ಲ ಕೇಳುಗ ಬಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಭಾದ್ರಪದ ಮಾಸದ 17 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 8 ತಾರೀಖು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58:44. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ. ಇದೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ ಗೋಣಿ ಬಸವರಾಜ್ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, ವಂದನಾಮೂರ್ತಿ ಹಾಗೂ ವೀಣಾ ರಮೇಶ್ ಅವರು ಹಾಡಿರುವಂತಹ ಗೀತೆಗಳ ಪ್ರಸಾರವಿದೆ. ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆಗಳ ಪ್ರಸಾರವಿದೆ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರಿ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಪ್ರತಿಮೆಯನ್ನು ಹಿರಿಮೆಯನ್ನು ಎತ್ತಿ ಹಿಡಿದ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ದಿಗ್ವಿಜಯ್ ಬಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಪಿಸಿಒಎಸ್ ಮತ್ತು ಪಿಸಿಒಡಿ ಕುರಿತು ಕೆಎಂಸಿಆರ್ನಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಸಹಜ ಕಿತ್ತೂರ ಅವರೊಂದಿಗೆ ಸಂದರ್ಶನ. ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಕುರಿತು ಡಾಕ್ಟರ್ ಶ್ವೇತಾ ಕುಲಕರ್ಣಿ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿ, ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಮ್ಎನ್, ಹಿರಿಯ ಪತ್ರಕರ್ತರು. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ. ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮೀನು ಆರೋಗ್ಯದ ಹೊಸ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್ ಕುರಿತು ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಏಳು ಗಂಟೆ 20 ನಿಮಿಷಕ್ಕೆ ತುರುವಿಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಪಿಎಸ್ ವಸಂತ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳಬಹುದು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿನಾಯಕ ವೈದ್ಯನಾಥನ್ ಅವರಿಂದ ವೀಣಾವಾದನ. ಮೃದಂಗ ಸಹಕಾರ ನೀಡಿದ್ದಾರೆ ಆರ್ ನರಸಿಂಹನ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇದರಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

0: ಆಕಾಶವಾಣಿ ಸಮಯ 6:05 ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Renu Kataria.

ಇದುವರೆಗೆ ಬಿ ಕೆ ಪ್ರಮಥ್ ಅವರು ಹಾಡಿದಂತಹ ಪುರಂದರದಾಸರ ರಚನೆಗಳನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕ ಮುಂದುವರಿಯುತ್ತಿದೆ. ಇದೀಗ ಎಂ ಎನ್ ಹರಿಣಿ ಅವರು ಹಾಡಿರುವಂತಹ ದಾಸರ ಪದಗಳು. ಮೊದಲಿಗೆ ತಾಳುವಿಕೆಗಿಂತ ತಪವೂ ಇಲ್ಲ, ವಾದಿರಾಜರ ರಚನೆ.

0: ಇದುವರೆಗೆ ಎಂಎನ್ ಹರಣಿಯವರು ಹಾಡಿದಂತಹ ದಾಸರ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಶುಭೋದಯ ಕರ್ನಾಟಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ ಗೋಣಿ ಬಸವರಾಜ ಅವರಿಂದ.
1: ಪುರಾಣ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧವು ಅತ್ಯಂತ ಪವಿತ್ರವಾದುದು ಹಾಗೂ ದೈವಿಕವಾದುದು ಎಂದು ಪರಿಗಣಿಸಲಾಗುತ್ತಿತ್ತು. ಗು ಎಂದರೆ ಅಜ್ಞಾನದ ಕತ್ತಲೆ, ರು ಎಂದರೆ ಅದನ್ನು ಹೋಗಲಾಡಿಸುವ ಬೆಳಕು. ಅಜ್ಞಾನದ ಅಂಧಕಾರದಲ್ಲಿ ತೊಳಲುತ್ತಿರುವ ಮನುಷ್ಯನಿಗೆ ಜ್ಞಾನದ ದಿವ್ಯ ಜ್ಯೋತಿಯನ್ನು ಬೆಳಗಿಸಿ ಸರಿಯಾದ ಜೀವನ ಮಾರ್ಗವನ್ನು ತೋರಿಸುವ ಮಹಾನ್ ಚೇತನವೇ ಗುರು. ಪುರಾಣಗಳ ಪ್ರಕಾರ ಗುರುವನ್ನು ಕೇವಲ ಶಿಕ್ಷಕನೆಂದು ನೋಡದೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸ್ವರೂಪವೆಂದೇ ಪೂಜಿಸಲಾಗುತ್ತಿತ್ತು. ಪುರಾಣ ಕಾಲದಲ್ಲಿ ಶಿಕ್ಷಣ ಪದ್ಧತಿಯ ಗುರುಕುಲ ಆಧಾರಿತವಾಗಿತ್ತು. ಬಾಲಕರು ತಮ್ಮ ಬಾಲ್ಯದಲ್ಲಿಯೇ ಎತ್ತವರನ್ನು ತೊರೆದು ಗುರುವಿನ ಆಶ್ರಯವನ್ನು ತೆರಳಿ ಶಿಕ್ಷಣ ಮುಗಿಯುವವರೆಗೂ ಅಲ್ಲೇ ವಾಸಿಸುತ್ತಿದ್ದರು. ಆಶ್ರಮದ ಜೀವನವು ಶಿಸ್ತು, ಸರಳತೆ ಮತ್ತು ಸಮಾನತೆಯಿಂದ ಕೂಡಿತ್ತು. ಅಲ್ಲಿ ರಾಜಕುಮಾರನಾಗಲಿ ಅಥವಾ ಸಾಮಾನ್ಯ ಪ್ರಜೆಯಾಗಲಿ ಎಲ್ಲರಿಗೂ ಒಂದೇ ರೀತಿಯ ನಿಯಮಗಳಿದ್ದವು. ಬೆಳಗ್ಗೆ ಬೇಗ ಏಳುವುದು, ಆಶ್ರಮವನ್ನು ಶುಚಿಗೊಳಿಸುವುದು, ಉರಿ ಸೌದೆ ತರುವುದು, ಹಸುಗಳನ್ನು ಮೇಯಿಸುವುದು ಮತ್ತು ಭಿಕ್ಷಾಟನೆ ಮಾಡುವುದು ಆಶ್ರಮದ ದೈನಂದಿನ ಚಟುವಟಿಕೆಗಳಾಗಿದ್ದವು. ಈ ಕಾಯಕಗಳ ಮೂಲಕ ಶಿಷ್ಯರಲ್ಲಿ ಅಹಂಕಾರ ನಾಶವಾಗಿ ಕಾಯಕ ನಿಷ್ಠೆ, ನಮ್ರತೆ ಮತ್ತು ಸ್ವಾವಲಂಬನೆ ಬೆಳೆಯುತ್ತಿತ್ತು. ಗುರುಗಳು ಶಿಷ್ಯರಿಗೆ ಕೇವಲ ಅಕ್ಷರಭ್ಯಾಸ ಅಥವಾ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಮಾತ್ರ ಕಲಿಸುತ್ತಿರಲಿಲ್ಲ, ಬದಲಾಗಿ ಧರ್ಮ, ನೀತಿಶಾಸ್ತ್ರ, ಆಯುರ್ವೇದ, ಖಗೋಳಶಾಸ್ತ್ರ, ಯೋಗ ಮತ್ತು ಮುಕ್ತ ಜೀವನ ನಡೆಸುವ ಕಲೆಯನ್ನು ಧಾರೆ ಎರೆಯುತ್ತಿದ್ದರು. ಶಿಷ್ಯನ ಒಳಗಿರುವ ಪ್ರತಿಯೊಂದು ತತ್ವವನ್ನು ಗುರುತಿಸಿ ಅವನ ಸ್ವಭಾವ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಜ್ಞಾನ ನೀಡುವ ಅದ್ಭುತ ಕೌಶಲ್ಯ ಗುರುಗಳಾಗಿತ್ತು. ಪುರಾಣಗಳಲ್ಲಿ ಗುರು ಶಿಷ್ಯರ ಪ್ರಮುಖವಾದ ಜೋಡಿಗಳೆಂದರೆ ವಸಿಷ್ಠ ಮತ್ತು ಶ್ರೀರಾಮ. ರಾಮಾಯಣದಲ್ಲಿ ವಸಿಷ್ಠ ಮಹರ್ಷಿಗಳು ಶ್ರೀರಾಮನಿಗೆ ದಿವ್ಯ ಜ್ಞಾನ ಮತ್ತು ಧರ್ಮದ ತತ್ವಗಳನ್ನು ಬೋಧಿಸಿದರು. ಶ್ರೀಕೃಷ್ಣ ಮತ್ತು ಬಲರಾಮರು ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿದ್ದು 64 ದಿನಗಳಲ್ಲಿ 64 ಕಲೆಗಳನ್ನು ಕರಗತ ಮಾಡಿಕೊಂಡರು. ಮಹಾಭಾರತದಲ್ಲಿ ಧನುರ್ವಿದ್ಯೆಯ ಶ್ರೇಷ್ಠ ಗುರುವಾದ ದ್ರೋಣಾಚಾರ್ಯರು ಅರ್ಜುನನ ಮೇಲಿನ ಪ್ರೀತಿ ಮತ್ತು ಕಠಿಣ ತರಬೇತಿಯಿಂದ ಅವನನ್ನು ಜಗತ್ತಿನ ಅತ್ಯುತ್ತಮ ಬಿಲ್ವಿದ್ಯನ್ನಾಗಿ ಮಾಡಿದರು. ಪರಶುರಾಮ ಮತ್ತು ಕರ್ಣ ಗುರು ಶಿಷ್ಯರ ಸಂಬಂಧವನ್ನು ಅವಲೋಕಿಸಿದಾಗ ದಿವ್ಯಾಸ್ತ್ರಗಳನ್ನು ಕಲಿಯಲು ಕರ್ಣನು ಗುರು ಪರಶುರಾಮರಲ್ಲಿಗೆ ತೆರಳಿದ ಘಟನೆ ಹಾಗೂ ನಂತರದ ಶಾಪದ ಪ್ರಸಂಗವು ಪುರಾಣಗಳಲ್ಲಿ ಪ್ರಮುಖ ತಿರುವನ್ನು ನೀಡುತ್ತದೆ. ವಿದ್ಯಾಭ್ಯಾಸ ಮುಗಿದ ನಂತರ ಶಿಷ್ಯನು ಗುರುವಿಗೆ ಕೃತಜ್ಞತೆಯ ಸಂಕೇತವಾಗಿ ನೀಡುವ ಕಾಣಿಕೆಯನ್ನು ಗುರುದಕ್ಷಿಣೆ ಎನ್ನಲಾಗುತ್ತಿತ್ತು. ಏಕಲವ್ಯನು ದ್ರೋಣಾಚಾರ್ಯರ ವಿಗ್ರಹವನ್ನೇ ಗುರುವಾಗಿ ಸ್ವೀಕರಿಸಿ ಧನುರ್ವಿದ್ಯೆ ಕಲಿತಿದ್ದರು. ಗುರುಗಳು ಗುರುದಕ್ಷಿಣೆ ಕೇಳಿದಾಗ ತನ್ನ ಹೆಬ್ಬೆರಳನ್ನೇ ದಕ್ಷಿಣೆಯಾಗಿ ನೀಡಿದ್ದು ಗುರುಭಕ್ತಿಗೆ ಉದಾಹರಣೆಯಾಗಿದೆ. ಶ್ರೀಕೃಷ್ಣನು ತನ್ನ ಗುರು ಸಾಂದೀಪನಿಯರು ಮೃತಪಟ್ಟ ಮಗನನ್ನೇ ಯಮಲೋಕದಿಂದ ಮರಳಿ ತಂದು ಗುರುದಕ್ಷಿಣೆಯಾಗಿ ನೀಡಿದರು. ಗುರುದಕ್ಷಿಣೆ ಎನ್ನುವುದು ಕೇವಲ ಹಣ ಅಥವಾ ಸಂಪತ್ತಿನ ರೂಪದ್ದಾಗಿರಲಿಲ್ಲ, ಅದು ಗುರುವಿಗೆ ಶಿಷ್ಯನು ತೋರಿಸುವ ಶ್ರದ್ಧೆ, ಕೃತಜ್ಞತೆ ಮತ್ತು ಸಮರ್ಪಣ ಭಾವದ ಸಂಕೇತವಾಗಿತ್ತು. ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ದರೂ ಕೋಟಿಗಟ್ಟಲೆ ಮಾಹಿತಿ ನಮ್ಮ ಬೆರಳ ತುದಿಯಲ್ಲಿ ಲಭ್ಯವಿದ್ದರೂ ಒಬ್ಬ ಮಾರ್ಗದರ್ಶಕ ಅಥವಾ ಗುರುವಿನ ಸ್ಥಾನವನ್ನು ಯಾವುದೂ ತುಂಬಲು ಸಾಧ್ಯವಿಲ್ಲ. ಪುರಾಣ ಕಾಲದ ಗುರು ಶಿಷ್ಯರ ಪರಂಪರೆಯ ನಮಗೆ ಕೇವಲ ಜ್ಞಾನ ಪಡೆಯುವುದನ್ನು ಮಾತ್ರವಲ್ಲ, ಆ ಜ್ಞಾನವ ವಿನಯ, ಶ್ರದ್ಧೆ ಮತ್ತು ಧರ್ಮ ಮಾರ್ಗದರ್ಶನದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ. ಇಂದಿನ ಪ್ರಸ್ತುತದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧವನ್ನು ನಾವು ಒಮ್ಮೆ ಅವಲೋಕಿಸಿದಾಗ ಗುರುಕುಲದಲ್ಲಿ ಗುರುಗಳು ಶಿಷ್ಯನಿಗೆ ಶಿಕ್ಷೆಯನ್ನು ನೀಡಿ ದಂಡಿಸಿ ಅವರಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ಈಗ ಪ್ರಸ್ತುತ ದಿನಗಳಲ್ಲಿ ಬದಲಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ನೀಡುವುದು, ಬೈಯುವುದು, ತೆಗಳುವುದು ಮಾಡುವಂತಿಲ್ಲ. ಇವತ್ತು ಶಿಕ್ಷಕರೇ ಅಪ್ಡೇಟ್ ಆಗಿ ಶಿಕ್ಷಕರು ಮೊದಲು ಕಲಿತು ತದನಂತರ ವಿದ್ಯಾರ್ಥಿಗಳನ್ನು ಪ್ರೀತಿಸಿ ಪ್ರಶಂಸೆಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸಿ ಪ್ರೀತಿಸಿ ವಿಶ್ವಾಸದಿಂದ ನೋಡುತ್ತಾ ವಿದ್ಯಾರ್ಥಿಗಳಿಗೆ ಮನಸ್ಸನ್ನು ಗೆದ್ದು ಎಲ್ಲಾ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಅವರಲ್ಲಿ ಧೈರ್ಯವನ್ನು ನೀಡಿ ಆತ್ಮವಿಶ್ವಾಸವನ್ನು ತುಂಬಿ ಅವರಿಗೆ ಮಾರ್ಗದರ್ಶನ ನೀಡಿ ಎಲ್ಲಾ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾದಾಗ ಮಾತ್ರ ಸಾಧ್ಯವಾಗುತ್ತದೆ.
0: ಇದುವರೆಗೆ ಗೋಣಿ ಬಸವರಾಜ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
0: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
2: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
0: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
2: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ ತುಂಬಿದೆ ಆನಂದ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಕೆ ಇಂದಿರಾ, ಪ್ರಸಿದ್ಧ ಕಾದಂಬರಿಕಾರ್ತಿ, ಸರಳ ನಿರೂಪಣೆ, ಗಟ್ಟಿತನ, ವಿಷಯ, ವಸ್ತು, ಸಾಮಾಜಿಕ ಸಂಗತಿಗಳನ್ನು ಅವರು ಮುಟ್ಟುತ್ತಿದ್ದ ಪರಿ, ಇದೆಲ್ಲ ಅವರನ್ನು ವಿಶಿಷ್ಟವನ್ನಾಗಿಸಿತು. ಗೆಜ್ಜೆಪೂಜೆ, ಪಣಿಯಮ್ಮ, ಗಿರಿಬಾಲೆ ಇವೆಲ್ಲ ಚಲನಚಿತ್ರವಾದ ಅವರ ಕೃತಿಗಳು. ಎಂಕೆ ಇಂದಿರಾ ಅವರ ಧ್ವನಿಯನ್ನ ಆಲಿಸೋಣ.
4: ಸದಾನಂದ ಕಾದಂಬರಿ ಬರಿತಾ ಇದ್ದೆ ನಾನು. ಸದಾನಂದ ರಾಜು ಇಬ್ಬರೂ ಬೊಂಬಾಯಿ ಹೊರಡ್ತಾರೆ. ಬೊಂಬಾಯಿ ಹೊರಟಾಗ ಇವನು ಮಂಗಳೂರಿಗೆ ಬರ್ತಾನೆ. ಯಾರು ಸದಾನಂದ? ಮಂಗಳೂರಿಗೆ ಬಂದು ಅಲ್ಲಿಂದವೇ ಬೊಂಬಾಯಿಗೆ ಹೊರಡ್ತಾನೆ. ಅವನು ಟ್ರೈನಲ್ಲ ಹೊರಡ್ತಾನೆ. ಆವಾಗ ಹೊರಟಾಗ ಹಾಗೆ ಬರೆದಿದ್ದೆ ನಾನು, ಬರ್ಕೊಂಡು ಹೋಗಿದ್ದೆ. ನಮ್ಮ ಯಜಮಾನರು ಪಕ್ಕದಲ್ಲೇ ಮಲ್ಕೊಂಡಿದ್ರು. ಅವರು ಇದೇನು ಈಗ ಮಂಗಳೂರಿಗೆ ಬಂದು ಹೊರಡಬೇಕಾದಿಲ್ಲ, ಕನ್ನನೂರು ಮುಖಾಂತರ ಹೋದ್ರೆ ತುಂಬ ಹತ್ತಿರ ಬೊಂಬಾಯಿ, ನೀನು ತಪ್ಪು ಬರೆದಿದ್ದೀಯಾ ಅಂತ ನಮ್ಮ ಯಜಮಾನ್ ಹೇಳಿದ್ರು. ವಾಸ್ತವವಾಗಿ ನನಗೆ ಅದು ಗೊತ್ತಿರಲಿಲ್ಲ. ಅದಕ್ಕೆ ಪರವಾಗಿಲ್ಲ ಬಿಡಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದೆ. ಮುಂದಿನ ಪುಟದಲ್ಲೇ ಅವರಿಬ್ಬರೂ ಬೊಂಬಾಯಿಗೆ ಹೋಗೋದು ಇದು ಬಂತು. ಆವಾಗ ರಾಜು ರೈಲಿನಲ್ಲಿ ಕೂತ್ಕೊಂಡಾಗ ಕೇಳ್ತಾನೆ, ಎಲ್ಲ ಸೀದಾ ಕನ್ನನವ್ರ ಮುಖಾಂತರ ಹೋಗಿದ್ದು, ನಿಮಗೆ ಚಾರ್ಜು ಕಡಿಮೆ ಆಗ್ತಿತ್ತು, ಹೊಟ್ಟೆಣ್ಣು ಆಗ್ತಿತ್ತು, ಸ್ವಲ್ಪ ಬೇಗ ಸೇರ್ತಾ ಇದ್ದೆ, ಯಾಕೆ ಮಂಗಳೂರಿಗೆ ಬಂದು ನೀವು ಹೋಗ್ತಾ ಇದ್ದೀರಿ ಹಾಗೆ ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನನ್ನ ಸ್ನೇಹಿತ ಇಲ್ಲಿದ್ದಾನೆ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ನಮ್ಮ ಪಬ್ಲಿಷರು ಒಬ್ಬಿದ್ದಾನೆ ಇಲ್ಲಿ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಹೀಗೆ ಹೋಗೋಣ ಅಂತ ಹೀಗೆ ಬಂದೆ. ಅಷ್ಟೇ ಹೊರತು ಇನ್ನೇನಿಲ್ಲ, ನಾನು ಯಾವಾಗಲೂ ಸಾಮಾನ್ಯ ಕನ್ನನೂರು ಮುಖಾಂತರನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ತಿಪ್ಪೆ ಸರಿಸಿ ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಯಜಮಾನಿಗೆ ಆಶ್ಚರ್ಯ ಆಯಿತು, ಹೆಂಗೆ ಸರ್ ಮಾಡಿಬಿಟ್ಟೆಲ್ಲ ನೀನು ಹಾಗೆ ಅಂತೇಳಿ. ಹಾಗೆ ಅಕಸ್ಮಾತ್ ಏನಾದ್ರೂ ಒಂದು ನನಗೆ ಅಕಸ್ಮಾತ್ ಮರೆತು ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ಮುಂದೆ ನಾನು ಅದರಲ್ಲೇ ತಿದ್ದುಬಿಡ್ತೇನೆ ಹೊರತು ಹೊಡೆದು ಅಳಿಸಿ ತಿದ್ದಿ ಹರಿದು ಅದೆಲ್ಲ ಮಾಡೋ ಪದ್ಧತಿನೇ ಇಲ್ಲ. ಯಾವ ಕಾದಂಬರಿನೂ ಮಾಡಿಲ್ಲ ಇದುವರೆಗೆ. 62 ಪುಸ್ತಕದಲ್ಲಿ ಪತ್ರಿಕೆಯವ್ರು ಬರೀತಾರೆ ಇಂಥದ್ದು ಕಳಿಸಿ, ಇಂಥದ್ದು ಸುಖ ಅಂತಾನೆ, ದುರಂತಾನೆ, ಏನೋ ಒಂದು ಕಳಿಸಿ ಪುಟ ಅಂತ. ಅಷ್ಟೇ ಪುಟ ಸರಿಯಾಗಿ ಮುಗಿದಿರುತ್ತೆ ನಾನು ಸರಿಯಾಗಿ.
5: ನಾನು ಮಲೆನಾಡಿನಲ್ಲಿ ಅಂದರೆ ನನ್ನ ತವರು ಮನೆ ಒಳಗೆ ಸುಮಾರು 16 ವರ್ಷಗಳವರೆಗೆ ಅಲ್ಲೇ ಇದ್ದೆ. ಅಲ್ಲಿವರೆಗೆ ನನ್ನ ಒಂದು ಸುಮ್ಮನೆ ಸೀಮಿತವಾಗಿ ಇಟ್ಕೊಂಡಿದ್ದೇನೆ ಹೊತ್ತು ನನಗೆ ಬೇಕಾದಷ್ಟು ಬರೆಯೋದು ಬೇಕಾದಷ್ಟು ಇದೆ. ಆದರೆ ಮಲೆನಾಡಿನ ಜನಜೀವನ, ಅಲ್ಲಿ ಭಾಷೆ ಕೆಲವರು ಮಲೆನಾಡು ಭಾಷೆನೇ ಕೆಲವರಿಗೆ ಅರ್ಥವಾಗಲ್ಲ, ಮೊನ್ನೆ ಕೂಡ ಅದೇ ಅಂತೂ ಗೊತ್ತಾಗಲ್ಲ. ಅದನ್ನು ನಾನು ಸುಮ್ಮನೆ ಬರ್ಕೊಂಡು ಹೋಗಿದ್ದರಿಂದ ಅದು ಕೆಲವರಿಗೆ ಅರ್ಥವಾಗದೆ ಹೋಗಬಹುದು.
4: ಶ್ರೀಮಂತರಿಂದ ಹಿಡಿದು ಬಡವರು ಕೊನೆಯ ತನಕ ಎಲ್ಲರೂ ಪ್ರತಿಯೊಂದು ಕುಟುಂಬದ್ದು ಯಾರ್ಯಾರು ಯಾವ್ಯಾವ ಥರ ಭಾವನೆ, ಅದು ಜಾತೀಯತೆ ಕೆಲವು ಕಡೆ ಇದೆಯಲ್ಲ ಅದರಲ್ಲಿ ಯಾವ್ಯಾವ ಥರ ಇತ್ತು ಅಂಥದ್ದು ಎಷ್ಟೋ ಘಟನೆಗಳು ಈಗ ಈಗಿನ ಜನಗಳಿಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಘಟನೆಗಳು ನನ್ನ ಕಣ್ಣು ಮುಂದೆ ನಡೆದಿದೆ. ಕಣ್ಣು ಮುಂದೆ ನಡೆದಿದ್ದನ್ನು ಸತ್ಯವಾದ್ದನ್ನೇ ಬರೀಬೇಕು. ಸಾಹಿತ್ಯ ಅಂದರೆ ಕನ್ನಡ ಒಂದು ಓದಿ ಬರೆದ್ಬಿಟ್ರೆ ಸಾಹಿತ್ಯ ಆಗಲ್ಲ. ಸಾಹಿತ್ಯದ ಎಲ್ಲ ಪ್ರಕಾರಗಳು ಗೊತ್ತಿರಬೇಕು. ಅದಕ್ಕೋಸ್ಕರವಾಗಿ ನಾನು ನಾನಾ ವಿಧವಾದ ಕಾದಂಬರಿಗಳನ್ನು ಬರೆದಿದ್ದೀನಿ. ಆದರೂ ಕೂಡ ಮಲೆನಾಡಿನ ಸಮಗ್ರ ಜೀವನ ಬರೆಯೋಣ ಅಂತ. ಈಗ ಕೆವಿ ಪುಟ್ಟಪ್ಪರು ಮಲೆಗಳಲ್ಲಿ ಮದುಮಗಳು ಬರೆದಿದ್ದಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡೆ ಇದ್ದಾರೆ. ಶಿವರಾಮ್ ಕಾರಂತರು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೆದಿದ್ದಾರೆ. ಆಯಾ ಪ್ರಾಂತ್ಯದವರು ಅಷ್ಟೇ ಬರೆದಿದ್ದಾರೆ. ನಾನು ಹಾಗಲ್ಲ, ಮಲೆನಾಡಿಂದ ಆದರೂ ಕೂಡ ಮಲೆನಾಡಿನಲ್ಲಿ ಎಷ್ಟು ಶಾಖೋಪಶಾಖೆಗಳಿದೆ ಅನ್ನೋದು ಜೀವನದಲ್ಲಿ, ಅದನ್ನು ನಿಜವಾಗಿ ಇಂದಿನ ಜನಾಂಗ ತಿಳ್ಕೊಬೇಕು.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ದು ಪ್ರಸಿದ್ಧ ಕಾದಂಬರಿ ಕಾರ್ತಿ ಎಂಕೆ ಇಂದಿರಾ ಅವರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ ವೃಂದಗಾನದಲ್ಲಿ. ಮೊದಲಿಗೆ ಬಂದಿದೆ ಹೊಸ ದಿನ ಭಾರತ ನಾಡಿಗೆ, ಕೃಷ್ಣಮೂರ್ತಿ ಪುರಾಣಿಕ್ ಅವರ ರಚನೆ.

ಇನ್ನು ಮುಂದೆ ಜಯವಾಗಲಿ ಜಯವಾಗಲಿ ಜಯವಾಗಲಿ ಭಾರತಕ್ಕೆ ಪದ್ಮಚರಣ್ ವಿರಚಿತ ಗೀತೆ ವೃಂದಗಾನದಲ್ಲಿ

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ರಚನೆಗಳನ್ನು ಕೇಳಿದಿರಿ. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತರಿಗೆ ಸಲಹೆ.
1: ಮಣ್ಣಿನ ಪ್ರಕಾರ ಮತ್ತು ಬಯೋಚಾರ್ ಗುಣಲಕ್ಷಣಗಳನ್ನು ಅವಲಂಬಿಸಿ ಶಿಫಾರಸು ಮಾಡಲಾದ ದರವು ಪ್ರತಿ ಹೆಕ್ಟೇರ್ಗೆ 1-30 ಟನ್ಗಳವರೆಗೆ ಇರುತ್ತೆ. ಆರಂಭಿಕ ಹಂತದಲ್ಲಿ ಪೋಷಕಾಂಶಗಳನ್ನು ಸಗಿಸುಗೊಳಿಸುವುದನ್ನು ತಪ್ಪಿಸಲು ಬಯೋಚಾರನ್ನು ಬಳಸುವ ಮೊದಲು ಅದಕ್ಕೆ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ತುಂಬಿಸಬೇಕು. ಮಣ್ಣಿನ ಪರಿಸರದಲ್ಲಿ ಬಯೋಚಾರ್ ಪಕ್ವವಾಗುತ್ತಿದ್ದಂತೆ ಅವು ಹಲವು ವರ್ಷಗಳವರೆಗೆ ಇದರ ಪರಿಣಾಮವನ್ನು ಸುಧಾರಿಸುತ್ತವೆ. ನೈಸರ್ಗಿಕವಾಗಿ ದೊರೆಯುವ ಕಲ್ಲು ನಿಕ್ಷೇಪಗಳಿಂದ ಪಡೆದ ಖನಿಜ ರಸಗೊಬ್ಬರಗಳು ಯಾವುದೇ ರಾಸಾಯನಿಕ ಸಂಸ್ಕರಣೆ ಇಲ್ಲದೆ ನಿಧಾನ ಆದರೆ ನಿರಂತರ ಪೋಷಕಾಂಶಗಳ ಬಿಡುಗಡೆಯನ್ನು ಒದಗಿಸುತ್ತವೆ. ಸಂಶ್ಲೇಷಿತ ಇನ್ಪುಟ್ಗಳನ್ನು ನಿಷೇಧಿಸಲಾಗಿರುವ ಸಾವಯವ ಕೃಷಿ ವ್ಯವಸ್ಥೆಗಳಲ್ಲಿ ಇವು ವಿಶೇಷವಾಗಿ ಪ್ರಮುಖವಾಗಿವೆ. ರಾಕ್ ಫಾಸ್ಫೇಟ್ 20-40% ಒಟ್ಟು P2O2 ಅನ್ನು ಹೊಂದಿರುತ್ತೆ. ಇದು ಆಮ್ಲೀಯ ಮಣ್ಣಿನಲ್ಲಿ 5.5ಗಿಂತ ಹೆಚ್ಚು pH ನೇರವಾಗಿ ಬಳಸಲಾಗುತ್ತೆ. ಅಲ್ಲಿ ನೈಸರ್ಗಿಕ ಕರಗುವಿಕೆಯು ಸಸ್ಯಗಳಿಗೆ ಲಭ್ಯವಿರುವ ರಂಜಕವನ್ನು ಒದಗಿಸ್ತವೆ. ತಟಸ್ಥ ಅಥವಾ ಪ್ರತ್ಯಾಮ್ಲೀಯ ಮಣ್ಣಿನಲ್ಲಿ ಇದನ್ನು ರಂಜಕ ಖರೀದಿಸುವ ಸೂಕ್ಷ್ಮ ಜೀವಿಗಳೊಂದಿಗೆ ಸಂಯೋಜಿಸಿದಾಗ ಅಥವಾ ಸಾವಯವ ಪದಾರ್ಥಗಳೊಂದಿಗೆ ಕಾಂಪೋಸ್ಟ್ ಮಾಡಿದಾಗ ಇದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ. ಪೊಟ್ಯಾಸಿಯಂ ಹೊಂದಿರುವ ಖನಿಜಗಳು ಫೆಲ್ಡ್ ಸ್ಟಾಲ್, ಮೈಕಾ, ಗ್ಲ್ಯಾಕೋನೈಟ್ ಮತ್ತು ಲ್ಯೂಸೈಟ್ ನೈಸರ್ಗಿಕವಾಗಿ ದೊರೆಯುವ ಪೊಟ್ಯಾಸಿಯಂ ಖನಿಜಗಳಾಗಿವೆ. ಗ್ಲ್ಯಾಕೋನೈಟ್ 5-7 K2O ಹೊಂದಿರುತ್ತೆ ಮತ್ತು ಕಬ್ಬಿಣ ಹಾಗೂ ಇತರ ಪತ್ತೆ ಹಚ್ಚಬಹುದಾದ ಸೂಕ್ಷ್ಮ ಖನಿಜಗಳನ್ನು ಪೂರೈಸುತ್ತೆ. ಈ ವಸ್ತುಗಳನ್ನು ಮಣ್ಣಿಗೆ ನುಣ್ಣಗೆ ಮಾಡಿ ಸೇರಿಸಿದಾಗ ಮುಂದಿನ ಹಲವು ಬೆಳೆ ಹಂಗಾಮುಗಳಿಗೆ ಕ್ರಮೇಣ ಬಿಡುಗಡೆ ಮಾಡಲು ಪ್ರತಿ ಹೆಕ್ಟೇರ್ಗೆ 500-200 kg ದರದಲ್ಲಿ ಅನ್ವಯಿಸಬೇಕಾಗುತ್ತೆ. ಡೊಲೊಮೈಟ್ ಆಮ್ಲೀಯ ಮಣ್ಣನ್ನು ಸುಧಾರಿಸುವಾಗ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಎರಡನ್ನು ಪೂರೈಸುತ್ತೆ. ಜಿಪ್ಸಮನ್ನು ಬದಲಾಯಿಸಿದೆ, ಕ್ಯಾಲ್ಸಿಯಂ ಮತ್ತು ಗಂಧಕವನ್ನು ಒದಗಿಸುತ್ತೆ. ಸವಳು ಮಣ್ಣಿಗೆ ಅತ್ಯುತ್ತಮವಾಗಿದೆ. ಕ್ಯಾಲ್ರೈಟ್ ಸುಣ್ಣದ ಕಲ್ಲು ಪ್ರಮುಖವಾಗಿ ಮಣ್ಣಿನ pH ತಿದ್ದುಪಡಿಗಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಒದಗಿಸುತ್ತೆ. ಓಲ್ಲಾ ಸ್ಟೊನೈಟ್ ಭತ್ತದಲ್ಲಿ ಸಿಲಿಕಾನ್ ಪೌಷ್ಟಿಕಾಂಶವನ್ನು ಸುಧಾರಿಸುವ ಕ್ಯಾಲ್ಸಿಯಂ ಸಿಲಿಕೇಟ್ 6.4 ಸೂಕ್ಷ್ಮ ಖನಿಜ ತಿದ್ದುಪಡಿಗಳು ಸತು ಸಲ್ಫೇಟ್, ಮ್ಯಾಗ್ನೀಸ್ ಸಲ್ಫೇಟ್, ಬೋರಾಕ್ಸ್, ತಾಮ್ರದ ಸಲ್ಫೇಟ್ ಮತ್ತು ಮಾಲಿಬ್ಡಿನಿಯಮ್ ಸಂಯುಕ್ತಗಳು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಸರಿಪಡಿಸುತ್ತವೆ. ಕಿಲೇಟೆಡ್ ರೂಪಗಳು ವಿಶೇಷವಾಗಿ ಸುಣ್ಣಯುಕ್ತ ಮಣ್ಣಿನಲ್ಲಿ ಹೆಚ್ಚಿನ ಜೈವಿಕ ಲಭ್ಯತೆಯನ್ನು ತೋರಿಸುತ್ತವೆ. ಸೂಕ್ಷ್ಮ ಪೋಷಕಾಂಶಗಳಿಗೆ ಮಣ್ಣಿನ ಅನ್ವಯಕ್ಕಿಂತ ಹೆಚ್ಚಾಗಿ ಎಲೆಗಳ ಸಿಂಪಡಣೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಕೈಗಾರಿಕೆ ಮತ್ತು ನಗರ ಉಪ ಉತ್ಪನ್ನಗಳು ವೃತ್ತಾಕಾರದ ಆರ್ಥಿಕತೆ ಸರ್ಕ್ಯುಲರ್ ಇಕಾನಮಿ ಅಂತ ವಿಚಾರ ಬಂದಾಗ ವೃತ್ತಾಕಾರದ ಆರ್ಥಿಕತೆ ಈ ತತ್ವವು ನಗರ ಮತ್ತು ಕೈಗಾರಿಕಾ ಮೂಲಗಳಿಂದ ಬರುವ ಪೋಷಕಾಂಶಭರಿತ ತ್ಯಾಜ್ಯವನ್ನು ಕೃಷಿ ಉತ್ಪಾದನೆಗೆ ಮರುಬಳಕೆ ಮಾಡುವುದನ್ನು ಪ್ರೋತ್ಸಾಹ ಮಾಡುತ್ತೆ. ಈ ವಸ್ತುಗಳನ್ನು ಸರಿಯಾಗಿ ಸಂಸ್ಕರಿಸಿ ಮತ್ತು ಪರೀಕ್ಷೆ ಮಾಡಿದಾಗ ಅಮೂಲ್ಯವಾದ ರಸಗೊಬ್ಬರ ಸಂಪನ್ಮೂಲ ನಮಗೆ ಕಂಡುಬರುತ್ತೆ. ಕೈಗಾರಿಕಾ ಮತ್ತು ನಗರ ಉಪ ಉತ್ಪನ್ನಗಳು ಇಂಡಸ್ಟ್ರಿಯಲ್ ಮತ್ತು ಅರ್ಬನ್ ಬಯೋ ಪ್ರಾಡಕ್ಟ್ಸ್ ಅಂದರೆ ಇವು ವೃತ್ತಾಕಾರದ ಆರ್ಥಿಕತೆ ಸರ್ಕ್ಯುಲರ್ ಇಕಾನಮಿ ತತ್ವದಲ್ಲಿ ಬರ್ತವೆ. ಅಂದರೆ ನಗರ ಮತ್ತು ಕೈಗಾರಿಕಾ ಮೂಲಗಳಿಂದ ಬರುವ ಪೋಷಕಾಂಶಭರಿತ ತ್ಯಾಜ್ಯವನ್ನು ಕೃಷಿ ಉತ್ಪಾದನೆಗೆ ಮರುಬಳಕೆ ಮಾಡೋದನ್ನು ಪ್ರೋತ್ಸಾಹ ಕೊಡುತ್ತೆ. ಈ ವಸ್ತುಗಳು ಸರಿಯಾಗಿ ಸಂಸ್ಕರಿಸಿ ಮತ್ತು ಪರೀಕ್ಷಿಸಿದಾಗ ಅಮೂಲ್ಯವಾದ ರಸಗೊಬ್ಬರ ಸಂಪನ್ಮೂಲಗಳನ್ನು ನಾವು ಕಂಡುಕೊಳ್ಬಹುದಾಗಿದೆ.
0: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಆಕಾಶವಾಣಿ ಸಮಯ 6:55. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ

0: ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸೀ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿ ಸಮಯ 7:02:30. ಇನ್ನು ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ ಎರಡು ರಾಜ್ಯ ಪ್ರಶಸ್ತಿಗಳ ಗರಿ.

0: ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಕೇಂದ್ರ ಪುರಸ್ಕೃತ ಸಂಪೂರ್ಣತಾ ಅಭಿಯಾನದ ಮಹತ್ವಾಕಾಂಕ್ಷಿ ತಾಲೂಕು ಸಿರವಾರದ ಹರವಿ, ಹಿರೇಹಣಗಿ ಹಾಗೂ ಕವಿತಾಳಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣತಾ ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ ನೀಡಿ ಪರಿಶೀಲಿಸಿದರು. ಸಿರವಾರ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ವೈಯಕ್ತಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನಹರಿಸುವಂತೆ ಕೋರಿದರು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದಡಿ ತಾಯಿ ಕಾರ್ಡುಗಳು, ಪ್ರಯೋಗಾಲಯ ಹಾಗೂ ದಾಖಲಾತಿಗಳ ನಿರ್ವಹಣೆ ಪರಿಶೀಲಿಸಿದರು. ಹಿರೇಹಣಗಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾದ ನಳ ಸಂಪರ್ಕವನ್ನು ಪರಿಶೀಲಿಸಿದರು. ಕವಿತಾಳದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಪರಿಶೀಲಿಸಿ ಗಣಿತ ವಿಷಯ ಬೋಧಿಸಿದರು. ನಗರಗಳು ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆ ಹಾಗೂ ಘನತ್ಯಾಜ್ಯ ವಿಲೇವಾರಿಗಾಗಿ ಮೂಲಸೌಕರ್ಯ ಕಲ್ಪಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ನಗರದ ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿಗಾಗಿ 51 ಕೋಟಿ ರೂಪಾಯಿ ಅನುದಾನ ಹಾಗೂ ಮಹಾತ್ಮ ಗಾಂಧಿ ನಗರಾಭಿವೃದ್ಧಿ ಯೋಜನೆಯಡಿ 181 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ರಾಯಚೂರು ನಗರದಲ್ಲಿ 3.5 ಲಕ್ಷ ಜನಸಂಖ್ಯೆಗೆ ಅಗತ್ಯವಿರುವ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ರಾಜ್ಯದ ಒಟ್ಟು 4 ಜಿಲ್ಲೆಗಳ ಪೈಕಿ ಜವಳಿ ಹಾಗೂ ಜೀನ್ಸ್ ರಫ್ತು ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದೆ ಎಂದು ಕಲಬುರಗಿ ಉತ್ತರ ವಲಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಂಟಿ ನಿರ್ದೇಶಕ ಬಿ ವಿಠಲರಾಜು ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಜವಳಿ ಹಾಗೂ ಜೀನ್ಸ್ ವಲಯದ ಉದ್ದಿಮೆದಾರರ ರಫ್ತು ಉತ್ತೇಜನ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಿಂದ ನೇರವಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಜವಳಿ ಉತ್ಪನ್ನಗಳು ಮಾರಾಟವಾಗಬೇಕು ಎಂಬುದು ಯೋಜನೆಯ ಉದ್ದೇಶವಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ಕಳುಹಿಸಲು ಪಾಲಿಸಬೇಕಾದ ನಿರ್ದಿಷ್ಟ ಕಾರ್ಯವಿಧಾನ, ಗುಣಮಟ್ಟದ ಕುರಿತು ಮಾಹಿತಿ ನೀಡಿದರು. ಸ್ವಚ್ಛ ವಾರ್ಡ್ ವಾಯು ಸರ್ವೇಕ್ಷಣೆ 2025 ಮೌಲ್ಯಮಾಪನದಲ್ಲಿ ದಾವಣಗೆರೆ ನಗರ ರಾಜ್ಯಮಟ್ಟದ 2 ಪ್ರಮುಖ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆಯಲ್ಲಿ ದಾವಣಗೆರೆ ಜನಸಂಖ್ಯೆ ಆಧಾರಿತ ವರ್ಗೀಕರಣದಡಿ ಅತ್ಯುತ್ತಮ ಸಾಧನೆ ತೋರಿದೆ. 25 ಲಕ್ಷ ರೂಪಾಯಿ ನಗದು ಬಹುಮಾನ ಪಡೆದಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸ್ವಚ್ಛ ವಾಯು ದಿವಸ್ 2026 ಅಂಗವಾಗಿ 2025-26 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಂಬುನಾಥಹಳ್ಳಿಯಲ್ಲಿ 300 ಹಾಸಿಗೆಗಳ ಜಿಲ್ಲಾ ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಯನ್ನು ಶಾಸಕ ಎಚ್ಆರ್ ಗವಿಯಪ್ಪ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಶೇಕಡ 50ರಷ್ಟು ವೈದ್ಯಕೀಯ ಉಪಕರಣಗಳನ್ನು ಖರೀದಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸೇರಿದಂತೆ ಇತರೆ ವೈದ್ಯಕೀಯ ಉಪಕರಣ ಸದ್ಯದಲ್ಲೇ ನೂತನ ಆಸ್ಪತ್ರೆಗೆ ಬರಲಿವೆ ಎಂದರು. ಮುಂದಿನ ಅಕ್ಟೋಬರ್ನಲ್ಲಿ ಆಸ್ಪತ್ರೆ ಕಾರ್ಯಾರಂಭಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಜಿಟಿಟಿಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಮೂಲಕ ತರಬೇತಿ ಪಡೆದ ಒಟ್ಟು 13 ಅಭ್ಯರ್ಥಿಗಳು ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕ ತಲಾ 56 ಲಕ್ಷ ರೂಪಾಯಿ ವೇತನದ ಪ್ಯಾಕೇಜ್ ದೊರೆತಿರುವುದು ವಿಶೇಷ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಿದ್ದಲಿಂಗಪ್ಪ ಪೂಜಾರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಿಟಿಟಿಸಿಂದ ಈಗ 7 ಜನ ಸೆಲೆಕ್ಟ್ ಮಾಡಿದ್ರು. 2026 ಏಪ್ರಿಲ್ ಅಲ್ಲೂ ಕೂಡ 6 ಜನ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. 56 ಲ್ಯಾಕ್ಸ್ ಪರ್ ಆನಮ್ ಪ್ಯಾಕೇಜ್. ನೌ ದೇ ವಾಂಟ್ ಟು ಸೈನ್ ಇನ್ ಎಂ ಯು ರೆಗ್ಯುಲರ್ ಆಗಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫ್ರಮ್ ಆಲ್ ಓವರ್ ದ ಕರ್ನಾಟಕ, ಡಿಫ್ರೆಂಟ್ ಪ್ಲೇಸಸ್ ಇಂದ. ಬೆಳಗಾವಿಯಿಂದ ಮತ್ತೆ ಮಂಗಳೂರಿಂದ ಸೆಲೆಕ್ಟ್ ಆಗಿದ್ದಾರೆ, ಗುಡಗಾವ್ ಒಬ್ರು, ಮಂಡ್ಯದವರು, ಬಾಗಲಕೋಟೆ, ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಒಟ್ಟು 7 ಜನ ಸೆಲೆಕ್ಟ್ ಆಗಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 21ನೇ ತಾರೀಖಿನಿಂದ 23ರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯಲಿದ್ದು, ಬರ ರೈತರ ಸಮಸ್ಯೆ, ಡಾ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಚರ್ಚೆ ನಡೆಸಲು ರಾಜ್ಯ ಸರ್ಕಾರ ಬಯಸಿದೆ. ವಿಪಕ್ಷಗಳು ಸುಗಮ ಕಲಾಪಕ್ಕೆ ಸಹಕಾರ ನೀಡುವಂತೆ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಮಾತನಾಡಿದ ಅವರು, 21ನೇ ತಾರೀಖು ಸರ್ವ ಪಕ್ಷಗಳ ಸದನದ ನಾಯಕರ ಸಭೆ ಕರೆದಿದ್ದಾಗಿ ತಿಳಿಸಿದರು. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾಗಿ ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ರಾಜ್ಯ ನೀರಾವರಿ ನಿಗಮದ ಕಾಮಗಾರಿಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಪರಿಶೀಲಿಸಿ ಮಹತ್ವದ ನಿರ್ದೇಶನಗಳನ್ನು ಸಚಿವರು ನೀಡಿದರು. ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲು ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡುವಂತೆ ಸೂಚಿಸಿದರು. ಸರ್ಕಾರ ಅಭಿವೃದ್ದಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿದ್ದು ಆಡಳಿತಾತ್ಮಕ ಸಹಕಾರ ನೀಡುತ್ತಿದೆ ಎಂದರು. ಜನರು ಗ್ರಹ ಹಾಗೂ ಸಮೃದ್ದಿಗಾಗಿ ಸಾಕ್ಷರತೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. 1967 ಸೆಪ್ಟೆಂಬರ್ 8ರಂದು ಪ್ರಥಮ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಸಾಕ್ಷರತೆಯ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಜನಜಾಗೃತಿ ಜಾಥಾಗಳು ರಾಜ್ಯದ ಹಲವೆಡೆ ಆಯೋಜಿತವಾಗಿವೆ. ಬೆಳಗಾವಿ ತಾಲೂಕು ಅಂಬೇವಾಡಿ ಮರಾಠಿ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ಆಶಾ ಮೌನೇಶ್ ಪೋತದಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 21ನ್ನು ದತ್ತು ಪಡೆದು ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸಲು ಧನ ಸಹಾಯ ಒದಗಿಸಿ ಗಮನ ಸೆಳೆದಿದ್ದಾರೆ. ಪ್ರತಿಭಾವಂತ ಬಡ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿರುವ ಶಿಕ್ಷಕಿ ಆಶಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳೆಯಬೇಕು ಅನ್ನೋದು ನನ್ನ ಆಸೆ. ನಾನು ಕೂಡ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಕೇವಲ ನನ್ನ ಶಾಲೆಯಲ್ಲ, ನನ್ನ ಅಕ್ಕಪಕ್ಕದ ಶಾಲೆಗೆ ನಾನು ಸಹಾಯ ಹಸ್ತವನ್ನ ಮಾಡ್ತಾ ಇರ್ತೀನಿ. ಸ್ಮಾರ್ಟ್ ಕ್ಲಾಸ್ ಅನ್ನ ಕಲರ್ಫುಲ್ ಆಗಿ ಮಾಡಿಕೊಟ್ಟಿದ್ದೇನೆ. ಮಕ್ಕಳು ಖುಷಿಯಿಂದ ಕಲೀಲ ಅಂತ ಹೇಳ್ಬಿಟ್ಟು ಸ್ವಂತ ವೇತನವನ್ನ ನೀಡಿ ಕಂಪ್ಯೂಟರ್ ಶಿಕ್ಷಕಿಯನ್ನ ಕೂಡ ನಿಯೋಜಿಸಿದ್ದೇನೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಊಟ ಮಾಡಲು ತೊಂದರೆಯಾಗ್ತಿತ್ತು. ಅದಕ್ಕಾಗಿ 200 ಚೇರ್ಸ್ ಮತ್ತು 14 ಡೈನಿಂಗ್ ಟೇಬಲ್ ಅನ್ನ ಕೂಡ ನೀಡಿದ್ದೇನೆ. ಒಬ್ಬ ಶಿಕ್ಷಕಿಯಾಗಿ ಈ ಸಮಾಜಕ್ಕೆ ಪುಟ್ಟದಾದ ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೇನೆ. ನಾನು 19 ವರ್ಷಗಳ ಸೇವೆಯಲ್ಲಿ ಪ್ರತಿ ವರ್ಷ 1ನೇ ತರಗತಿಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್, ನೋಟ್ ಬುಕ್ಸ್, ಈ ರೀತಿಯ ಶೈಕ್ಷಣಿಕ ಸಾಮಗ್ರಿಗಳನ್ನ ವಿತರಿಸುತ್ತಾ ಬರ್ತಾ ಇದ್ದೀನಿ.
0: ಬಾಗಲಕೋಟೆ ಜಿಲ್ಲೆ ಮುಧೋಳದ ಮಂಟೂರು ತಾಲೂಕು ಶಾಸಕರ ಮಾದರಿ ಶಾಲೆಯಲ್ಲಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ, ಆದರ್ಶ ಶಿಕ್ಷಕ ಭಾರತರತ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪುತ್ಥಳಿಗಳನ್ನು ಇಂದು ಬೆಳಗ್ಗೆ 9 ಗಂಟೆಗೆ ಅನಾವರಣಗೊಳಿಸಲಾಗುತ್ತಿದೆ. ಶಾಸಕ ಆರ್ಬಿ ತಿಮ್ಮಾಪುರ್, ಹನುಮಂತ ನಿರಾಣಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೂತನವಾಗಿ ನಿರ್ಮಾಣಗೊಂಡ ರಂಗಮಂದಿರ ಧ್ವಜಸ್ತಂಭ ಹಾಗೂ ಸರಸ್ವತಿ ವಿಗ್ರಹ ಸಹ ಗಣ್ಯರು ಉದ್ಘಾಟಿಸಲಿದ್ದಾರೆ. ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಉದ್ಘಾಟನೆಯ ಪ್ರಧಾನ ಕಾರ್ಯಕ್ರಮ ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಜರುಗಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ, ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ 2 ರಾಜ್ಯ ಪ್ರಶಸ್ತಿಗಳ ಗರಿ. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ದಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7 ಗಂಟೆ ಮೂವತ್ತೈದು ನಿಮಿಷಕ್ಕೆ.
6: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಮೊದಲಿಗೆ ವಂದನಾಮೂರ್ತಿಯವರು ಹಾಡಿರುವಂತಹ ಗೀತೆಗಳ ಪ್ರಸಾರವಿದೆ. ನಂತರ ವೀಣಾ ರಮೇಶ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೇಳೋಣ, ಎಂದೋ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ, ವಂದನಾಮೂರ್ತಿಯವರ ಧ್ವನಿಯಲ್ಲಿ.

ವಂದನಾ ಮೂರ್ತಿಯವರು ಹಾಡಿರುವಂತಹ ಡಿ ಎಸ್ ಕರ್ಕಿಯವರ ರಚನೆಯನ್ನು ಕೇಳೋಣ. ಯಾರೇ ನಗಲಿ ತೇಲಿ ಬರಲಿ ಎಲ್ಲರೆಡೆಗೆ ಸವಿದನಿ. ಯಾರೇ ನಗಲಿ ತೇಲಿ ಬರಲಿ ಎಲ್ಲರೆಡೆಗೆ ಸವಿದನಿ ಈ ಗೀತೆಯನ್ನು ವೀಣಾ ರಮೇಶ್ ಅವರ ಧ್ವನಿಯಲ್ಲಿ ಕೇಳೋಣ.

ಭಾವಗೀತೆಗಳ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:30:44. ಇದೀಗ ಕೆಲವು ಪ್ರಕಟಣೆಗಳು. ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ, ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್, ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಇದರಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಪಶ್ಚಿಮ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಬೃಹತ್ ಯೋಜನೆಯ ಪೂರ್ಣಗೊಳ್ಳುವಿಕೆ ಕುರಿತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ವಿವಿಧ ಸರಕು ಮತ್ತು ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಮತ್ತು ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ದೊರೆಯಲಿದೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 11ರಂದು ನಡೆಯಲಿರುವಂತಹ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ನೀಡುವ ಪ್ರಸ್ತಾಪಕ್ಕೆ ಲಕ್ಸೆಂಬರ್ಗ್ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟೆಲ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಜಾಗತಿಕ ವ್ಯವಸ್ಥೆಯ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಲು ಭದ್ರತಾ ಮಂಡಳಿಯ ಪುನರ್ರಚನೆ ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಕ್ಸೇವಿಯರ್ ಬೆಟೆಲ್, ಭಾರತದ ಬೃಹತ್ ವಿಸ್ತೀರ್ಣ ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಸೇರ್ಪಡೆಗೊಳಿಸುವುದು ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಖಾಯಂ ಸದಸ್ಯತ್ವ ಹೊಂದಿರುವಂತಹ ಭಾರತ ಮತ್ತು ಬ್ರೆಜಿಲ್ನಂತಹ ಪ್ರಮುಖ ದೇಶಗಳನ್ನು ಒಳಗೊಳ್ಳುವ ಮೂಲಕ ಯುಎನ್ಎಸ್ಸಿಯನ್ನು ವಿಸ್ತರಿಸಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ಅಮೆರಿಕ ಸೇರಿದಂತೆ 24 ರಾಷ್ಟಗಳೊಂದಿಗೆ ಮುಂದಿನ ಪೀಳಿಗೆಯ 6G ಜಾಲಗಳ ಅಭಿವೃದ್ದಿಗೆ ರೂಪುರೇಷೆ ಸಿದ್ದಪಡಿಸುವ ಉದ್ದೇಶದ ಅಂತಾರಾಷ್ಟೀಯ ಉಪಕ್ರಮಕ್ಕೆ ಭಾರತವು ಸೇರ್ಪಡೆಯಾಗಿದೆ. ಮುಂದಿನ ಪೀಳಿಗೆಯ ಜಾಲಗಳು ಪರಸ್ಪರ ಹಂಚಿಕೊಂಡಿರುವಂತಹ ಭದ್ರತಾ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಂತೆ, ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವಂತೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವಂತೆ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತವು ಅಮೆರಿಕ ಸೇರಿದಂತೆ 24 ರಾಷ್ಟಗಳೊಂದಿಗೆ ಕೈ ಜೋಡಿಸಿದೆ ಎಂದು ಅಮೆರಿಕದ ವಾಣಿಜ್ಯ ಇಲಾಖೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ತಲಾ 2 ವಿಧಾನಸಭಾ ಕ್ಷೇತ್ರಗಳು ಮತ್ತು ಪುದುಚೇರಿಯ 1 ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ತಮಿಳುನಾಡಿನ ಮಧುರಾಮ್ ತಕಂ ಮತ್ತು ಧಾರಾಪುರಂ, ಪಶ್ಚಿಮ ಬಂಗಾಳದ ರೇಜಿನಗರ ಮತ್ತು ನಂದಿಗ್ರಾಮ ಹಾಗೂ ಪುದುಚೇರಿಯ ತಟ್ಟಾಮ್ ಚಾವಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಲೋಕಸಭೆ ಮತ್ತು ವಿಧಾನಸಭಾ ಉಪಚುನಾವಣೆಗಳಿಗೆ ಅಧಿಸೂಚನೆ ನಾಳೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಈ ತಿಂಗಳ 16ರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ. ಅಕ್ಟೋಬರ್ 6ರಂದು ಮತದಾನ ಪ್ರಕ್ರಿಯೆ ಜರುಗಲಿದ್ದು ಅಕ್ಟೋಬರ್ 9ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲಾ ಗೃಹ ಬಳಕೆಯ ಎಲ್ಪಿಜಿ ಗ್ರಾಹಕರು ಇನ್ನು ಮುಂದೆ 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಮರುಪೂರ್ಣ ಬುಕ್ ಮಾಡಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವರಾದಂತಹ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿ ಸುಧಾರಣೆ ಮತ್ತು ಬಾಕಿ ಇರುವ ಬೇಡಿಕೆಯಲ್ಲಿ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಬಂಧವನ್ನು ಸಡಿಲಿಸಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ತಕ್ಷಣದಿಂದಲೇ ಪರಿಷ್ಕೃತ 25 ದಿನಗಳ ಅವಧಿಯನ್ನು ಏಕರೂಪವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ ಐಎನ್ಎಸ್ ಸುದರ್ಶಿನಿ ಲೋಕಾಯನ್ 26 ಯಾತ್ರೆಯ ಅಂಗವಾಗಿ ಸ್ಪೇಸ್ನ ಬಾರ್ಸಿಲೋನಾದಲ್ಲಿ ನಡೆಸಿದ ಬಂದರು ಭೇಟಿಯನ್ನು ಪೂರ್ಣಗೊಳಿಸಿವೆ. ಭೇಟಿಯ ವೇಳೆ ನೌಕೆಯ ಕಮಾಂಡಿಂಗ್ ಅಧಿಕಾರಿ, ಸ್ಪೇನ್ ನೌಕಾಪಡೆ ಮತ್ತು ಸಮುದ್ರಯಾನ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ಭಾರತೀಯ ಮೂಲದವರು ಮತ್ತು ಸ್ಥಳೀಯ ನೌಕೆಗೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ತರಬೇತುದಾರರೊಂದಿಗೆ ಸಂವಾದ ನಡೆಸಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತ ಮತ್ತು ಸ್ಪೇನ್ ನಡುವಿನ ದೀರ್ಘಕಾಲದ ಸಮುದ್ರಯಾನ ಸಂಬಂಧವನ್ನ ಈ ಭೇಟಿ ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಗೋವಾದ ಪಣಜಿಯಲ್ಲಿ ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಿದ್ದರು. ಪಶ್ಚಿಮ ವಲಯದ ರಾಜ್ಯಗಳ ನಡುವೆ ಇದೀಗ ಯಾವುದೇ ವಿವಾದಗಳು ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳ ನಡುವಿನ ನದಿ ವಿವಾದಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಲಯ ಮಂಡಳಿ ಮೂಲಕ ಪರಿಹರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗೋವಾ, ಗುಜರಾತ್ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ಹಾಗೂ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಆಡಳಿತಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ತಲೆಗಾಂವ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಸ್ವದೇಶಿ ಅಂಗಳದ ಲಾಭ ಪಡೆಯಲು ಸಜ್ಜಾಗಿರುವಂತಹ ಭಾರತೀಯ ಪ್ಯಾರಾ ಆರ್ಚರ್ಗಳು ಇಂದು 4 ಚಿನ್ನದ ಪದಕಗಳ ಫೈನಲ್ ಪಂದ್ಯಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರಿಕರ್ವ್ ಮಹಿಳೆಯರ ತಂಡ ವಿಭಾಗದ ಚಿನ್ನದ ಪದಕಕ್ಕಾಗಿ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತದ ಭಾವನ ಮತ್ತು ಪೂಜಾ ಜೋಡಿಯು ಚೀನಾದ ಲಿಯಾಂಗ್ ಕ್ಯೂರಾಂಗ್ ಮತ್ತು ಚೆನ್ಯು ಜೋಡಿಯನ್ನು ಎದುರಿಸಲಿದ್ದು ತವರು ನೆಲದಲ್ಲಿ ಅಗ್ರಸ್ಥಾನ ಗಳಿಸುವ ಗುರಿಯನ್ನು ಹೊಂದಿದ್ದಾರೆ. ಇನ್ನು ಪ್ಯಾರಾ ರಿಕರ್ವ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲಿ ಭಾರತದ ಹರ್ವಿಂದರ್ ಸಿಂಗ್ ಮತ್ತು ವೈಜಯ್ ಸುಂಡಿ ಜೋಡಿಯು ಸ್ಲೊವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೇವಿಡ್ಸ್ ಇವಾನ್ ವಿರುದ್ಧ ಚಿನ್ನದ ಪದಕಕ್ಕಾಗಿ ಸೆಣಸಾಟ ನಡೆಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲೂ ಭಾರತದ ಶ್ಯಾಮ್ ಸುಂದರ್ ಸ್ವಾಮಿ ಮತ್ತು ತೋಮನ್ ಕುಮಾರ್ ಜೋಡಿಯು ಇರಾಕ್ನ ಜೋಡಿಯನ್ನು ಮುಖಾಮುಖಿಯಾಗಲಿದೆ. ಇದರ ಜೊತೆಗೆ ಮಿಶ್ರ ತಂಡ W1 ಫೈನಲ್ನಲ್ಲಿ ಭಾರತದ ಸ್ವಾತಿ ಚೌಧರಿ ಮತ್ತು ಆದಿಲ್ ಮೊಹಮ್ಮದ್ ನಜೀರ್ ಅನ್ಸಾರಿ ಜೋಡಿಯು ಜೆಕ್ ಗಣರಾಜ್ಯದ ತಂಡದ ವಿರುದ್ಧ ಸ್ಪರ್ಧಿಸಲಿದೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಂತಹ ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಕರಣ್ ಸಿಂಗ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ನ 5ನೇ ಶ್ರೇಯಾಂಕದ ಐಸಾಕ್ ಬೇ ಕ್ರಾಫ್ಟ್ ಅವರನ್ನ 7-5, 7-6 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದು ಕರಣ್ ಸಿಂಗ್ ಅವರ ವೃತ್ತಿ ಜೀವನದ 4ನೇ ಪ್ರಶಸ್ತಿ ಮತ್ತು 2026ರ 3ನೆಯ ಪ್ರಶಸ್ತಿಯಾಗಿದೆ. 2026ರ ಸಾಲಿನಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಅವರು ಗೆದ್ದಿರುವಂತಹ 2ನೇ ಪ್ರಶಸ್ತಿ ಇದಾಗಿದೆ. ಹರಿಯಾಣದ ಕರ್ನಾಲ್ ಮೂಲದ ಕರಣ್ ಸಿಂಗ್ ಇಂಡೋನೇಷ್ಯಾ ಪ್ರಶಸ್ತಿಗೂ ಕೆಲವೇ ವಾರಗಳ ಹಿಂದೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದಂತಹ ಐಟಿಎಫ್ M15 ಟೂರ್ನಿಯಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನ ಗೆದ್ದಿದ್ದರು. ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇರಾನ್ ಅಧ್ಯಕ್ಷ ಮಸೂದ್ ಫೆಜಿಕ್ಷಿಯಾನ್ ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತದ ಮಹತ್ವದ ರಾಜತಾಂತ್ರಿಕ ಪಾತ್ರವನ್ನು ಇರಾನ್ ಶ್ಲಾಘಿಸಿದೆ. ಈ ಜಾಗತಿಕ ಒಕ್ಕೂಟವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಯಕಟ್ಟಿನ ರಾಜತಾಂತ್ರಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪ್ರಬಲ ವೇದಿಕೆಯಾಗಲಿದೆ ಎಂದು ಇರಾನ್ ವಿಶ್ವಾಸ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಲ್ ಭಗಾಯಿ ಭಾರತದೊಂದಿಗೆ ಹೊಂದಿರುವಂತಹ ಸುದೀರ್ಘ ಮತ್ತು ಸಾಂಪ್ರದಾಯಿಕ ಬಾಂಧವ್ಯಕ್ಕೆ ಇರಾನ್ ನೀಡಿರುವ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸಿದ್ದಾರೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಧ್ಯಕ್ಷ ಫೆಜಿಕ್ಷಿಯಾನ್ ಅವರು ಭಾಗಿಯಾಗುತ್ತಿದ್ದು ಈ ಬಹುನಿರೀಕ್ಷಿತ ಬಹುಪಕ್ಷೀಯ ರಾಜತಾಂತ್ರಿಕ ಸಮಾಲೋಚನೆಯು ಭಾರತ ಮತ್ತು ಇರಾನ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯದ ಪ್ರಗತಿಯನ್ನು ಮತ್ತಷ್ಟು ವೇಗಗೊಳಿಸಲಿದೆ ಎಂದು ಎಸ್ಮಾಲ್ ಭಗಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ, ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್, ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳನ್ನು ಕೇಳೋಣ. ಕನ್ಯಾರತ್ನ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆ, ಕವಿ ಕುರ ಸೀತಾರಾಮ ಶಾಸ್ತ್ರಿಗಳು, ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್.

ಚಂದನದ ಗೊಂಬೆ ಚಿತ್ರದ ಗೀತೆ ಇದು. ಹಾಡಿರುವಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜಾ ನಾಗೇಂದ್ರ ಅವರ ರಾಗ ಜೋಡಣೆ ಇದೆ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಬಾನಲ್ಲಿ ಮಧುಚಂದ್ರಕ್ಕೆ ಚಿತ್ರಕ್ಕೆಂದು ಹಂಸಲೇಖ ಅವರು ಬರೆದು ಸಂಗೀತ ಸಂಯೋಜನೆ ಮಾಡಿರುವಂತಹ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಠಾರಿ ವೈರ ಸುರಸುಂದರಾಂಗಿ ಚಿತ್ರದಿಂದ ಆಯ್ದ ಗೀತೆ. ಸುನೀತಾ ಗೋಪರಾಜ್ ಹಾಡಿದ್ದಾರೆ ವಿ ನಾಗೇಂದ್ರ ಪ್ರಸಾದರವ ಅವರ ಈ ಕವಿತೆಯನ್ನು. ಸಂಗೀತ ವಿ ಹರಿಕೃಷ್ಣ ಅವರದ್ದು.

ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಚಿತ್ರದಿಂದ ಆಯ್ದ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ಗೌಸ್ ಪೀರ್ ಅವರ ಹಾಡು ಇದು. ವಿ ಹರಿಕೃಷ್ಣ ಸಂಗೀತವನ್ನು ನೀಡಿದ್ದಾರೆ.

ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈ ಗೀತೆ ಬಿರುಗಾಳಿ ಚಿತ್ರದ್ದು, ಶಮಿತಾ ಮಿಲ್ನಾಡ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಇವರೊಂದಿಗೆ ಧ್ವನಿಗೂಡಿಸಿದ್ದಾರೆ ಮೋಹಿತ್, ಸಂಗೀತ ಅರ್ಜುನ್.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದನ್ಯೋನ್ಯ ಸಂಬಂಧ. ಶುಭವಾವುದಶುಭವಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದನ್ಯೋನ್ಯ ಸಂಬಂಧ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ.

ಶುಭ ಅಥವಾ ಅಶುಭ, ಒಳ್ಳೆಯದು ಅಥವಾ ಕೆಟ್ಟದ್ದು, ಇವೆಲ್ಲ ನಾವು ಭಾವಿಸೋ ಹಾಗೆ. ಇವೆಲ್ಲ ಲೌಕಿಕ ಮಟ್ಟದ ಸತ್ಯಗಳು, ಅಲೌಕಿಕನಿಗೆ ಅಲ್ಲ ಅಂತ ಹೇಳ್ತಾರೆ ಡಿವಿಜಿ. ಹಾಗೆ ನೋಡಿದ್ರೆ ಈ ಒಳಿತು ಕೆಡುಕುಗಳು ಅಂದ್ರೆ ಗುಡ್ ಅಂಡ್ ಈವಿಲ್ ಪ್ರಕೃತಿಯ ಒಂದು ಸಮನ್ವಯ ಅಂತಾನು ಕೆಲವರು ಅಭಿಪ್ರಾಯ ಪಡ್ತಾರೆ. ಪ್ರಸಿದ್ಧ ಇಂಗ್ಲಿಷ್ ಕವಯಿತ್ರಿ ಎಮಿಲಿ ಡಿಕನ್ಸನ್ ಒಂದು ಪದ್ಯದಲ್ಲಿ ಹೇಳೋ ಹಾಗೆ, ಮೃದುವಾದ ಹೂ ಪಕಳೆ ಮೇಲೆ ಹಿಮ ಹೆಪ್ಪುಗಟ್ಟುತ್ತೆ, ಅದು ಹೂವನ್ನ ಸೀಳಿಯೇ ಬಿಡುತ್ತೆ. ಆಮೇಲೆ ಸೂರ್ಯ ಬರ್ತಾನೆ, ಅವ ತನ್ನ ಕಿರಣಗಳ ಶಾಖದಿಂದ ಈ ಹಿಮವನ್ನ ಕರಗಿಸಿಬಿಡ್ತಾನೆ. ಇಲ್ಲಿ ಯಾರಿಗೆ ಯಾರೂ ಶತ್ರುಗಳಲ್ಲ, ಹಾಗೆ ಯಾರಿಗೆ ಯಾರೂ ಮಿತ್ರರಲ್ಲ. ಆಕೆ ಹೇಳ್ತಾಳೆ, ಇಷ್ಟೆಲ್ಲ ನೋಡಿನೂ ದ ಸನ್ ಮೂವ್ಸ್ ಅನ್ಮೂವ್ಡ್. ಈ ಲೋಕ ವ್ಯಾಪಾರಗಳ ಬಗ್ಗೆ ಅವನಿಗೆ ಯಾವುದೇ ಚಿಂತೆ ಇಲ್ಲ, ಬದ್ಧತೆ ಇಲ್ಲ. ಇದನ್ನೇ ಎಮಿಲಿ ಡಿಕನ್ಸನ್ ಕಾಸ್ಮಿಕ್ ಐರನಿ ಅಂತ ಕರೀತಾಳೆ. ಹೀಗೆ ಪ್ರಕೃತಿಯ ಒಳಿತು ಕೆಡುಕು ಒಂದು ಕಡೆ ಆದರೆ ಮನುಷ್ಯ ಶರೀರದಲ್ಲೂ ಇಂಥ ದ್ವಂದ್ವ ಇದೆ. 9 ತಿಂಗಳು ತುಂಬಿ ಮುದ್ದು ಮಗು ಹೊರಗೆ ಬರೋದು ಎಂಥ ಉತ್ಸವ, ಆದರೆ ಅದಕ್ಕೆ ಮುಂಚೆ ಆ ತಾಯಿ ಅನುಭವಿಸೋ ಅಪಾರ ನೋವು. ಇಂಥದ್ದೊಂದು ನೋವು ಇದ್ದೇ ಇದೆ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಗೊತ್ತು. ಹಾಗಂತ ಮಗುವಿನ ಆಸೆನ ಆಕೆ ಬಿಟ್ಟುಬಿಡ್ತಾಳಿಯೇ? ನೋವಿನಂಥ ಕಷ್ಟ ಮುಂದೆ ಆಕೆಗೆ ಶುಭವೇ ಆಗಿಬಿಡುತ್ತೆ. ಅಂದಮೇಲೆ ಈ ಶುಭ ಅಶುಭಗಳ ಪರಿಕಲ್ಪನೆ ಅವರವರು ಭಾವಿಸಿದ ಹಾಗೆ. ಯಾಕಂದ್ರೆ ಇಂಥ ಉಭಯವನು ಮೀರ್ದ ಸಾಮ್ಯದ ನೀತಿ ಹೊಂದಿಹುದು ಅಂತಾರೆ ಡಿವಿಜಿಯವರು. ಅದೇ ಬ್ರಹ್ಮದರ್ಶನ. ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವ್ರಿಗೆ ಈ ಒಳಿತು ಕೆಡುಕುಗಳು ಬಾಧಿಸೋದೇ ಇಲ್ಲ. ಅಲ್ಲದೆ ಇವೆರಡೂ ಒಂದನ್ನೊಂದು ಬಿಟ್ಟಿರೋದೂ ಇಲ್ಲ. ಮಾವಿನ ಹುಳಿ ಮಧುರವಾಗುತ್ತೆ, ಕತ್ತಲೆ ನಂತರ ಬೆಳಕು ಬಂದೇ ಬರುತ್ತೆ. ಹಾಗಾಗಿ ಇದನ್ನ ಪ್ರಕೃತಿಯ ಅನಿವಾರ್ಯ ನಿಯಮ ಅಂತ ತಿಳ್ಕೋ ಅಂತಾರೆ ಡಿವಿಜಿ ಅವರು. ಇದೆಲ್ಲವನ್ನ ಮೀರಿದ ಅಭಯ ಪಥ ನಿಂಗೆ ಇದ್ದೇ ಇದೆ ಅನ್ನೋ ಭರವಸೆನೂ ಕೊಡ್ತಾರೆ.

ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು, ಸರ್ವ ಮಂಗಳನವನು ಮಂಕುತಿಮ್ಮ. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು, ಸರ್ವ ಮಂಗಳನವನು ಮಂಕುತಿಮ್ಮ.

0: ಗೆ ವಿಶ್ವಾಸ ಇರೋರಿಗೆ ಕೆಚ್ಚೆದೆ, ತಮಗೆ ತಾವೇ ಅಧಿಕಾರಿ ಅಂತ ಅವರು ಭಾವಿಸ್ತಾರೆ. ಬೇರೆ ಯಾವುದೇ ಪ್ರಭಾವಕ್ಕಾಗ್ಲಿ ಲೋಭಕ್ಕಾಗ್ಲಿ ಅವರು ಮಣಿಯಲ್ಲ. ತೀರಾ ಮೈಯುಬ್ಬಿ ಬಿಟ್ರೆ ನೀನೇ ಪರದೇಶಿ ನಾನೇ ಸ್ವದೇಶಿ ಅಂತ ದೇವರಿಗೆ ಸವಾಲ್ ಹಾಕ್ಬಿಡ್ತಾರೆ. ಹೀಗೆ ಆತ್ಮತೃಪ್ತಿ ಅನಸೂಯತೆ ಇರೋಂಥ ಜೀವಕ್ಕೆ ಯಾರದೇ ಹಂಗು ಇರೋಲ್ಲ. ಸಾಮಾನ್ಯವಾಗಿ ಕಲಾವಿದರಿಗೆ ಮತ್ತು ನಿಜವಾದ ಅರ್ಥದಲ್ಲಿ ಸಮಾಜ ಕಲ್ಯಾಣ ಮಾಡುವಂಥ ನಿಸ್ವಾರ್ಥಿಗಳಿಗೆ ಈ ಹೃದಯ ವೈಶಾಲ್ಯತೆ ಹೆಚ್ಚು. ಮಹಾರಾಜ ಒಬ್ಬ ಹೇಳಿ ಕಳಿಸಿದ್ರು, ನಮ್ಮ ಚಿತ್ರದುರ್ಗದ ಭೈರವಿ ವೆಂಕಟಸುಬ್ಬಯ್ಯನವರು ಹೋಗಲೇ ಇಲ್ಲ, ನನಗೆ ಇರೋದು ಒಂದೇ ಅಧಿಕಾರಿ, ಅವಳೇ ನನ್ನ ತಾಯಿ ಭೈರವಿ, ಅವಳಿಗೆ ಮಾತ್ರ ನಾನು ಹಾಡೋದು, ಉಳಿದ ಯಾವುದೇ ಅಧಿಕಾರ ನನಗೆ ಗೊತ್ತಿಲ್ಲ ಅಂತ ರಾಜನ ಆಹ್ವಾನವನ್ನ ಧಿಕ್ಕರಿಸ್ಬಿಟ್ರು. ಹೀಗೆ ಮಾಡಬೇಕಾದ್ರೆ ಆ ಆತ್ಮಸಿದ್ಧತೆ ಎಷ್ಟೊಂದು ನಿರ್ಭೀತವಾದದ್ದು. ನಮ್ಮ ಭಕ್ತಿ ಭಂಡಾರಿ ಬಸವಣ್ಣ ಕೂಡ ಹಾಗೆ ಬಿಜ್ಜಳನ ಮಾತುಗಳನ್ನ ಮೀರಿ ಅನೇಕ ಸುಧಾರಣೆಗಳನ್ನ ಅನೇಕ ಕ್ರಾಂತಿಗಳನ್ನ ಅವರು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದ್ರು. ಭಯ ಎಂದೂ ಅವರನ್ನ ಕಾಡಲಿಲ್ಲ. ಇನ್ನು ಪ್ರಸಿದ್ಧ ತತ್ವಜ್ಞಾನಿ ಸರಸಿ ಮೃದುಭಾಷಿ ನಮ್ಮ ಸಾಕ್ರಟೀಸ್ ಅಂತ ಇನ್ನೊಬ್ಬ ಸಾರ್ವಭೌಮ. ವಾಸ್ತವವಾಗಿ ತಪ್ಪಾಯಿತು ಅಂತ ಒಪ್ಕೊಂಡ್ಬಿಡು, ಜೀವದಾನ ಮಾಡ್ತೀವಿ ಅಂತ ರಾಜಾಜ್ಞೆ ಆಗಿತ್ತಂತೆ. ಆದರೆ ಆತ ಜಗ್ಲಿಲ್ಲ. ಮಾಡದ ತಪ್ಪುಗಳನ್ನ ಅದು ಜೀವದಾಸೆಗಾಗಿ ಒಪ್ಕೊಳ್ಳೋದು ಆತ್ಮವಂಚನೆ, ಅಂಥ ಕೆಲಸ ನಾನು ಮಾಡೋಲ್ಲ ಅಂದ್ಬಿಟ್ಟ. ಅಮೃತ ಕುಡಿದ ಹಾಗೆ ವಿಷ ಕುಡಿದ್ಬಿಟ್ಟ. ಈ ಮಹಾನುಭಾವರೆಲ್ಲ DVG ಹೇಳೋ ಹಾಗೆ ತಮಗೆ ತಾವೇ ಸಾರ್ವಭೌಮರು. ಯಾಕೆಂದ್ರೆ ಅವರುಗಳಿಗೆ ಸ್ವಾರ್ಥದ ಸಂಕುಚಿತ ಸಂಕೋಲೆಗಳು ಇರಲ್ಲ. ಸರ್ವವನು ತನ್ನಾತ್ಮವೆಂದೇ ಬದುಕಿದವರು ಇವರು. ಇಂಥವರೇ ನಿಜವಾದ ಸರ್ವಮಂಗಳರು ಅಂತ ಹೇಳ್ತಾರೆ ತಿಮ್ಮಗುರು. ಜಗತ್ತಿನ ಕಲ್ಯಾಣವೇ ತನ್ನ ಕಲ್ಯಾಣ ಅಂತ ಭಾವಿಸೋ ಉದಾರ ಆತ್ಮಗಳು ಅಂತಲೂ ಅಭಿಪ್ರಾಯ ಪಡ್ತಾರೆ.
1: ಕಗ್ಗದ ಸಿರಿ DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MG ಶಿವರಾಮ್. ಕಗ್ಗದ

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:48 ಸೆಕೆಂಡುಗಳು. ಇದೀಗ ಕೆಲವು ಪ್ರಕಟಣೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ. ಅನ್ನದಾತರಿಗೆ ಕೃತಜ್ಞ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
4: ಮೀಟರ್ಗಳು
2: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು
5: ಕಣ್ಣಿಗೆ ಕಾಣೋ ಕೇಳುತ್ತಿದೆ.
2: ಪ್ರತಿದಿನ ಸಂಜೆ 5:30 ಕ್ಕೆ
3: ಗಿರ್ಮಿಟ್.

ಶ್ರೋತೃ ಬಂಧುವರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನ. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಸಮಯ 9:05:30 ಇವೆ. ಇದೀಗ ಗೀತ ಪಲ್ಲವ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಲ್ಟ್ ಚಿತ್ರದ ಗೀತೆ, ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಇವುಗಳ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆ ಅನಿಲ್ ಕುಮಾರ್ ಅವರದ್ದು. ಅರ್ಜುನ್ ಜನ್ಯ ಅವರ ಸಂಗೀತ ಇದರಲ್ಲಿದೆ.

ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನು ಕೇಳೋಣ. ರಕ್ಷಿತಾ ಸುರೇಶ್ ಹಾಗೂ ವಿಜಯಪ್ರಕಾಶ್ ಅವರ ಧ್ವನಿಗಳಲ್ಲಿ ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ದಾರೆ.

ಕೌಸಲ್ಯ ಸುಪ್ರಜಾರಾಮ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಗಳಲ್ಲಿ ಮೂಡಿಬಂದಿದೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ರಾಗ ಜೋಡಣೆ ಮಾಡಿದ್ದಾರೆ.

ಮುಂದಿನ ಗೀತೆ ಪರಾರಿ ಚಿತ್ರದ್ದು, ಅನುರಾಧ ಭಟ್ ಹಾಗೂ ಅನೂಪ್ ಸೀಳಿನ್ ಹಾಡಿದ್ದಾರೆ. ಕವಿರಾಜ್ ಅವರ ಹಾಡು ಇದು, ಅನೂಪ್ ಸೀಳಿನ್ ಅವರ ಸಂಗೀತ.

ಗೀತಪಲ್ಲವ, ಇದರಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ

0: ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಎಂದಿನಂತೆ ಇಂದು ಕೂಡ ಒಂದು ವಿಷಯಾಧಾರಿತ ಒಂದಷ್ಟು ಮಾಹಿತಿ, ಒಂದಷ್ಟು ಗೀತೆಗಳು, ಸುಮಧುರವಾದ ಗೀತೆಗಳು ಎಲ್ಲ ನಿಮಗಾಗಿ ಮೂಡಿ ಬರುತ್ತೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮ್ಮೆಲ್ಲ ಕೇಳುಗ ಬಂಧುಗರಿಗೆ. ಇವತ್ತು ಸೆಪ್ಟೆಂಬರ್ 8, ಒಂದು ವಿಶೇಷವಾದಂತಹ ದಿನ. ಏನಪ್ಪ ಅಂತೀರಾ? ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಇದು 1966 ಅಕ್ಟೋಬರ್ 26 ಯುನೆಸ್ಕೋದ 14ನೇ ಅಧಿವೇಶನದಲ್ಲಿ ಇನ್ನು ಮುಂದೆ ನಾವು ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಆಚರಣೆ ಮಾಡೋಣ ಅಂತ ಘೋಷಣೆ ಮಾಡಲಾಯಿತು. ಮೊದಲ ಸಲಕ್ಕೆ 1967 ಆಚರಣೆ ಮಾಡಲಾಯಿತು. ಇದರ ಗುರಿ ಇಷ್ಟೇ ಇತ್ತು: ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಥವಾ ಸಮುದಾಯಗಳಿಗೆ ಸಾಕ್ಷರತೆ ಅನ್ನುವಂತಹ ಮಹತ್ವವನ್ನು ತಿಳಿಸಬೇಕು, ಇದು ಎಷ್ಟು ಅನಿವಾರ್ಯ ಅನ್ನುವಂಥದ್ದು ಕೂಡ ಅರಿವು ಮೂಡಿಸಬೇಕು, ಎಲ್ರಿಗೂ ಶಿಕ್ಷಣ ಅನ್ನುವಂತಹ ಒಂದು ಧ್ಯೇಯದೊಂದಿಗೆ ಇದು ಆರಂಭ ಆಯಿತು. ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ಮತ್ತು ವೈಯಕ್ತಿಕ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಪ್ರಮುಖವಾದ ಉದ್ದೇಶ ಈ ವರ್ಷ ಯುನೆಸ್ಕೋದ 60ನೇ ವಾರ್ಷಿಕೋತ್ಸವ ಕೂಡ. ಇದರ ಬಗ್ಗೆ ಒಂದಷ್ಟು ಮಾತನಾಡ್ತಾ ನಾವು ಹಾಡುಗಳನ್ನು ಕೇಳ್ತಾ ಸಾಗೋಣ. ಬನ್ನಿ, ರವಿ ಮಾಮ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಮಾ ಶಾಸ್ತ್ರಿ ಹಾಡಿದ್ದಾರೆ. ಎಸ್ ನಾರಾಯಣ್ ಅವರ ಹಾಡಿಗೆ ಚೈತನ್ಯ ಸಂಗೀತವನ್ನು ನೀಡಿದ್ದಾರೆ.
1: ದುಂಬುಡತಕ್ಕ ತಕ್ಕ ಜುಂ ದುಂಬುಡತಕ್ಕ ಚ ದುಂಬುಡತಕ್ಕ ತಕ್ಕ ಜುಂ ದುಂಬುಡತಕ್ಕ ಚ ದುಂಬುಡತಕ್ಕ ತಕ್ಕ ಜುಂ ದುಂಬುಡತಕ್ಕ ತಕ್ಕ ಜುಂ ದುಂಬುಡತ ದುಂಬುಡತ ದುಂಬುದು

ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ವರ್ಷದ ಒಂದು ಧ್ಯೇಯ ವಾಕ್ಯ ಇದೆ, ಜನರಿಗಾಗಿ ಸಾಕ್ಷರತೆ, ಹಾಗೆ ಭೂಮಿಗಾಗಿ ಅಂದರೆ ಗ್ರಹಕ್ಕಾಗಿ, ಸಮೃದ್ಧಿಗಾಗಿ ಅಂತ. ಲಿಟ್ರಸಿ ಫಾರ್ ಪೀಪಲ್, ದ ಪ್ಲಾನೆಟ್ ಆ್ಯಂಡ್ ಪ್ರಾಸ್ಪೆರಿಟಿ. ಜನರು ಭೂಮಿ ಸಮೃದ್ಧಿಗಾಗಿ ಸಾಕ್ಷರತೆ ಬೇಕು ಅಂತ. ಆದರೆ ಸಾಕ್ಷರತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವನ ಮಾತ್ರ ಸೀಮಿತನ ಖಂಡಿತ ಅಲ್ಲ. ಅದು ಕುಟುಂಬವನ್ನು ಬದಲಾಯಿಸುತ್ತೆ, ಸಮಾಜವನ್ನು ಬದಲಾಯಿಸುತ್ತೆ, ನಮ್ಮ ಪರಿಸರದ ಬಗ್ಗೆ ನಮ್ಮ ಚಿಂತನೆ ಬದಲಾಯಿಸುತ್ತೆ, ನಮ್ಮ ಭವಿಷ್ಯವನ್ನು ಸಮೃದ್ಧಗೊಳಿಸುತ್ತೆ. ಈಗಂತೂ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆ ನಾವು ನೋಡ್ತಾ ಇದ್ದೀವಿ. ಒಂದೆರಡು ದಶಕಗಳ ಹಿಂದೆ ವಿದ್ಯಾರ್ಥಿಗಳು ಕಾರಣಾಂತರಗಳಿಂದ ಶಾಲಾ ಕಾಲೇಜಿಗೆ ಹೋಗದೇ ಇದ್ದರೆ ಸ್ನೇಹಿತರ ಗುಂಪನ್ನು ಸಂಪರ್ಕ ಮಾಡಿ ಪಾಠಗಳನ್ನು, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಅಂತ ಕೇಳಿಕೊಂಡು, ಏನು ಬರೆಸಿದ್ದಾರೆ ಅಂತ ನೋಡಿಕೊಂಡು, ನೋಟ್ಬುಕ್ಗಳಿದ್ದರೆ ತಾವೇ ಬರೆದುಕೊಂಡು ಅಥವಾ ಜೆರಾಕ್ಸ್ ಕಾಪಿ ಮಾಡಿಸ್ಕೊಂಡು, ಅರ್ಥ ಆಗದ ವಿಷಯ ಇದ್ದರೆ ಸ್ನೇಹಿತರೊಡನೆ ಚರ್ಚೆ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ತಾ ಇದ್ರು. ಆದರೆ ಈಗಿನ ಜಗತ್ತೇ ಬೇರೆ. ಈಗ ವಾಟ್ಸಾಪ್ ಇದೆ, ಅದರ ಯುಗ, ಸಹಪಾಠಿಗಳ ಗ್ರೂಪ್ ಬೇರೆಯೇ ಇರುತ್ತೆ, ಅದರಲ್ಲಿ ಎಲ್ಲ ವಿಷಯ ಹಾಕ್ಬಿಡ್ತಾರೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೇರ ಶಾಲೆ ಗ್ರೂಪ್ಗೂ ಕೂಡ, ಶಿಕ್ಷಕರ ಗುಂಪಿಗೂ ಸಂಪರ್ಕ ಮಾಡಿ ಮಾಹಿತಿ ಪಡಿಬಹುದು. ಅಬ್ಬ, ಎಂಥ ಸುಲಭ, ಹಾಗೆ ಸುಖಕರವಾದ ಜಗತ್ತಿನಲ್ಲಿ ನಾವಿದ್ದೀವಿ ಅಲ್ವಾ. ಇಂತಹ ಒಂದು ಸೌಲಭ್ಯ ಇದ್ದಾಗ ಅಕ್ಷರದ ಮಹತ್ವವನ್ನು ತಿಳ್ಕೊಳ್ಳುವಂಥದ್ದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮಾತಾಡ್ತಾ ಬರೋಣ, ಕೇಳೋಣ ಬನ್ನಿ. ಹೂವು ಹಣ್ಣು ಚಿತ್ರದ ಈ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಿಜಯ ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದರಲ್ಲಿದೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಏನಿದು ಸಾಕ್ಷರತೆ, ಇದರ ಶಕ್ತಿ ಏನು ಅಂತ ನಾವು ಹೀಗೆ ಯೋಚನೆ ಮಾಡ್ತಾ ಇದ್ರೆ, ಒಂದು ಅಕ್ಷರ, ಒಂದು ಪದ, ಒಂದು ಪುಸ್ತಕ, ಒಂದು ಶಿಕ್ಷಕ, ಒಂದು ಅವಕಾಶ, ಯಾರಾದರೂ ಒಬ್ಬರ ಬದುಕನ್ನು ಬದಲಾಯಿಸಬಹುದು. ಯಾವುದು ಅಂತಂದರೆ ಅದೇ ಅಕ್ಷರ ಜ್ಞಾನ. ಹಾಗಾದರೆ ಸಾಕ್ಷರತೆ ಅಂತಂದರೆ ಏನು? ಕೇವಲ ಪುಸ್ತಕವಾ? ಪುಸ್ತಕ ಓದೋದ? ಖಂಡಿತವಾಗ್ಲೂ ಅಷ್ಟೇ ಅಲ್ಲ. ನಾವು ಓದೋದಷ್ಟೇ ಇಲ್ಲ, ಓದೋದನ್ನು ಅರ್ಥ ಮಾಡಿಕೊಳ್ಳೋದು, ಕೇಳಿದ್ದನ್ನು ವಿಚಾರ ಮಾಡುವಂಥದ್ದು, ತಿಳಿದ ಮಾಹಿತಿಯನ್ನು ಸರಿಯಾಗಿ ನಾವು ಬೆಳೆಸುವಂಥದ್ದು, ಹಾಗೆ ಹೊಸ ವಿಷಯ ಕಲಿಯುವ ಆಸಕ್ತಿಯನ್ನು ಬೆಳೆಸುವಂಥದ್ದು, ನಮ್ಮ ಸುತ್ತಲಿನ ಜಗತ್ತನ್ನು ಅರ್ಥ ಮಾಡಿಸಿಕೊಳ್ಳುವಂಥದ್ದು ನಾವು ಮಾಡಿಕೊಳ್ಳೋದು, ಮತ್ತೊಬ್ರಿಗೂ ಕೂಡ ಮಾಡಿಸೋದು ಇದೆಯಲ್ಲ, ಇದು ನಿಜವಾದ ಒಂದು ಸಾಕ್ಷರತೆ ಅಂತ ಹೇಳಬಹುದು. ಆದರೆ ಇದೀಗ ಡಿಜಿಟಲ್ ಯುಗ, ಡಿಜಿಟಲ್ ಜ್ಞಾನ ಕೂಡ ತುಂಬ ಮುಖ್ಯವಾಗಿದೆ. ಅಕ್ಷರ ಜ್ಞಾನ ಅನ್ನುವಂಥದ್ದು ಒಟ್ಟಿನಲ್ಲಿ ವ್ಯಕ್ತಿಯನ್ನು ಸ್ವಾವಲಂಬಿಯಾಗಿ ಮಾಡುತ್ತೆ, ಉದ್ಯೋಗ ಹಾಗೆ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಸಮಾಜದಲ್ಲಿ ಒಂದು ಸ್ಥಾನಮಾನ ಇರಬಹುದು, ಘನತೆ ಗೌರವಗಳನ್ನು ಇರಬಹುದು, ಖಂಡಿತವಾಗಲಿ ಇವು ಕೊಡಿಸುತ್ತೆ. ಅಕ್ಷರ ಕಲಿಕೆ ಇದ್ದರೆ ಬಡತನ, ನಿರುದ್ಯೋಗ ಸಮಸ್ಯೆ ಕೂಡ ಇರಲಾರದು ಅನ್ನುವಂಥದ್ದು ಕೂಡ ಹೇಳುವಂತಹ ಮಾತು. ಶೈಲು ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಪುನೀತ್ ರಾಜ್ಕುಮಾರ್ ಹಾಡಿದ್ದಾರೆ, ಎಸ್ ನಾರಾಯಣ್ ಅವರ ಹಾಡು ಇದು. ಜೆಸ್ಸಿ ಗಿಫ್ಟ್ ಸಂಗೀತವನ್ನು ನೀಡಿದ್ದಾರೆ.

ಈಗಂತೂ ಡಿಜಿಟಲ್ ಯುಗ, ನಾವೆಲ್ಲರೂ ಕೂಡ ಇದರಲ್ಲ ಅಧೀನದಲ್ಲೇ ಇದ್ದುಬಿಟ್ಟಿದ್ದೀವಿ ಅಂತ ಹೇಳಬಹುದು. ಡಿಜಿಟಲ್ ಜ್ಞಾನ ಎಷ್ಟು ಮುಖ್ಯ ಅನ್ನುವಂಥದ್ದು ಒಂದು ಸಾಕ್ಷರತೆಗೆ ಒಂದು ಪೂರಕವಾದ ಅಂಶನೂ ಆಗಿರಬಹುದು. ಆದರೆ ಮೊಬೈಲ್ನಲ್ಲೇ ಇಡೀ ಜಗತ್ತು ನಮ್ಮ ಕೈಯಲ್ಲಿರುತ್ತೆ, ನಮ್ಮ ಹಸ್ತದಲ್ಲಿರುತ್ತೆ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಮೊಬೈಲ್ನಲ್ಲಿ ಬರುವಂತಹ ಪ್ರತಿಯೊಂದು ಮಾಹಿತಿ ಕೂಡ ಸತ್ಯ ಅಂತ ನಂಬದೆ ಅದನ್ನು ಪರಿಶೀಲಿಸುವಂತಹ ಮನಸ್ಸು ಬೇಕು. ತಂತ್ರಜ್ಞಾನ ನಮ್ಮ ಕೈಯಲ್ಲಿರಬೇಕು, ಆದರೆ ನಾವು ತಂತ್ರಜ್ಞಾನದ ಕೈಯಲ್ಲಿ ನಾವು ಎಂದಿಗೂ ಇರಬಾರದು. ಚಿಗುರಿದ ಕನಸು ಚಿತ್ರದ ಗೀತೆಯನ್ನು ಕೇಳೋಣ. ಶಿವರಾಜ್ ಕುಮಾರ್, ನಂದಿತಾ ಹಾಡಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ಸಂಗೀತ ಇದರಲ್ಲಿದೆ.

ಈ ಸಾಕ್ಷರತೆ ಅನ್ನುವಂಥದ್ದು ಒಂದು ಕುಟುಂಬ ವ್ಯವಸ್ಥೆಯನ್ನು ಹೇಗೆ ಮಾಡುತ್ತೆ ಅಂತ ಸುಮ್ಮನೆ ಹೀಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದಾದರೆ, ಒಂದು ಕುಟುಂಬದಲ್ಲಿ ಒಬ್ಬರು ಶಿಕ್ಷಣ ಪಡೆದರೆ ಅದರ ಪರಿಣಾಮ ಇಡೀ ಕುಟುಂಬದ ಮೇಲೆ ಬೀಳುತ್ತೆ. ಆದರೆ ಒಂದು ತಾಯಿ, ಒಬ್ಬ ತಾಯಿ ಓದೋದಕ್ಕೆ ಕಲಿತರೆ, ಅಕ್ಷರ ಜ್ಞಾನ ಪಡ್ಕೊಂಡ್ರೆ, ಮಗುವಿನ

0: ಮಗು ಶಿಕ್ಷಣ ಪಡೆದರೆ ಅದು ಮುಂದಿನ ಪೀಳಿಗೆಗೆ ಜ್ಞಾನದ ಸೇತುವೆಯಾಗುತ್ತೆ. ಹಾಗಾಗಿ ಅಕ್ಷರ ಕಲಿಸೋದು ಅಂತಂದರೆ ಒಂದು ಕುಟುಂಬಕ್ಕೆ ಒಂದು ಬೆಳಕನ್ನು ನೀಡುವಂಥದ್ದು ಅನ್ನೋದರಲ್ಲಿ ತಪ್ಪಿಲ್ಲ. ಕರುಳಿನ ಕರೆ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಹಾಗೂ ಬಿ ಕೆ ಸುಮಿತ್ರ ಹಾಡಿದ್ದಾರೆ. ಅರೇನ್ ಜೋಗಗೋಪಾಲ್ ಅವರ ಗೀತೆಗೆ ಎಂ ರಂಗರಾವ್ ರಾಗ ಸಂಯೋಜನೆ ಮಾಡಿದ್ದಾರೆ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕು

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಸಾಕ್ಷರತೆ ದಿನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ

0: ಎಂಟು ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ ನಾಕು ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: ಎಂಟು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಹಿಂದಿನ ಧ್ಯೇಯ ವಾಕ್ಯ ಜನರಿಗಾಗಿ ಸಾಕ್ಷರತೆ, ನಂತರ ಸಾಕ್ಷರತೆ ಭೂಮಿಗಾಗಿ. ಈ ಗ್ರಹ, ಭೂಮಿ ಗ್ರಹ, ನಾವೆಲ್ಲ ಬದುಕ್ತಾ ಇರುವಂತಹ, ಜೀವಿಸ್ತಾ ಇರುವಂತಹ ಒಂದು ಆಧಾರ ನೆರೆ. ಈ ವರ್ಷದ ಈ ಧ್ಯೇಯವಾಕ್ಯದಲ್ಲಿರ್ತಕ್ಕಂತಹ ಈ ಭೂಮಿಯನ್ನು, ಪ್ಲಾನೆಟನ್ನು ಸೇರಿಸಿರುವಂಥದ್ದು ಕೂಡ ಬಹಳ ಅರ್ಥಪೂರ್ಣ ಅಂತ ಹೇಳಬಹುದು. ಯಾಕೆ ನಾವು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳದಲ್ಲೇ ಇದ್ದಾಗ ಏನೇನಾಗುತ್ತೆ? ಅದರ ಒಂದು ನಮಗೆ ಪ್ರಕೃತಿ ಆಗಾಗ ಪಾಠ ಕಲಿಸ್ತಾನೆ ಇರುತ್ತೆ. ನಾವು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಅದರಲ್ಲಿರ್ತಕ್ಕಂತಹ ನೀರು, ಮಣ್ಣು, ಗಾಳಿ, ಹೀಗೆ ನೀರಿನ ಮಹತ್ವ ತಿಳಿಬೇಕು. ಮರಗಳ ಮಹತ್ವವನ್ನು ನಾವು ಅರ್ಥಕೊಳ್ಬೇಕು. ಎಲ್ಲೆಂದರಲ್ಲಿ ಕಸವನ್ನು ಹಾಕಿ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡೋದನ್ನು ನಾವು ಹಾಕದಲ್ಲೇ ನಿರ್ವಹಣೆ ಸರಿಯಾಗಿ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಪರಿಸರದ ಬಗ್ಗೆ ಜವಾಬ್ದಾರಿಯುತ ನಿರ್ಧಾರಗಳನ್ನು ನಾವು ಮಾಡಿಕೊಳ್ಬೇಕು. ಸಾಕ್ಷರತೆ ಅಂದರೆ ಪುಸ್ತಕದ ಅಕ್ಷರಗಳನ್ನು ಓದೋದು ಅಷ್ಟೇ ಅಲ್ಲ, ಪ್ರಕೃತಿಯ ಅಕ್ಷರಗಳನ್ನು ಕೂಡ ನಾವು ಓದಬೇಕು. ಒಣಗ್ತಾ ಇರುವಂತಹ ನದಿ ಹೇಳುವಂತಹ ಸಂದೇಶ ಏನು, ಅದು ಅರ್ಥ ಆಗಬೇಕು ನಮಗೆ. ಬಿಸಿ ಆಗ್ತಾ ಇರುವಂತಹ ಭೂಮಿ ನೀಡುವಂತಹ ಎಚ್ಚರಿಕೆ ಏನು, ಅದು ನಮಗೆ ಅರ್ಥ ಆಗಬೇಕು. ಮರಗಳ ಮಹತ್ವ ತಿಳ್ಕೊಳ್ಬೇಕು. ಮುಂದಿನ ಪೀಳಿಗೆಗೆ ನಾವು ಇದನ್ನು ತಿಳಿಸ್ಬೇಕು. ಈಗ ನಮಗೇನು ಪ್ರಾಕೃತಿಕವಾದ ಒಂದು ಸೌಲಭ್ಯ ಇದೆ, ಅದು ಇನ್ನೊಂದು ಪೀಳಿಗೆಗೂ ಮುಂದುವರಿಸಬೇಕು. ಇದರ ಜವಾಬ್ದಾರಿ ನಮಗಿರಬೇಕು. ಈ ಜವಾಬ್ದಾರಿಯಿಂದ ಬದುಕುವಂಥದ್ದೇ ನಾವು ಈ ಭೂಮಿ ಗ್ರಹಕ್ಕೆ ಕೊಡುವಂತಹ ಒಂದು ಪ್ರತಿಯಾದ ಒಂದು ಕೃತಜ್ಞತೆ ಅಂತ ಹೇಳಬಹುದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಶಾಲೆ ಕಾಸರಗೋಡು ಚಿತ್ರದ ಗೀತೆಯನ್ನು ಕೇಳೋಣ. ಆಶಾ ಭಟ್, ಸುನಿಧಿ ಗಣೇಶ್ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಸಂಗೀತವನ್ನು ನೀಡಿದ್ದಾರೆ.

ಇಂದಿನ ಈ ಸಾಕ್ಷರತಾ ದಿನದ ಧ್ಯೇಯವಾಕ್ಯದಲ್ಲಿ ಮತ್ತೊಂದು ಆಯಾಮ ಅಂದರೆ ಮೂರನೇ ಆಯಾಮ ಪ್ರಾಸ್ಪರಿಟಿ ಸಮೃದ್ಧಿ. ಇದರ ಬಗ್ಗೆ ನಾವು ಸ್ವಲ್ಪ ಹೀಗೆ ಮಾತನಾಡ್ತಾ ಹೋದರೆ ಜ್ಞಾನ ಇದ್ದಾಗ ಅವಕಾಶಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಇದೆ, ಹೊಸ ಕೌಶಲ್ಯಗಳನ್ನು ನಾವು ಕಲಿಯೋದಕ್ಕೂ ಕೂಡ ಸಾಧ್ಯ ಇದೆ, ಉದ್ಯೋಗದ ಅವಕಾಶಗಳನ್ನು ಹುಡುಕೋದಕ್ಕೂ ಸಾಧ್ಯ ಇದೆ, ಸ್ವಾವಲಂಬನೆಯತ್ತೆ ಹೆಜ್ಜೆ ಇಡೋದಕ್ಕೂ ಕೂಡ ಸಾಧ್ಯ ಇದೆ. ಸಾಕ್ಷರತೆ ಕೇವಲ ಶಾಲೆಯ ನಾಲ್ಕು ಗೋಡೆಯೊಳಗೆ ವಿಷಯ ಅಲ್ಲ, ಅದು ಜೀವನದ ಪ್ರತಿಯೊಂದು ಹಂತದಲ್ಲೂ ಇರಬೇಕಾಗುತ್ತೆ. ಕಲಿಕೆ ಅನ್ನುವಂಥದ್ದು ಎಂದಿಗೂ ಮುಗಿಯುವಂತಹ ಒಂದು ವಿಷಯ ಅಲ್ಲ. ವಯಸ್ಸು ಹೆಚ್ಚಾದರೂ ಕಲಿಯುವ ಮನಸ್ಸಿಗೆ ವಯಸ್ಸಿಲ್ಲ ಅನ್ನುವಂತಹ ಇನ್ನೊಂದು ಮುಖದ ಪರಿಚಯವನ್ನು ಮಾಡಿಸುತ್ತೆ ಇಂದಿನ ಈ ಧ್ಯೇಯವಾಕ್ಯವನ್ನು. ನಾವು ಗಮನಿಸ್ತಾ ಇದ್ದರೆ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ವಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಹಾಗೂ ಮೋತಿ ಸಂಗಡಿಗರು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ಗೀತೆ ಇದು. ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ, ಹನಿ ಹನಿ ಗೂಡಿದ್ರೆ

0: ರಾಶಿ ರೊಕ್ಕ ಇರೋರೆಲ್ಲ ರಾಶಿ ತಪ್ಪನಂಗಿರಬೇಕು,
1: ರಾಶಿ ರೊಕ್ಕ ಇರೋರೆಲ್ಲ ರಾಶಿ ತಪ್ಪನಂಗಿರಬೇಕು. ಕಟ್ಟಿನ ದಿನ ದಿನ ದಿನ ಕಟ್ಟಿನ ದಿನ ದಿನ ದಿನ ಕಟ್ಟಿನ ದಿನ ದಿನ ಕಟ್ಟಿನ ಟಪ್ಪು
0: ಹಾನಿ ಹಾನಿ ಗೂಡ್.

ಗೀತೆಯನ್ನು ಕೇಳಿದ ನಂತರ ಇದರ ಬಗ್ಗೆ ನಾವು ವಿಮರ್ಶೆ ಮಾಡೋದೇ ಬೇಡ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಒಂದು ಸಂದೇಶ ಈ ಗೀತೆಯಲ್ಲಿ ಇತ್ತು. ಸ್ನೇಹಿತರೆ, ನೀವೆಲ್ಲ ಕೇಳಿದ್ದೀರಾ ಅಂತ ಅಂದ್ಕೊಳ್ಳೋಣ. ಒಬ್ಬ ಅಕ್ಷರ ಜ್ಞಾನ ಇಲ್ಲದಂತಹ ಮುಗ್ಧ ಹೇಗೆ ಮೋಸಕ್ಕೆ ಒಳಗಾಗ್ತಾನೆ, ಒಳಪಡ್ತಾನೆ, ಅದೇ ಅಕ್ಷರ ಕಲಿತಂತಹ ಒಬ್ಬ ವ್ಯಕ್ತಿ ಹೇಗೆ ಸಮಾಜವನ್ನು ಅಕ್ಷರ ಜ್ಞಾನಕ್ಕೆ ತಿರುಗಿಸ್ತಾನೆ, ಒಟ್ಟಿನಲ್ಲಿ ಸಮಾಜವನ್ನು ಸಮೃದ್ಧಿ ಒಂದು ಹಂತಕ್ಕೆ ಹೇಗೆ ಕರ್ಕೊಂಡು ಹೋಗ್ತಾನೆ ಅನ್ನುವಂತಹ ಒಂದು ಅದ್ಭುತವಾದ ಸಂಗೀತ ಸಾಹಿತ್ಯ ಇದ್ದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ಹೌದು, ಅಕ್ಷರ ಜ್ಞಾನ ಅಂದ ಕೂಡಲೇ ನಾವು ನಮ್ಮ ಗುರುಗಳನ್ನು ಶಿಕ್ಷಕರನ್ನು ಮರೆಯೋದಕ್ಕೆ ಸಾಧ್ಯನಾ? ಹೇಗೆ ಸಾಧ್ಯ ಹೇಳಿ. ಮೊನ್ನೆ ಅಷ್ಟೇ ನಾವು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಕೂಡ ಮಾಡಿದ್ವಿ. ನಮ್ಮ ಶಿಕ್ಷಕರಾಗಿ ನಮ್ಮ ಕೈ ಹಿಡಿದು ಮೊದಲ ಅಕ್ಷರ ಬರೆಸಿದವರು, ನಮ್ಮ ತಪ್ಪುಗಳನ್ನು ತಿದ್ದಿದವರು, ನಾವು ಸೋತಾಗ ಮತ್ತೊಮ್ಮೆ ಪ್ರಯತ್ನ ಮಾಡುವಂಥ ಬೆನ್ನತಟ್ಟವರು ಇವರೆಲ್ಲರೂ ಇನ್ಯಾರೋ ಒಬ್ಬ ಶಿಕ್ಷಕರು. ಒಬ್ಬ ಶಿಕ್ಷಕ ಅಂತಂದರೆ ಒಂದು ಪಾಠ ಮಾತ್ರ ಕಲಿಸೋದಿಲ್ಲ, ಅವರು ಒಂದು ದಿಕ್ಕನ್ನೇ ತೋರಿಸ್ತಾರೆ, ಕನಸು ಕೊಡ್ತಾರೆ, ಒಂದು ವ್ಯಕ್ತಿತ್ವವನ್ನು ರೂಪ ಮಾಡ್ತಾರೆ, ಒಂದು ಭವಿಷ್ಯವನ್ನು ಕಟ್ತಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಮಗೆ ಅಕ್ಷರ ಕಲಿಸಿದಂತಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇಂದು ನಾವು ಸ್ಮರಿಸಬೇಕು. ಯಾಕೆಂತಂದರೆ ಸಾಕ್ಷರತೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಬಂದಂಥವರು. ಮಂತ್ರಾಲಯ ಮಹಾತ್ಮೆ ಚಿತ್ರದ ಗೀತೆ ಪಿ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಜಿ ವಿ ಅಯ್ಯರವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿದ್ದಾರೆ.

ಈ ಸಾಕ್ಷರತೆ ಇದನ್ನು ನೆನಪು ಮಾಡಿಕೊಳ್ಳುವಂತಹ ವಿಶ್ವ ಸಾಕ್ಷರತೆಯ ದಿನದ ಒಂದು ಸಂದೇಶವನ್ನು ನಾವು ಕೊಡಬಹುದು ಅಂತಂದರೆ, ನಮ್ಮನ್ನು ನಾವು ಹೇಗೆ ಏನು ಮಾಡಬಹುದು ಈ ಸಾಕ್ಷರತಾ ದಿನವನ್ನು ಆಚರಣೆ ಮಾಡೋದಕ್ಕೆ, ನಮ್ಮ ಕೈಲಿ ಸಾಧ್ಯನಾ ಅಂತಂದರೆ ಖಂಡಿತವಾಗ್ಲೂ ನಮ್ಮಿಂದ ಸಾಧ್ಯವಾದಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಇವತ್ತಿನಿಂದ ಆರಂಭ ಮಾಡೋಣ. ಮನೆ ಮಕ್ಕಳಿಗೆ ಓದುವಂತಹ ಅಭ್ಯಾಸವನ್ನು ನಾವು ಬೆಳೆಸಬೇಕು. ಪುಸ್ತಕಗಳನ್ನು ಹಂಚಿಕೊಳ್ಳೋದಿರಲಿ, ಓದಲು ಅಂದರೆ ಓದ್ತಾ ಇರೋವಂತಹ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂಥದ್ದಾಗಲಿ, ಹಿರಿಯರಿಗೆ ಹೊಸ ವಿಷಯ ಕಲಿಸುವಂತಹ ಸಹಾಯ ಮಾಡೋದಾಗಲಿ, ಜ್ಞಾನವನ್ನು ಹಂಚಿಕೊಳ್ಳೋದಾಗಲಿ ನಾವು ಮಾಡಬಹುದು. ಒಬ್ಬರಿಗೆ ಒಂದು ಪುಸ್ತಕವನ್ನು ಕೊಡೋದು ಒಂದು ಉಡುಗೊರೆಯಾಗಿ, ನಾವು ಬೇರೆ ಏನೋ ವಸ್ತುಗಳನ್ನು ಕೊಡೋದ್ರ ಬದಲಿಗೆ ಪುಸ್ತಕಗಳನ್ನು

ಕೊಟ್ಟು ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ನಾವು ಬೆಳೆಸಬಹುದು. ಒಬ್ಬರಿಗೆ ಅಕ್ಷರ ಕಲಿಸಬಹುದು. ಒಂದು ಜೀವನದ ಉಡುಗೊರೆಯಾಗಿ ಈ ಅಕ್ಷರದ ಜ್ಞಾನವನ್ನು ಕೊಡಬಹುದು. ಒಬ್ಬರ ಜ್ಞಾನವನ್ನು ಬೆಳೆಸೋದು, ಸಮಾಜದ ಭವಿಷ್ಯವನ್ನು ಬೆಳೆಸೋದು ಒಂದೇ ಆಗುತ್ತೆ. ಅಂಗೈಲಿ ಅಕ್ಷರ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ನಾಗೇಶ್ ಉಜ್ಜನಿ ಅವರ ಸಾಹಿತ್ಯಕ್ಕೆ ರವೀಶ್ ಎಟಿ ಸಂಗೀತವನ್ನು ನೀಡಿದ್ದಾರೆ, ತನುಷ್ ರಾಜ್ ಹಾಡಿದ್ದಾರೆ.

0: ಜರ.
1: ಅದ್ಭುತ ಒಂದು ಮೆಸೇಜ್, ಒಂದು ಸಂದೇಶ ಇದ್ದಂತಹ ಗೀತೆಯನ್ನು ಕೇಳ್ಕೊಂಬಂದಿ. ಒಟ್ಟಿನಲ್ಲಿ ಅಕ್ಷರದ ಬೆಳಕು ಅನ್ನುವಂಥದ್ದು ಪ್ರತಿಯೊಬ್ಬ ಮನೆಯೂ ಕೂಡ ಬೆಳಗಲಿ, ಜ್ಞಾನದ ಬೆಳಕು ಪ್ರತಿಯೊಂದು ಮನಸ್ಸಿಗೂ ಕೂಡ ತಲುಪಲಿ, ಸಾಕ್ಷರತೆಯ ಬೆಳಕಿನಲ್ಲಿ ನಮ್ಮ ಸಮಾಜ ಬೆಳಿಲಿ, ನಮ್ಮ ಭೂಮಿ ಉಳಿಲಿ, ನಮ್ಮ ಭವಿಷ್ಯ ಸಮೃದ್ಧವಾಗಲಿ ಅನ್ನುವಂತಹ ಈ ಸಂದೇಶದೊಂದಿಗೆ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಯಿತು. ಬೆಟ್ಟದ ಹೂ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್, ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆ ಇದು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಇದು ಇಂದಿನ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದಾಗಿತ್ತು. ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 10:30:52. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೇಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ತೇಜಾಬ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತವನ್ನು ನೀಡಿದ್ದಾರೆ.

ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಆಯ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಅಸಾದ್ ಭೋಪಾಲಿಯವರ ಗೀತೆಗೆ ರಾಮ್ ಲಕ್ಷ್ಮಣ್ ಸಂಗೀತವನ್ನು ನೀಡಿದ್ದಾರೆ.

ಶರಾಬಿ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಅಂಜಾನ್ ಅವರ ಗೀತೆಗೆ ಬಪ್ಪಿ ಲಹರಿ ಸಂಗೀತವನ್ನು ನೀಡಿದ್ದಾರೆ.

0: ಸುನ್ಹೆರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಇದುವರೆಗೆ ಮೂಡಿಬಂದವು. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಬಂಗಾರದ ಮನುಷ್ಯ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ದನಿಯಾಗಿದ್ದಾರೆ ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್. ಈ ಗೀತೆಗಳ ರಚನೆ ಹುಣಸೂರು ಕೃಷ್ಣಮೂರ್ತಿಗಳದ್ದು. ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.
1: ಬಂಗಾರ ನೀನು ಹಳೆಯ

ಸವಿ ನೆನಪು. ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದುವರೆಗೆ ಬಂಗಾರದ ಮನುಷ್ಯ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಮೂಡಿ ಬಂದವು. ಇನ್ನೀಗ ಪ್ರೇಮದ ಕಾಣಿಕೆ ಚಿತ್ರದ ಕೆಲವು ಗೀತೆಗಳು. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಎಚ್ ಬಿ ಗೀತಾ. ಗೀತೆಗಳ ರಚನೆ ವಿಜಯ ನರಸಿಂಹ ಅವರದ್ದು, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಳಿಗಿದೆ. ಜೀವ ಜಯಶಂಕರ್ ಹಾಗೂ ವಿಜಯ ನರಸಿಂಹ ಅವರು ರಚನೆ ಮಾಡಿರುವಂತಹ ಗೀತೆಗಳು.

ಸವಿನೆನಪು ಈ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದರೆ, ಇದುವರೆಗೆ ಪ್ರೇಮದ ಕಾಣಿಕೆ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಮೂಡಿ ಬಂದವು. ಇದೀಗ ದೇವರ ಆಟ ಚಿತ್ರದ ಕೆಲವು ಗೀತೆಗಳನ್ನು ಕೇಳೋಣ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಈ ಗೀತೆಗಳನ್ನು ಬರೆದಿದ್ದಾರೆ. ಸತ್ಯಂ ಅವರ ಸಂಗೀತ ನಿರ್ದೇಶನ ಇದರಲ್ಲಿದೆ.

ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ ಆಯ್ತು, ಲವ್ ಆಗಿ ಸುಸ್ತಾಯ್ತು.

0: ನನಗೆ ನಾ ಅಂಕಲ್ ಹುಡುಗಿಗೆ ನೀ ಆಂಟಿ ಇಂಥ ಜೋಡಿ ಎಲ್ಲುಂಟು ಆನಂದನ ಹೆಂಡಿರ ಚಿಕ್ಕಮ್ಮ
1: ಈ ವಯಸ್ಸಿನಲ್ಲಿ ಏನ್ರಿ ಇದು
0: ಮೊದಲನೆ ನೋಡಿ

ಮನಸ್ಸಿನಲ್ಲಿ ಶಕ್ತಿ ಇದೆ, ಮನಸ್ಸಿನಲ್ಲಿ ಆಸೆ ಇದೆ, ಇಂಥ ಚಾನ್ಸು

ಹಗ್ ಅರೆ ಹಗ್ ಹಗ್ ನನ್ನಂಥ ಭೂಪಂಗೆ ಕೆಂಡಂತ ಸಿಗದೆ ನೀ ಬಂಟಿಗೊಬ್ಬಿ ಇನ್ನು ಮೇಲೆ ಅಲ್ಲಾಡೆ ನೀ ನೋಡು ನನ್ನಲ್ಲಿ ಇಲ್ಲ ಅರೆ ನೀ

ದೇವರ ಆಟ ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದಿರಿ ಸವಿನೆನಪಿನಲ್ಲಿ. ಇನ್ನು ಮುಂದೆ ಸ್ವಪ್ನ ಚಿತ್ರದ ಕೆಲವು ಗೀತೆಗಳು. ಹಾಡಿರುವಂತಹ ಕಲಾವಿದರು ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ, ರಮೇಶ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಈ ಗೀತೆಗಳನ್ನು ಬರೆದಿದ್ದಾರೆ ಆರ್ ಎನ್ ಜೆ ಗೋಪಾಲ್. ಸತ್ಯಂ ಅವರ ಸಂಗೀತವಿದೆ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಹರಳಿ ನಿಂತ ಕಮಲದಂತೆ ಪಾದ

ಧನ ಕನಕ ಕೊಡುವವಳು ಧನಲಕ್ಷ್ಮೀ, ದವಸಗಳ ತರುವವಳು ಧಾನ್ಯಲಕ್ಷ್ಮೀ, ಜ್ಞಾನ ಗಂಗೆಯೈವಳು ವಿದ್ಯಾಲಕ್ಷ್ಮೀ, ಜಯ ಭೇರಿ ಹೊಡೆವವಳು ವಿಜಯಲಕ್ಷ್ಮೀ, ಶಕ್ತಿ ಸ್ವರೂಪಿಣಿಯು ಧೈರ್ಯಲಕ್ಷ್ಮೀ, ವಂಶವನು

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾದೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದ ಖ್ಯಾತ ಸಾಹಿತಿ ಚಿಂತಕ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮದಿನವೆಂದು. ಕರ್ವಾಲೋ, ಚಿದಂಬರ ರಹಸ್ಯ, ಕಿರಿಗೂರಿನ ಗಯ್ಯಾಳಿಗಳು ಬಹುಚರ್ಚಿತ ಹಲವು ಕೃತಿಗಳ ಪೈಕಿ ಕೆಲವು. ಇಂದು ವಿವಿಧೆಡೆ ತೇಜಸ್ವಿ ಅವರ ಕೃತಿತ್ವ ಮತ್ತು ವ್ಯಕ್ತಿತ್ವ ಕುರಿತು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಏಷ್ಯಾದ ಅತಿದೊಡ್ಡ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಪಿಎಂಸಿ ಆವರಣದಲ್ಲಿ ದಾನಿಗಳ ನೆರವಿನಿಂದಲೇ ಶ್ರೀಮತಿ ಶಿವಲಿಂಗಮ್ಮ ಬಾಳನಗೌಡ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಭಾರ ಹೊರುವ ಕೂಲಿ ಕಾರ್ಮಿಕರ ಮಕ್ಕಳಿಗಾಗಿಯೇ ಕಟ್ಟಿದವರು ರಾಷ್ಟ ಪ್ರಶಸ್ತಿ ಪುರಸ್ಕೃತ ಆದರ್ಶ ಶಿಕ್ಷಕ ಡಾ ರಾಮಣ್ಣ ಮೂಲ್ಗಿ. ಕಳೆದ ಮೂರು ದಶಕಗಳಲ್ಲಿ ಸಾವಿರಾರು ಬಡ ಮಕ್ಕಳ ಬಾಳಲ್ಲಿ ಸಹೃದಯರ ಸಹಾಯದಿಂದ ಅಕ್ಷರದೀಪ ಹಚ್ಚಿದವರು. ಭಾರ ಹೊರುವವರ ಕಾಲೋನಿಯ ಹೆಣ್ಣು ಮಕ್ಕಳಿಗಾಗಿ ರಾತ್ರಿ ಶಾಲೆ ನಡೆಸಿದವರು. ಪ್ರದೇಶ ಸಮಾಚಾರಕ್ಕಾಗಿ ರಾಮು ಮೂಲ್ಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಹುಬ್ಬಳ್ಳಿಯ ಎಪಿಎಂಸಿ ಆವರಣದ ಕಾರ್ಮಿಕ ಬಂಧುಗಳಿಗೆ ವಿದ್ಯೆಯ ಮಹತ್ವವೇ ಗೊತ್ತಿರಲಿಲ್ಲ. ಸಾಕಷ್ಟು ದುಡಿತಿದ್ರು, ಶಿಕ್ಷಣದ ಅಕ್ಷರದ ಸಂಸ್ಕಾರ ಅವರಿಗೆ ಇರಲಿಲ್ಲ. ಆಗ ಮೊದಲು ನಮ್ಮ ಪಾಲಕರಿಗೆ ಅಕ್ಷರ ದೀಕ್ಷೆಯನ್ನು ಕೊಟ್ಟು ಮಕ್ಕಳಿಗೆ ಅಕ್ಷರ ಸಂಸ್ಕೃತಿಯನ್ನ ಅರಿವು ಮಾಡಿಕೊಟ್ಟಿದ್ದಕ್ಕಾಗಿ ಇಂದು ಅವರು ಹುಬ್ಬಳ್ಳಿಯ ಎಪಿಎಂಸಿ ಆವರಣದ ಕಾರ್ಮಿಕ ಬಂಧುಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ.
2: ವಿದ್ಯಾ ಇದ್ದರ ಬಾಳಿಗೆ ಬೆಳಕ, ಇಲ್ಲದಿದ್ದರೆ ಆ ಬದುಕು ಹರಕ.
0: ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಮಾತನಾಡಿ, 3-9 ಕೋಟಿ ರೂಪಾಯಿ ಪ್ರತಿ ಕೆಪಿಎಸ್ ಶಾಲೆಯ ಮೂಲಸೌಕರ್ಯಕ್ಕಾಗಿ ಒದಗಿಸಲು ಯೋಜಿಸಲಾಗಿದೆ ಎಂದರು. ರಾಜ್ಯದ ಕೆಪಿಎಸ್ ಶಾಲೆಗಳಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದರು. 2026 ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣಾ ಅಭಿಯಾನದ ಶ್ರೇಯಾಂಕಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ನಗರಗಳ ಪಟ್ಟಿಯಲ್ಲಿ ದಾವಣಗೆರೆ 11ನೇ ಸ್ಥಾನ, ಹುಬ್ಬಳ್ಳಿ ಧಾರವಾಡ 19 ಹಾಗೂ ಕಲಬುರಗಿ 36ನೇ ಸ್ಥಾನ ಪಡೆದಿದೆ. ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟವನ್ನು ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಆರಂಭಿಸಿದೆ. ಪ್ರತಿ ಕಿಲೋ ಈರುಳ್ಳಿಗೆ 35 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರ ಕಾಂದಾ ಎಕ್ಸ್ಪ್ರೆಸ್ ಮೂಲಕ ಈರುಳ್ಳಿ ರವಾನಿಸುತ್ತಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರತಿ ಕಿಲೋಕ್ಕೆ 70 ರೂಪಾಯಿಗಿಂತ ಅಧಿಕ ಬೆಲೆಗೆ ಈರುಳ್ಳಿ ಮಾರಾಟವಾಗುತ್ತಿದೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25-28 ತಾರೀಖಿನವರೆಗೆ ಕೃಷಿ ಮೇಳ ಆಯೋಜಿಸಿದೆ. 4 ದಿನಗಳ ಈ ಕೃಷಿ ಮೇಳದಲ್ಲಿ ಲಕ್ಷಾಂತರ ಕೃಷಿಕರು, ಕೃಷಿ ಆಧಾರಿತ ಉದ್ದಿಮೆದಾರರು, ಕೃಷಿ ನವೋದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಗೆ

www.uast.edu ಜಾಲತಾಣಕ್ಕೆ ಭೇಟಿ ನೀಡಲು ಕೋರಲಾಗಿದೆ. ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಯಲ್ಲಿ ಭೌತಿಕ ಚಿಕಿತ್ಸೆ ಮತ್ತು ದೈಹಿಕ ಚಟುವಟಿಕೆಯ ಪಾತ್ರ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಫಿಸಿಯೋಥೆರಪಿ ದಿನಾಚರಣೆ. ಫಿಸಿಯೋಥೆರಪಿಸ್ಟ್ಗಳ ಕೊಡುಗೆಯನ್ನು ಇಂದು ಸ್ಮರಿಸಲಾಗುತ್ತಿದೆ. ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೋಫಿಯಾ ಪ್ರೌಢಶಾಲೆಯ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದರು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಯಚೂರು ಜಿಲ್ಲೆ ಯರಮರಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿತ್ತು. ಸಹಾಯಕ ಪರಿಸರ ಅಧಿಕಾರಿ ಗಿರೀಶ್ ಪರಿಸರ ಸ್ನೇಹಿಯಾಗಿ ಗಣೇಶ ಹಬ್ಬವನ್ನು ಆಚರಿಸುವಂತೆ ಮಕ್ಕಳಿಗೆ ಸೂಚಿಸಿದರು. ಬೆಳಗಾವಿ ನಗರದ ವಿಜೃಂಭಣೆಯ ಗಣೇಶೋತ್ಸವಕ್ಕೆ ಮಹಾನಗರ ಪಾಲಿಕೆ ಸಕಲ ಸಿದ್ದತೆ ಕೈಗೊಂಡಿದೆ ಎಂದು ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ತಿಳಿಸಿದ್ದಾರೆ. ಅಥರ್ವ ನವರಂಗೆ ಹಾಗೂ ತನಿಷ್ಕಾ ಕಾಲಭೈರವ ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ 5ನೇ ರಾಜ್ಯಮಟ್ಟದ ಟೇಬಲ್ ಟೆನಿಸ್ ರ್ಯಾಂಕಿಂಗ್ ಟೂರ್ನಿಯಲ್ಲಿ 19 ವರ್ಷದೊಳಗಿನ ಬಾಲಕ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಬೆಂಗಳೂರಿನ ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ವತಿಯಿಂದ ನಗರದ ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಂದ್ಯಾವಳಿ ನಡೆಯಿತು. ಬೆಂಗಳೂರಿನ ರೆಫ್ರಿ ಆರ್ ರಾಕೇಶ್ ಜಪಾನ್ನಲ್ಲಿ ನಾಡಿದ್ದು ಗುರುವಾರ ಆರಂಭವಾಗಲಿರುವ ಏಷ್ಯನ್ ಗೇಮ್ಸ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಏಕೈಕ ಬಾಸ್ಕೆಟ್ಬಾಲ್ ನಿರ್ಣಾಯಕರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ಖುಷಿಯ ಹಾಗೂ ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಖುಷಿ ಅಂತ ಯೋಚನೆ ಮಾಡ್ತಿರ್ತೀರಿ. ಖುಷಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯವಾದ ಅತಿಥಿಯವರು ಭಾಗವಹಿಸಿದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಅವರ ವಿಚಾರ ಕೇಳಿದ್ರು ಕೂಡ ನಿಮ್ಗೆ ಭಾಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ಮೈಸೂರು ಆಕಾಶವಾಣಿಯಲ್ಲಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದೀವಿ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಚಾರ. ಅವ್ರು ಯಾರಂತ ಹೇಳಿದ್ರೆ ಅವರೇ ನಮ್ಮ ಶಿಲ್ಪಾ ಕೆಎಸ್. ಯಾರು ಈ ಶಿಲ್ಪಾ ಕೆಎಸ್ ಅಂತ ಯೋಚನೆ ಮಾಡ್ತಿರ್ತೀರಿ. ಇತ್ತೀಚೆಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕವನ್ನ ಗೆದ್ದಂತಹ ದೇಶದ ಹಿರಿಮೆಯನ್ನು ಎತ್ತಿಡಿದಂತಹ ಮೈಸೂರಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರು. ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಶಿಲ್ಪಾ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ.
1: ಬಹಳ ಸಂತೋಷ ಆಗ್ತಿದೆ ಶಿಲ್ಪಾ ಅವ್ರನ್ನ ಭೇಟಿ ಮಾಡ್ತಿರೋದು, ಅವ್ರ ಜೊತೆ ಮಾತಾಡ್ತಾ ಇರೋದು.
2: ನಮಗೂ ಖುಷಿನೇ ಆಗ್ತಿದೆ.
1: ಅದು ನೀವು ನಮ್ಮ ಮೈಸೂರು ಜಿಲ್ಲೆಯವರು ಅಂತ ಹೇಳಿ ಇನ್ನು ಬಹಳ ಸಂತೋಷ ನಮಗೆ. ಶಿಲ್ಪಾ ಅವರಿಗೆ ಜಗತ್ ಪ್ರಸಿದ್ಧಿ ಆಗಿದ್ದಾರೆ. ಯಾಕೆ ಎಲ್ಲರೂ ಗೊತ್ತಾಗಿದೆ ಅವರು ಒಂದು ಕಾಮನ್ವೆಲ್ತ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ಅಲ್ವಾ? ಇದು ಸುಲಭದ ಮಾತಂತೂ ಖಂಡಿತ ಅಲ್ಲ.
2: ಹೌದು,
1: ನಾವ್ ಎಷ್ಟು ಸುಲಭವಾಗಿ ಮಾತಾಡ್ತಾ ಇರ್ತೀವಿ, ಈಗ ಸುಲಭವಾಗಿ ನಿಮ್ಮನ್ನ ಗುರುತಿಸ್ತಾ ಇರ್ತಾರೆ, ಓ ಅಚೀವ್ ಮಾಡಿದ್ರು ಮಾಡಿದ್ರು ಅಂತ ಹೇಳಿ. ಆ ಅಚೀವ್ಮೆಂಟ್ ಅಲ್ಲಿ ಹಿಂದೆ ಇರುವಂತಹ ಪರಿಶ್ರಮ ಅದು ಶಿಲ್ಪಾ ಅವ್ರಿಗೆ ಮಾತ್ರ ಗೊತ್ತು. ಹೌದಾ?
2: ಹೌದು, ಖಂಡಿತ.
1: ಶಿಲ್ಪಾ ಅವ್ರು ಯಾವ ಊರು?
2: ನಮ್ದು ಊರು ಕಂಚುಗಾರ ಕೊಪ್ಪಲು, ಕೆಆರ್ ನಗರ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್.
1: ಓಕೆ, ಪಕ್ಕದ ಊರಿನವರೇ ಕೂಡ ನೀವು? ಹೌದಾ?
2: ಹೌದು.
1: ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಯಾವಾಗ ಎಲ್ಲಿ ಆಗಿದ್ದು ಹೇಳ್ಬೋದಾ?
2: ಹಾ ಸರ್, 1-7 ನನ್ನ ಊರೇ ಕಂಚುಗಾರ ಕೊಪ್ಪಲಲ್ಲಿ ಮಾಡಿದ್ದು. 8-2 ನಮ್ಮೂರ್ ಪಕ್ಕ ಕಿಸ್ತೂರ್ ಕೊಪ್ಪಲು ಅಂತ ಹಳ್ಳಿಲೇ ಸ್ಟಡಿ ಮಾಡಿದ್ದು. ನೆಕ್ಸ್ಟ್ ಅನಂತರ ಡಿಎಡ್ ಮೈಸೂರಿಗೆ ಜಾಯಿನ್ ಆದೆ ನಾನು, ಇಂದ್ರ ಡಿಎಡ್ ಕಾಲೇಜ್. ಅದಾನಂತರ ಡಿಗ್ರಿ ತಗೊಂಡೆ, ಡಿಗ್ರಿ ಆದ್ಮೇಲೆ ಬಿ ಎಡ್ ಮಾಡಿದೆ.
1: ಡಿಗ್ರಿ ಎಲ್ಲಿ ಮಾಡಿದ್ರಿ?
2: ನಾನು ರೆಗ್ಯುಲರ್ ಫಸ್ಟ್ ಕೆಆರ್ ನಗರದಲ್ಲೇ ಮಾಡಿದೆ 1 ಆಮೇಲೆ ಬೇಡ ಅಂತ ಕರೆಸ್ಪಾಂಡೆನ್ಸ್ ತಗೊಂಡೆ.
1: ಕೆಎಸ್ವೈ
2: ನಲ್ಲಿ ಮಾಡಿದ್ದು. ನಂತರ ಬಿ ಎಡ್ ಶಾರದ ವಿಲಾಸ್ ಅಲ್ಲಿ ಮಾಡಿದ್ದೆ ಸರ್ ನಾನು. ಅದಾದ ನಂತರ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು.
1: ಎಲ್ಲಿ ಶುರು ಮಾಡಿದ್ರಿ ವರ್ಕು?
2: ವರ್ಕು ಫಸ್ಟ್ ನನ್ನ ಅನ್ನೂರಲ್ಲೇ ಮಾಡಿದ್ದು ನಾನು. ಸ್ಕೂಲಲ್ಲೇ ಮಾಡಿದ್ದು. ಅಲ್ಲಿ ಒಂದ್ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಹೇಳಿ ಟೀಚ್ ಮಾಡಿ ಅಂದ್ರೆ ಸ್ವಲ್ಪ ರಜಾ ಇತ್ತು. ಫಸ್ಟ್ ನನ್ನ ಊರಲ್ಲಿ ನಾನು ಓದಿದ್ದ ಶಾಲೆಯಲ್ಲೇ ಫಸ್ಟ್ ಶುರು ಮಾಡಿದ್ದು. ಖುಷಿ ಇದೆ ಅದು ಅಂತ.
1: ಓದಿದ ಶಾಲೆಯಲ್ಲೇ ಕೂಡ ನೀವು ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಒಂದ್ ಒಳ್ಳೆ ಹೊಸ ಅನುಭವ ಅಲ್ವಾ? ಈಗ ತಾವು ಒಂದು ಕಾಲನ್ನ ಕಳ್ಕೊಂಡಿದ್ರಿ ಅಂತ ಕಾಣುತ್ತೆ, ಯಾವ ವಯಸ್ಸಿನಲ್ಲಿ ಕಳ್ಕೊಂಡ್ರಿ, ಹೇಗಾಯ್ತು ಈ ವಿಚಾರ?
2: ಅದು ಅಂದ್ರೆ 3-4 ಇದ್ರಲ್ಲಿ ಒಂದು ಮದುವೆ, ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು. ಆ ಮದುವೆ ಕರ್ಕೊಂಡು ಹೋಗಿದ್ರು ಮನೆ ಫ್ಯಾಮಿಲಿ, ನಮ್ದು ಫ್ಯಾಮಿಲಿ ಮತ್ತೆ ಚುಂಚುನ್ ಕಟ್ಟೆ ಅಲ್ಲಿ ಕರ್ಕೊಂಡೋದಾಗ ಮದುವೆ ಎಲ್ಲ ಮುಗ್ದಿ ನಂತರ ಊರಿಗೆ ಬರ್ಬೇಕಾಗಿತ್ತು. ಬರುವ ಟೈಮಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಬರ್ತಾ ಇದ್ದೋ, ಹಾಗೆ ನಾನು ನನ್ನ ಅಕ್ಕ ಐಸ್ ಕ್ರೀಮ್ ತಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದೋ. ಆ ಸಂದರ್ಭದಲ್ಲಿ ಅವಾಗೆಲ್ಲ ಲಂಗ ಬ್ಲೌಸ್ ಜಾಸ್ತಿ ಉದ್ದ ಇತ್ತು, ಫಾಸ್ಟ್ ಆಗಿ ಓಡ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದಿದ್ದು. ಆ ಕಡೆಯಿಂದ ಲಾರಿ ಬಂದು ಅಕ್ಕ ಮುಂದೆ ಆದ್ರೂ ನಾನ್ ಸಿಕ್ಕಾಕೊಂಡೆ.
1: ಅಕ್ಕನಿಗೇನು ಆಗ್ಲಿಲ್ಲ?
2: ಅಕ್ಕಂಗೇನು ಆಗ್ಲಿಲ್ಲ ನನಗೆ. ಅದು ಕಾಲ
1: 3.5
2: ಹೌದು.
1: ಓಕೆ, ಆ 3.5 ತಮ್ಗೆ ಘಟನೆ ಆದ ನಂತರ ಮನೆಯವರ ಪರಿಸ್ಥಿತಿ ಹೇಗಿತ್ತು? ಹಾಗೆ ತಾವು ಬಹಳಷ್ಟು ಕನಸುಗಳನ್ನ, 3 ಅಂದ್ರೆ ಏನ್ ನಿಮ್ಗೆ ಅಂತ ಗೊತ್ತೇ ಇಲ್ಲ ಏನ್ ವಿಚಾರ ಅಂತ ಹೇಳಿ, ಅವ್ಲು ಕೂಡ ಆಘಾತಗಳಾಗಿರುತ್ತೆ ಅಲ್ವಾ?
2: ಖಂಡಿತ. ಯಾಕಂತಂದ್ರೆ ಫ್ಯಾಮಿಲಿ ಅಂದ್ರೆ ಯಾರು ಈ ತರ ನೋಡಿರೋದಿಲ್ಲ. ಅದು ಒಂದು ಹೆಣ್ಮಗಳು ಅಂತ ಅಂದಾಗ ಇನ್ನೂ ಒಂಥರ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ. ಅದು ಅಪ್ಪ ಅಮ್ಮದಿರಿಗೆ ನುಂಗಲಾರದು ತುತ್ತು. ಅದು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ಈ ವಯಸ್ಸಲ್ಲಿ ಹಿಂಗಾಗೋಯ್ತು ಮತ್ತೆ ಏನ್ ಮಾಡೋದು, ಮತ್ತೆ ಅಷ್ಟು ಸ್ಪೆಸಿಲಿಟಿ ಇವಾಗಿರೋ ಟೆಕ್ನಾಲಜಿ ಅವಾಗ ಇರ್ಲಿಲ್ಲ ಸರ್. ಹಾಗಾಗಿ ಏನ್ ಮಾಡ್ಬೇಕು ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಬೈ ಚಾನ್ಸ್ ಈಗಿನ ಟೆಕ್ನಾಲಜಿ ಇದ್ರೆ ನನಗೆ ಒಂದ್ ಸ್ವಲ್ಪ ಕಾಲು ಏನಾದ್ರೂ ಸ್ವಲ್ಪ ಏರುಪೇರಾಗಿ ಇಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಅವಾಗ ಅಲ್ಲಿಂದ ಹಾಸ್ಪಿಟಲ್ಲಿ ಮೈಸೂರು ಕಲ್ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿದ್ದು. ಅಲ್ಲಿರೋ ಡಾಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಟೈಮಲ್ಲಿ. ಅವಾಗ ಏನಂದ್ರೆ ನಂದು ಬರೀ ಫೀಟ್ ಮಾತ್ರ ಹೋಗಿತ್ತು. ಅವಾಗ ಚಿಕ್ಕ ಮೂಳೆ ಅಲ್ಲ ಅಲ್ವಾ, ಸ್ವಲ್ಪ ಲಾರಿ ಮೇಲೆ ಹರಿದ್ರಿಂದ ಮುಂದೆ ಎಫೆಕ್ಟ್ ಆಗುತ್ತೆ, ಬೇರೆ ಕಾಯಿಲೆಗಳಿಗೆ ತಿರುಕೊಳ್ಳುತ್ತೆ ಅಂತ ಮಂಡಿನ ಮೇಲೆ ಕಟ್ ಮಾಡಿದ್ರು. ಟೆಕ್ನಾಲಜಿ ಒಂದ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಆಗ್ತಿತ್ತು, ಮಂಡಿಯಿಂದ ಕೆಳಗಡೆ ಏನಾದ್ರು ಮಾಡ್ಬೋದಿತ್ತು. ಅವಾಗಾಯ್ತು. ಮತ್ತೆ ಅದಾದ್ಮೇಲೆ ಅವರಿಗೂ ತುಂಬಾ ಸ್ಟ್ರಗಲ್ ಇದೆ, ನಾಟ್ ಏ ಈಸಿ. ನನಗೆ ಆ ವಯಸ್ಸಲ್ಲಿ ಏನು ಗೊತ್ತಿಲ್ಲ, ಹುಡುಗಾಟ ನಮ್ದು. ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅವಾಗೆಲ್ಲ, ಇನ್ನು ಆತರ ಫುಡ್ ಗಳ ಅವ್ದು ಏನು ಇರ್ಲಿಲ್ಲ.
1: ಯಾವ ವರ್ಷದಲ್ಲಿ ಅಂತ ಹೇಳ್ಬೋದಾ?
2: 93-94 ಅಲ್ಲಿ ಇರ್ಬೋದು. ಆ ಸಮಯದಲ್ಲಿ ಅವರೇ ಎತ್ಕೊಂಡೋಗೋದು, ಕರ್ಕೊಬರೋದು ಸ್ಕೂಲಿಗೆ, ಅಂಗನವಾಡಿಗಳಿಗಾಗಿರ್ಬೋದು ಕರ್ಕೊಂಡೋಗೋದು, ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಅದನ್ನ ಹೇಳಕ್ ಆಗೋದಿಲ್ಲ ನನಗೆ.
1: ಮಕ್ಕಳು
2: ಇಬ್ರು, ಅಕ್ಕ ಮತ್ತೆ ನಾನು.
1: ಅಕ್ಕ ಏನ್ ಮಾಡ್ತಾರೀಗ?
2: ಅಕ್ಕ ಅವ್ರು ಮದ್ವೆ ಆಗಿದ್ದಾರೆ.
1: ಅಪ್ಪ ಅಮ್ಮ?
2: ಅಪ್ಪ ಅಮ್ಮ, ಅಪ್ಪ ವ್ಯವಸಾಯ, ಅಮ್ಮ ಮನೆ ಕೆಲಸ.
1: ಏನ್ ಹೆಸರು ಹೇಳ್ಬಿಡಿ.
2: ಅಪ್ಪನ ಹೆಸರು ಕೆಜಿ ಶೈಲಾ ಅಂತ, ಅಮ್ಮನ ಹೆಸರು ಶಾಂತ.
1: ಶಾಂತ, ಓಕೆ. ಈಗ ನಿಮಗೆ ಆ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ, ಎಜುಕೇಶನ್ ಏನ್ ಸಮಸ್ಯೆ ಆಗ್ಲಿಲ್ವಾ?
2: ಅವರಿಗೆ ಹೆಂಗ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಶನ್ ಮಾಡಿಸಿದ್ದಾರೆ.
1: ಓಕೆ, ಅಥ್ಲೆಟಿಕ್ ಬರಬೇಕು ಅನ್ನೋ ಕನ್ಸು ಯಾವಾಗ ಹುಟ್ಕೋತು? ಅಂದ್ರೆ ಇಂಥದ್ದೇ ಸ್ಪೋರ್ಟ್ಸ್ ಆಯ್ಕೆ ಮಾಡ್ಕೋಬೇಕು ಅಂತ ಏನಾರಿತ್ತ?
2: ಸರ್ ಇಂಥದ್ದೆ ಅಂತಲ್ಲ, ಒಟ್ನಲ್ಲಿ ನನ್ಗೆ ಆಡ್ಬೇಕು ಅನ್ನೋದು ತುಂಬಾ ಇತ್ತು. ಯಾವ್ದಾದ್ರೂ ಸರಿ, ನನಗೆ ಕ್ರೀಡೆಯಲ್ಲಿ ಇದೇ ಪರ್ಟಿಕ್ಯುಲರ್ ಆಗಿ ಆಡ್ಬೇಕು ಅನ್ನೋ ಮನಸ್ಥಿತಿ ಏನಿರ್ಲಿಲ್ಲ. ಯಾವ್ದು ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೋಬೇಕು ಅನ್ನೋದೇ ನನ್ನ ವೈಯಕ್ತಿಕ ಇತ್ತು ಅಷ್ಟೇ.
1: 29 ವರ್ಷದಲ್ಲಿ ತಾವು ಈ ಅಥ್ಲೆಟ್ ಅನ್ನ, ಅಂದ್ರೆ ಈ ಸ್ಪೋರ್ಟ್ಸ್ ನ ಆಯ್ಕೆ ಮಾಡ್ಕೋತೀರಿ, ಆಡ್ತೀರಿ, ಬಹಳ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ದೊಡ್ಡ ಅಂತರ ಏನ್ ಬೇಕಾಗಿಲ್ಲ ಅಲ್ವಾ? ವರ್ಷಗಳು ಬಹಳ ಕಡಿಮೆ ಸಮಯದಲ್ಲಿ ಕೂಡ ಒಳ್ಳೆಯ ಒಂದು ಮೆಡಲ್ ಅನ್ನ ಮಾಡ್ಕೊಂಡಿದ್ರೆ. ಬರೀ ಇದು ಕಾಮನ್ವೆಲ್ತ್ ಬಗ್ಗೆ ನಾವು ಮಾತ್ರ ಮಾತಾಡ್ತಿದ್ವಿ, ಯಾಕಂದ್ರೆ ಕಾಮನ್ವೆಲ್ತ್ ನಮ್ಮ ಮುಂದೆ ಕಾಣ್ತಾ ಇದೆ, ಇದು ಕಾಣ್ತಿದೆ. ಅದು ಹಿಂದೆ ಕೂಡ ನೀವು ಬಹಳಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಭಾಗವಹಿಸಿ ಮೆಡಲ್ ಕೂಡ ಮಾಡಿದ್ರಿ, ಹೌದಾ?
2: ಹೌದೌದು. ನಾನು ಯೋಚನೆ ಮಾಡಿದೆ ಯಾವ್ದು ಸೂಟ್ ಆಗುತ್ತೆ ಆಯ್ಕೆ ಮಾಡ್ಕೊಳ್ಳೋಣ ಅಂತ. ನಾನು ಅವಾಗ ಅಥ್ಲೆಟಿಕ್ ಬಂದೆ 2023 ಸರ್.
1: ಓಕೆ,
2: ಅವಾಗ ಓಕೆ ಅಂತ ಅನ್ಕೊಂಡೆ. ಅವಾಗ್ಲಿಂದ ನನ್ನ ಕೆರಿಯರ್, ಅಥ್ಲೆಟಿಕ್ ಕೆರಿಯರ್ ಶುರುವಾಗಿದೆ
1: 23 ಈಗ 26, ಮೂರೇ ವರ್ಷ.
2: ಹೌದು,
1: ಸ್ಪೋರ್ಟ್ಸ್ ಬಂದಿದ್ದು ಮೋಸ್ಟ್ಲಿ ನೀವು
2: 2019
1: ಸ್ಪೋರ್ಟ್ಸ್ ಬರ್ತೀರಿ, 2023 ಅಥ್ಲೆಟಿಕ್ ಬರ್ತೀರಿ, ಮೂರೇ ವರ್ಷದಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಮೋಸ್ಟ್ಲಿ ಇನ್ ಮೂರು ವರ್ಷ ಹೆಚ್ಚಿಗೆ ಸಿಕ್ಕಿದ್ರೆ ಮೋಸ್ಟ್ಲಿ ನೀವು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡ್ತಿದ್ರ ಏನೋ? ಇನ್ನು ಅವಕಾಶ ಖಂಡಿತ ಇದೆ
2: ಅಲ್ವಾ?
1: ಅಲ್ವಾ, ಇನ್ನು ಖಂಡಿತ ಅವಕಾಶ ಇದೆ. ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳುವಂತಹ ಎಲ್ಲ ಸಾಮರ್ಥ್ಯ ತಮಗಿದೆ. ಯಾಕೆಂದ್ರೆ ಈಗಾಗಲೇ ನನ್ನ ಪ್ರಕಾರ ಒಂದು ಸ್ವಲ್ಪದ್ರಲ್ಲಿ ನಿಮಗೆ ಕಂಚ್ ಬಂದಿದೆ, ಇಲ್ಲ ಅಂದ್ರೆ ಸ್ವಲ್ಪ ಇನ್ ಸ್ವಲ್ಪ ಪುಷ್ ಮಾಡಿದ್ರೆ ಸಿಲ್ವರ್ ಖಂಡಿತ ಬರ್ತಿತ್ತು. ಅದು ಸ್ವಲ್ಪ ಗೋಲ್ಡ್ ಇನ್ ಸ್ವಲ್ಪ ಜಾಸ್ತಿ ಎಫರ್ಟ್
2: ಹಾಕಬೇಕು,
1: ಹೌದಾ?
2: ಹೌದು.
1: ಓಕೆ, ಅಂದ್ರೆ ಎಲ್ಲಾ ಮೆಡಲ್ ಗಳು ಕೂಡ ಒಂದೇ. ಈಗ ಬೇರೆ ರೆಗ್ಯುಲರ್ ಮೆಡಲ್ ಕೊಡೋದು ಇದೇನೆ, ಪ್ಯಾರಾ ಅಥ್ಲೆಟಿಕ್ ಕೊಡೋದು ಇದೆ, ಹೌದೇನಾ?
2: ಹೌದು, ಇದು ಕಾಮನ್ವೆಲ್ತ್ ಅಲ್ಲಿ ಇಬ್ಬರಿಗೂ ಕಂಬೈಂಡ್ ಸರ್
1: ಅಲ್ವಾ? ಕಂಬೈಂಡ್ ಇರುತ್ತೆ, ಅಲ್ಲಿ ಮೆಡಲ್ ಗಳಲ್ಲಿ ವ್ಯತ್ಯಾಸ ಖಂಡಿತ ಇಲ್ಲ.
2: ಅಂದ್ರೆ
1: ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಇದು ಸಿಗುವಂತ ಅವಕಾಶ ಕೆಲವರಿಗೆ ಮಾತ್ರ.
2: ನನ್ನ ಕೋಚ್ ಬಂದು, ಅಥ್ಲೆಟಿಕ್ ಕೋಚ್ ಬಂದು ಎಸ್ ಡಿ ಈಶಾನ್ ಸರ್, ಅರ್ಜುನ್ ಅವಾರ್ಡ್
1: ಎಸ್ ಡಿ
2: ಈಶಾನ್ ಅಂತ.
1: ಎಸ್ ಡಿ ಈಶಾನ್,
2: ಅವರು ನನಗೆ ಚೆನ್ನಾಗಿ ತರಬೇತಿ ಕೊಟ್ರು ಸರ್. ಅವರು ಕೊಟ್ಟಿದ್ರಿಂದನೆ ನಾನು ಇವತ್ತು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಬಲ್ಲೆ. ಈ ಸಮಯದಲ್ಲಿ ಯಾರಾದ್ರೂ ಸ್ಪಾನ್ಸರ್ ಸಪೋರ್ಟ್ ಇದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ.
1: ಅಂದ್ರೆ ಕಾರ್ಯಕ್ರಮದ ಮುಖಾಂತರ ಕೂಡ ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಶಿಲ್ಪಾ ಅವರಿಗೆ ಮಾತ್ರ ಅಂತಲ್ಲ, ಬ್ಯಾರ ಅಥ್ಲೆಟ್ಗಳಿಗೆ, ಅಥ್ಲೆಟ್ಗಳಿಗೆ ಫೈನಾನ್ಷಿಯಲ್ ಸ್ವಲ್ಪ ಬರ್ಡನ್ ಇದ್ದೇ ಇರುತ್ತೆ. ಅಂದ್ರೆ ಅಚೀವ್ ಮಾಡಿದ್ಮೇಲೆ ಸಹಕಾರ ಜಾಸ್ತಿ ಆಗುತ್ತೆ, ಅಚೀವ್ ಮಾಡ್ಲಿಕ್ಕಿಂತ ಮುಂಚೆ ಸಹಕಾರ ಕೊಡೋದು ಬಹಳ ಮುಖ್ಯ ಅಲ್ವಾ? ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೇಳ್ತಿರೋ ಯಾರು ಬೇಕಾದ್ರೂ ಕೂಡ ಈ ತರ ಅಥ್ಲೆಟ್ಸ್ ಗಳಿಗೆ ಅನುಕೂಲ ಮಾಡ್ಕೊಳ್ಳೋದ್ರೆ ಖಂಡಿತ ಮಾಡ್ಕೊಳ್ಳಿ ಅನ್ನುವ ಹಂಬಲ ಆಶಯ ನಮ್ಮದು ಕೂಡ, ಆಕಾಶವಾಣಿಯ ಮುಖಾಂತರ ಕೂಡ ನಾವು ಕೇಳ್ಕೊತಾ ಇದೀವಿ. ಆ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಮಾಡಿ, ಯಾರಿಗಾದ್ರೂ ಕೂಡ ಅಥ್ಲೆಟ್ ಗಳಿಗೆ ಸಹಕಾರ ಮಾಡಿ, ಹೌದಾ? ನೀವು ಕೇಳ್ಕೊತೀರಿ ಅಂತ ಕಾಣ್ತಿದೆ.
2: ಖಂಡಿತ ಕೇಳ್ಕೊಳ್ತೀನಿ ಸರ್. ಸರ್ಕಾರನು ಇವಾಗ ಏನಾದ್ರೂ ಒಂದು ನ್ಯಾಷನಲ್ ಒಂದು ಅಚೀವ್ಮೆಂಟ್ ನೆಕ್ಸ್ಟ್ ಇನ್ ಮಾಡಿದಾಗ ಅವ್ರನ್ನೊಂದ್ ಸ್ವಲ್ಪ ಗುರುತಿ, ಅವರು ಏನಾದ್ರೂ ಒಂದು ಏನ್ ಟ್ರೈನಿಂಗ್ ಬೇಕು ಬೇಸ್ಮೆಂಟ್ ಅದೊಂದ್ ಸ್ವಲ್ಪ ಮಾಡೋದಾದ್ರೆ, ಯಾರು ಅವರವರ ವೈಯಕ್ತಿಕ ಸರ್ ಅವರು ಖುಷಿ ಇದ್ದ ಕೊಟ್ಟಾಗ ಸೊ ಅವರು ನೆನೆಸ್ಕೊಳ್ತಾರೆ, ಯಾರು ಮರೆಯಲ್ಲ. ಯಾಕಂದ್ರೆ ಕಷ್ಟ ಸಮಯದಲ್ಲಿ ಯಾರು ಆಗ್ತಾರೆ ಅವ್ರು ಎಂದಿಗೂ ಮರೆಯಕ್ ಆಗೋದಿಲ್ಲ. ಖುಷಿ ಇದ್ದಾಗ ಏನ್ ಬೇಕಾದ್ರೂ ಸಿಗ್ಬೋದು ಸರ್. ಕಷ್ಟ ಅನ್ನೋ ಸಂದರ್ಭದ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ಕಠಿಣ ಪರಿಶ್ರಮಗಳು. ಹಾಗಾಗಿ ಯಾರೇ ಆಗಿರ್ಲಿ, ನನ್ನಂತರ ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಹೆಲ್ಪ್ ಮಾಡಿದ್ರೆ ತುಂಬಾ ಅವ್ರು ಮುಂದೆ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೆಚ್ಚು ಪದಕಗಳನ್ನ ನಮ್ಮ ದೇಶಕ್ಕಾಗಿರ್ಬೋದು, ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇನ್ನೂ ಹೆಚ್ಚೆಚ್ಚು ಪದಕಗಳನ್ನ
1: ತರಬಹುದು ಅಂತ ಹೇಳ್ತೀರಿ. ಈಗ ನೀವು ಅಥ್ಲೆಟ್ ಆಗುವ ಕನಸನ್ನ ರಾಘವೇಂದ್ರ ಅವರು ಹುಟ್ಟಾಕಿದ್ರು, ಯಾವ ಅಥ್ಲೆಟ್ ಆಗ್ಬೇಕು ಅನ್ನುವ ಕನಸು ಅವ್ರನ್ನ ಹುಟ್ಟಾಕಿದ್ರು? ಯಾಕೆಂತ ಹೇಳಿದ್ರೆ ಎಲ್ಲಾ ಗೇಮ್ನು ಆಡ್ಲಿಕ್ಕಾಗಲ್ಲ, ಪ್ಯಾರಾ ಅಥ್ಲೆಟ್ಗಳು ಎಲ್ಲಾ ಗೇಮ್ನು ಆಡ್ಲಿಕ್ಕಾಗಲ್ಲ, ಅವ್ರಿಗೆ ಸೂಟಬಲ್ ಆಗುವಂತಹ ಆಟಗಳನ್ನ ಆಡ್ಬೇಕಾಗತ್ತೆ. ನೀವು ಆಯ್ಕೆ ಮಾಡ್ಕೊಂಡಿದ್ದು ಆಟ ಯಾವುದು, ಇದೇ ಆಟವನ್ನು ಆಯ್ಕೆ ಮಾಡ್ಕೊಟ್ರ ಇಲ್ಲ ಬೇರೆ ಆಟವನ್ನು ಆಯ್ಕೆ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡಿದ್ದ ಹೇಗೆ?
2: ಇಲ್ಲ, ಅದೇ ನಾನು ಹೇಳಿದ್ನಲ್ಲ ಸಿಟ್ಟಿಂಗ್ ವಾಲಿಬಾಲ್, ಇದು ಅಥ್ಲೆಟಿಕ್ ಬಂದಾಗ ನಮಗೆ ಹೇಳಿದ್ನಲ್ಲ ಸರ್, ಇವಾಗ ಒಂದು ಸ್ಟ್ಯಾಂಡಿಂಗ್ ಎಲ್ಲ ಮಾಡ್ಬೇಕಂದ್ರೆ ಬ್ಲೇಡ್ ಕಾಲ್ಗಳು ಬೇಕು, ಅದು ಬೇಕಂದ್ರೆ ಫೈನಾನ್ಷಿಯಲಿ 6-8 lakhs ಎಬೋಬೇಕು. ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲ್ ಇದ್ದಾಗ ನನಗೆ ಯಾವ್ದು ಸೂಟ್ ಆಗುತ್ತೆ? ಈಗ ಸಿಟ್ಟಿಂಗ್ ಥ್ರೋಸ್ಗೆ ಬಂದು ಅಂದ್ರಲ್ಲೇ ಇರೋದ್ರಲ್ಲೇ ಅಲ್ಪ ಸ್ವಲ್ಪ ಹೇಗೆ ಮ್ಯಾನೇಜ್ ಮಾಡ್ಬೋದು. ಇವಾಗ ನಂದು ನಾರ್ಮಲ್ ಲೆಗ್ ಇದೆ, ಸೊ ಇವಾಗ ಅದಕ್ಕೂ ಒಂದು ಚೆನ್ನಾಗಿರೋದು ಹಾಕಿಸ್ಕೋತೀನಿ ಅಂದ್ರೆ 5 lakhs ಎಬೋ, ಒಂದು 20 lakhs ವರೆಗೂ ಇದೆ. ಸೊ ನಮಗೆ ಒಂದು ಬೇಸಿಕ್ ಅಂತನಾದ್ರೂ ಹಾಕಿಸ್ಕೋಬಹುದಿತ್ತು, ಆದ್ರೆ ನಾನು ಹಾಕಿಸ್ಕೊಳಕ್ ಆಗ್ಲಿಲ್ಲ. ನಮ್ಮಲ್ಲಿ ಏನಾಯ್ತೆ, ಈಗ ಅದ್ರಲ್ಲೇ ನಮ್ ಸರ್ ಹೇಳಿದ್ರು, ನನ್ ಕೋಚ್ ಇಶಾಂತ್ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಅವರೇ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ, ಈಗಿರೋ ಪರಿಸ್ಥಿತಿಲಿ ಹೇಗಿದೆ ಅದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರು. ಅವಾಗ ಆ ಸಂದರ್ಭದಲ್ಲಿ ಈ ತರ ಮಾಡ್ಕೊಂಡು ಬಂದಾಗ ಏನಂತಂದ್ರೆ ಒಳ್ಳೆ ಸ್ಪೆಷಲಿಸ್ಟ್ ಗಳು ಸಿಕ್ಕಾಗ ನಮಗೆ ಏನಂದ್ರೆ ಆಪ್ಷನಲ್, ನನಗೆ ಯಾವ್ದು ಚಾಯ್ಸ್ ಇದೆ, ಈಗ ಸಿಟ್ಟಿಂಗ್ ಓಕೆ, ಈಗ ಅದ್ ಮಾಡಕ್ಕಾಗಲ್ಲ ಸ್ಟ್ಯಾಂಡಿಂಗ್ ಅಂದಾಗ ಅದಾಗಿ ಈ ಆಪ್ಷನಲ್ ತಗೊಂಡಿದ್ದು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್.
1: ನೀವು ಆಯ್ಕೆ ಮಾಡ್ಕೊಂಡು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್ ಕಾಮನ್ ಹೇಳ್ಕೋಬೇಕಾದ್ರೆ ನೀವು ಶಾರ್ಟ್ ಪುಟ್ ನ ಆಯ್ಕೆ ಮಾಡ್ಕೊಂಡ್ರಿ ಅಲ್ವಾ? ಯಾಕೆ ಶಾರ್ಟ್ ಪುಟ್
2: ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ ಸರ್, ಗೌರ್ನಮೆಂಟ್ ಏನೆ ಈ ಕ್ಯಾಟಗರಿ ಅಂತ ಬಿಟ್ಟಿರುತ್ತೆ, ಅದು ನಾವು ಚಾಯ್ಸ್ ಅಲ್ಲ, ಅವರು ಬಿಟ್ಟಿರೋದ್ರಲ್ಲಿ ನಮ್ದು ಆ ಕ್ಯಾಟಗರಿ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡೋದು. ಹಾಗಾಗಿ ಅವರು ಬಿಟ್ಟಂತ ಕ್ಯಾಟಗರಿಲಿ ನನ್ ಕ್ಯಾಟಗರಿ ಇತ್ತು, ಅದು ಯಾವ್ದು ಅಂದ್ರೆ ಸ್ಪೆಷಲಿ ಶಾರ್ಟ್ ಪುಟ್ಟೆ ಬಿಟ್ಟಿದ್ದು. ಆ ಬಿಟ್ಟಿರ್ಬೇಕಾದ್ರೆ ರ್ಯಾಂಕಿಂಗ್ ಇರಬೇಕು, ನಾನು ದುಬೈಗೆ ಹೋಗಿ ಕ್ವಾಲಿಫೈ ಮಾಡಿ ಸೆಲೆಕ್ಟ್ ಆಗಿದ್ದು ಸರ್.
1: ಓಕೆ ಈಗ ಕಾಮನ್ವೆಲ್ತ್ ಸಂಬಂಧಪಟ್ಟಾಗ ಮಾತಾಡೋಣ. ಹೇಗಿತ್ತು ಪ್ರಿಪರೇಷನ್, ಹೇಗಿತ್ತು ನಿಮ್ಮ ಆಟ, ಅವಾರ್ಡ್ ಸ್ವೀಕಾರ ಮಾಡಿದ್ಮೇಲೆ ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ?
2: ಪ್ರಿಪರೇಷನ್ ಹಾರ್ಡ್ ವರ್ಕ್ ಇತ್ತು ಸರ್, ನಾನ್ ಶಾರ್ಟ್ ಪಿರಿಯಡ್ ಆದ್ರೂ ನನ್ ಕೋಚ್ ಇಶಾಂತ್ ಸರ್ ತುಂಬಾ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಿಸಿದ್ರು ನನ್ ಕೈಲಿ. ಏನಾಗುತ್ತೆ ಅವರಲ್ಲಿ ಅಷ್ಟು ಶಾರ್ಟ್ ಪಿರಿಯಡ್ ಅಲ್ಲಿ ಏನಾಗುತ್ತೆ ಅಷ್ಟು ಮಾಡಿದ್ರು. ಅವ್ರು ಮಾಡಿಸಿದಂತದ್ ನಾನು ಅಷ್ಟೇ ಅವ್ರ ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪದೆ ಮಾಡಿದೀನಿ. ಆ ಮಾಡಿರೋದಕ್ಕೆ ಇವತ್ತು ಏನೋ ಒಂದು ಸಾರ್ಥಕತೆ ಅನ್ಬಹುದು. ಅವ್ರು ಮಾಡಿಕೊಟ್ಟಿದ್ದು ಅವ್ರು ಹೇಗ್ ಮಾಡ್ಬೇಕು, ಹೇಗಿರ್ಬೇಕು, ಮತ್ತೆ ನಮ್ ಫುಡ್ ಇದಿರುತ್ತೆ ಅದ್ರದ್ದೆಲ್ಲ ನೋಡ್ಕೊಂಡು, ವರ್ಕ್ಔಟ್ ಇರ್ಬೋದು, ರೆಸ್ಟ್ ಇರ್ಬೋದು, ಅದು ಪರಿಶ್ರಮದಿಂದ ಬಂದು ಅದಾದ್ಮೇಲೆ ಕ್ವಾಲಿಫೈ ಆದಾಗ ಅವರಿಗೂ ಖುಷಿ ಆಯ್ತು, ನಮಗೂ ಎಲ್ಲರಿಗೂ ಖುಷಿ ಆಯ್ತು. ಅದ ನಂತರ ಇನ್ನ ಗ್ಲಾಸ್ಗೋ ಹೋಗಿದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಕರ್ನಾಟಕದಿಂದ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದು, ಏನೋ ಒಂಥರ ನನಗೆ ಖುಷಿ, ಫಸ್ಟ್ ಟೈಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಮತ್ತೆ ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಿದ್ದು, ಅದು ಅನುಭವ ಹೇಳ್ಕೊಳಕ್ಕೆ ಆಗ್ಲಿಲ್ಲ.
1: ಬೇರೆ
2: ಇನ್ನು ಇಬ್ರು ಇದ್ರು ಸರ್, ಒಂದು ಬಾಸ್ಕೆಟ್ ಬಾಲ್, ಒಂದು ಸ್ವಿಮ್ಮಿಂಗ್ ಅವರಿದ್ರು ನಮ್ಮ ಪ್ಯಾರಾದಲ್ಲಿ, ಅವರು ಇದ್ರು. ಅದ್ರ ಜೊತೆಗೆ ನಾನು ಅಂದಾಗ ಏನೋ ನಮ್ಮ ದೇಶಕ್ಕೋಸ್ಕರ ನಾನು ಸೆಲೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಇತ್ತು.
1: ಹಾಗೆ ಕೂಡ ನೀವು ಗ್ಲಾಸ್ಕೋದಲ್ಲಿ ಕೆಲವೊಂದು ವಿಡಿಯೋಸ್ಗಳು ಮಾಡಿ ರೀಲ್ಸ್ ಅನ್ನ ಮಾಡಿ ಕೂಡ ಹಾಕಿದ್ರಿ, ಅದನ್ನು ಕೂಡ ನಾವು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ನೋಡಿದ್ವಿ. ನೀವು ಗ್ಲಾಸ್ಕೋದಲ್ಲಿ ಕನ್ನಡ ಮಾತಾಡುವಂತದ್ದು, ಅಲ್ಲಿ ಕನ್ನಡಿಗರು ಸಿಕ್ಕಾಗ ಕನ್ನಡಿಗರು ಹರ್ಷ ಹಂಚಿಕೊಂಡಿದ್ದು, ಓ ನೀವು ನಮ್ಮ ಕನ್ನಡಿಗರು, ಹಾಗೆ ಮೆಳ್ಳು ಕೂಡ ಮಾಡಿದ್ರಿ ಅಂತ ಹೇಳಿ ನಿಮ್ಮನ್ನ ಹುರಿದುಂಬಿಸಿದ್ದು ಕೂಡ ನಾವು ರೀಲ್ಸ್ಗಳಲ್ಲಿ ನೋಡಿದ್ವಿ. ಹೌದಾ?
2: ಹೌದು ಸರ್, ಖುಷಿ ಆಗುತ್ತೆ ಸರ್. ನಮ್ ಭಾಷೆ ನಮ್ದು ಅಂತ ಅಂದಾಗ ನಾವು ಎಲ್ಲರೂ ಅವ್ರವ್ರ ಭಾಷೆ ಅಂದ್ರೆ ಪ್ರತಿಯೊಂದು ಭಾಷೆ ಬೇಕು ನಾನು ಬೇಡ ಅಂತ ಅನ್ನಲ್ಲ, ನಮ್ ಭಾಷೆ ಬಂದಾಗ ನಮಗೂ ಒಂದು ಹೆಮ್ಮೆ ಅನ್ನೋದಿರುತ್ತೆ. ಹಾಗಾಗಿ ನಾನು ನನ್ನ ಭಾಷೆಲಿ ಏನಾಗುತ್ತೆ ನಾನು ನನ್ನ ಭಾಷೆಲ್ಲೇ ಮಾತಾಡಿದ್ದೀನಿ, ಅದು ಒಂಥರ ಖುಷಿನೇ. ಅಷ್ಟು ಹೊರದೇಶಕ್ಕೆ ಹೋಗಿ ಅಷ್ಟು ಜನಗಳ ಮಧ್ಯೆ, ಬೇರೆ ಸುಮಾರು ಒಂದು 47 countries ಎಲ್ಲ ಬಂದಿತ್ತು, ಅವ್ರ ಮಧ್ಯೆ ನಾನು ನನ್ನ ಭಾಷೆನ ರೆಪ್ರೆಸೆಂಟ್ ಮಾಡಿದ್ದು, ನನ್ನ ದೇಶಕ್ಕೆ ನಾನು ಕೀರ್ತಿ ತಂದಿರೋದು ತುಂಬಾ, ಯಾಕಂತಂದ್ರೆ ನಾಟ್ ಏಜಿ ಎಷ್ಟೋ ದೇಶಗಳ ಮಧ್ಯೆ ನಾನು ಹೋಗಿ ಅದ್ ನಿಂತಿದಾಗ, ಓ ಅಟ್ ಲೀಸ್ಟ್ ನಾವು ಇಷ್ಟು ದಿನ ಶ್ರಮ ಪಟ್ಟಿದ್ಕು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅನ್ನೋದೇ ಒಂಥರ ರೋಮಾಂಚನ. ಅದು ಹೇಳಕ್ಕೆ ಆಗೋದಿಲ್ಲ, ಅಸಾಧ್ಯ, ವರ್ಣನೆ ಮಾಡಕ್ ಆಗಲ್ಲ.
1: ಅಂದ್ರೆ ಪಾರ್ಟಿಸಿಪೇಷನ್ ಬಹಳ ಮುಖ್ಯ, ಅಂದ್ರೆ ಆಯ್ಕೆ ಆಗದೇ ಬಹಳ ಮುಖ್ಯ.
2: ಹೌದು ಸರ್,
1: ಅಲ್ಲಿ ಆಯ್ಕೆ ಆಗಿ ನಾವು ಮೆಡಲ್ ಮಾಡೋದು ಇನ್ನೂ ದೊಡ್ಡ ಸಾಧನೆ ಅಲ್ವಾ? ಯಾಕೆಂತಂದ್ರೆ ಹೇಳಿ 47 countries ಎಲ್ಲಾ ಕಂಟ್ರಿಗಳಿಂದ 47 countries ಬಂದಂತಹ ಅಥ್ಲೀಟ್ಗಳು, ಎಲ್ರಿಗೂ ಆಸೆ ಇರುತ್ತೆ ನಾನು ಒಂದ್ ಮೆಡಲ್ ಆರು ಮಾಡಬೇಕು, ಕಂಚು, ಸಿಲ್ವರ್, ಗೋಲ್ಡ್, ಇಲ್ಲ ಗೋಲ್ಡ್ ನ ಆಸೆಗಳಿರ್ತದಕ್ಕೆಲ್ಲ ಎಲ್ರಿಗೂ ಕೂಡ. ಆದ್ರೆ ಆಗ್ಲಿಲ್ಲ ಅಂದ್ರೆ ಕೂಡ ಒಂದ್ ಕಂಚಾರು ಆಗ್ಲಿಯಪ್ಪ ಅನ್ನುವ ಕನಸನ್ನ ಇಟ್ಕೊಂಡು ಬಹಳ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ. ಈಗ ಶಾರ್ಟ್ ಪುಟ್ ಸಂಬಂಧಪಟ್ಟಂಗೆ ನಾವು ಮಾತಾಡೋದ್ರೆ, ಎಷ್ಟು ಮೀಟರ್ ಅಂತರದ ನಿಮ್ಮ ಒಂದು ಈ ಕಂಚಿನ ಪಯಣ?
2: ಸರ್ ನಂದು ಅಲ್ಲಿ ಹಾಕಿದ್ದು 7.26 meters ಹಾಕಿದೆ, ಅಂದ್ರೆ ನಂದು
1: ಹೈಯೆಸ್ಟ್ ಅದು
2: ಅದೇನೆ ಸರ್, 7.26. ಅದೇನೆ
1: ಓಕೆ,
2: ಅಂದ್ರೆ ಶಾರ್ಟ್ ಪಿರಿಯಡ್ ನಂದು ಇನ್ನೂ ಎಫರ್ಟ್ ಹಾಕ್ಬೋದಿತ್ತು. ಏನಕ್ಕಂದ್ರೆ ನನ್ನ ಪ್ರಾಕ್ಟೀಸ್ಗೆ ನಾನು ಸಿಲ್ವರ್ ಬ್ರಾಂಚ್ ಅಂತ ಹೇಳಿ, ಯಾಕಂತಂದ್ರೆ ನಾನಿಲ್ಲ ನಾನು ಗೋಲ್ಡ್ ಅಂತ ಹೇಳಕ್ಕಾಗಲ್ಲ. ನಾನು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ 2030 ಗುಜರಾತ್ ಅಹಮದಾಬಾದ್ ಅಲ್ಲಿ ನಮ್ಮ ಇಂಡಿಯಾನೇ ರೆಪ್ರೆಸೆಂಟ್ ಮಾಡ್ತಿದೆ, ಅಲ್ಲಿ ಖಂಡಿತ ಗೋಲ್ಡ್ ನನ್ನ ದೇಶಕ್ಕೆ ನನ್ನ ತಂದೆ ತರ್ತೀನಿ ಅನ್ನೋದು ನನಗೆ ಹೋಪ್ ಇದೆ, ತಂದೆ ತಗೋ ಬರ್ತೀನಿ. ಆ ಶಾರ್ಟ್ ಪೀರಿಯಡ್ ಅಲ್ಲಿ ನಮಗೂ ಒಂದು ಆಸೆ ಇರುತ್ತೆ, ನಂದು ಇದು ಇಷ್ಟೇ ಇದ್ದಿದ್ದು, ನಾನು ಅದನ್ನೇ ಗೋಲ್ಡ್ನೇ ತಗೋಬರ್ತೀನಿ, ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ನನಗೂ ಗೊತ್ತಿದೆ, ನನ್ನ ಕೋಚ್ಗೂ ಗೊತ್ತಿದೆ ಏನು ಅಂತ. ನಾನು ಅದನ್ನ ಅಚೀವ್ ಮಾಡಿದ್ದೀನಿ. ಯಾವ್ದಾಗ್ಲಿ ಸರ್, ಮೆಡಲ್ ಅಂದ್ಮೇಲೆ ಒಂದು ಅದು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರೋ, ಬ್ರಾಂಜ್ ಆಗಿರ್ಬೋದು, ಅದು ನನ್ನ ದೇಶಕ್ಕೆ ಯಾವ್ದೋ ಒಂದು ರೆಪ್ರೆಸೆಂಟ್ ಮಾಡಿ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ತಂದಿದ್ದೀನಲ್ಲ, ಅದು ನನ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ.
1: ಈಗ ನೀವು 7.26 ಅಂತ ಹೇಳಿದ್ರಿ ಅಲ್ವಾ, ಓಕೆ, ಈಗ ಸಿಲ್ವರ್ ಎಷ್ಟಿತ್ತು?
2: 8.36 ಏನಾಯ್ತು ಸರ್.
1: ಗೋಲ್ಡ್?
2: ಗೋಲ್ಡ್ 9.81 ಸರ್.
1: ಓಕೆ, ಬಹಳ ಅಂತರ ಇದೆ ಅಂತ ಆಯ್ತು, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ.
2: ಅವರೆಲ್ಲ ಸರ್ ಒಂದು 6, ನನ್ನ ಜೊತೆ ಆಡಿರೋರೆಲ್ಲ 10, 15, 20 ಇಯರ್ಸ್ ಅವರು ಸರ್.
1: ಓಕೆ,
2: ನಾನೇ ಸ್ವಲ್ಪ ಶಾರ್ಟ್ ಪೀರಿಯಡ್ ಅಲ್ಲಿ ಹೋಗಿರೋ ಅಂತ ಸ್ವಲ್ಪ, ಯಾಕಂದ್ರೆ ನಾಟ್ ಎ ಈಸಿ. ಒಂದು ಥ್ರೋಸ್, ಸಿಟ್ಟಿಂಗ್ ಥ್ರೋಸ್ ಅನ್ನೋದು ತಕ್ಷಣ ಇಂಪ್ರೂವ್ಮೆಂಟ್ ಆಗಲ್ಲ, ಎವ್ರಿ ಇಯರ್ ಇಂಪ್ರೂವ್ಮೆಂಟ್. ನಮ್ಗೆ 1 cm ಬರೀ ಇಂಪ್ರೂವ್ಮೆಂಟ್ ಆಗ್ಬಿಟ್ರೆ ಅದೇ ಖುಷಿ ಇರುತ್ತೆ, ಅಟ್ಲೀಸ್ಟ್ ಇವತ್ತು 1 cm ಜಾಸ್ತಿ ಹೋಯ್ತು ಅಂತ. ತಕ್ಷಣದಲ್ಲಿ ಇವಾಗ ಏನು ಜೀರೋದಲ್ಲಿ ಇದ್ಕೊಂಡು ಬಂದ್ಬಿಡ್ತು, ದಿಢೀರ್ ಅಂತ ಅಂದ್ರೆ ಸ್ವಲ್ಪ ಸಮಯ ಬೇಕು. ನನಗೆ ನೆಕ್ಸ್ಟ್ ಅವಕಾಶ ಸಿಗುತ್ತೆ, ಅದನ್ನ ಬಳಸ್ಕೊತೀನಿ, ಅದನ್ನ ನನ್ನ ದೇಶಕ್ಕೆ ಏನ್ ತಗೊಂಡು ಕೊಡ್ಬೇಕು ಗೋಲ್ಡ್ ತಂದಿತ್ತ ತಂದ್ಕೊಡ್ತೀನಿ.
1: ಈಗ ಮೆಡಲ್ ಆಯ್ತು, ಆದಂತಹ ಸಂದರ್ಭದಲ್ಲಿ ತಮ್ಮ ಎಮೋಷನ್ಸ್ ಹೇಗಿತ್ತು?
2: ಅದು ಹೇಳಕ್ಕೆ ಆಗಲ್ಲ ಸರ್, ಅದು ಇವಾಗ ನೆನ್ಕೊಂಡ್ರು ನಾನು.
1: ಅಲ್ಲ, ತಗೊಂಡಿದ್ದು ನೀವು ಮೆಡಲ್, ಆದ್ರೆ ಸಂತೋಷ ಆಗ್ತಿರೋದು ಮತ್ತೆ ಈ ಮೈ ರೋಮಾಂಚನ ಆಗ್ತಿರೋದು ನಮ್ಗೆ.
2: ಇಲ್ಲ ಸರ್, ನಾನು ಹೋಗ್ಬೇಕಾದಾಗ ಇದು ಪತ್ರಕರ್ತರಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಈಗ ಫ್ರೆಂಡ್ಸ್ ವಿಶಸ್ಗಳಾಗಿರ್ಬೋದು, ಮೀಡಿಯಾಗಳು ಎಲ್ಲದರಲ್ಲೂ ಸಹ ತುಂಬಾನೇ ಅಭಿನಂದನೆಗಳು ನನಗೆ, ವಿಶಸ್ಗಳು ತುಂಬಾನೇ ಬತ್ತು. ಆ ಸರ್ಕಾರನೂ ಅಷ್ಟೇ, ಅದೇ ನಮ್ಮ ಕ್ರೀಡಾ ಸಚಿವರು ಪರಮೇಶ್ವರ್ ಸರ್ ವಿಶ್ ಮಾಡಿದ್ರು, ಹಾಗೆ ನಮ್ಮ MLA ಸರ್ ರವಿಶಂಕರ್ ಸರ್ ಎಲ್ಲರೂ ಸಹ ಮಾಡಿದ್ರು. ನನಗೇನೋ ಒಂಥರ ಹೋಗೋ ಟೈಮಲ್ಲಿ ಒಂದು ಹುರಿದುಂಬಿಸಿ ಕಳಿಸ್ತಾರಲ್ಲ ಆತರ ಖುಷಿ. ಇಷ್ಟೊಂದೆಲ್ಲ ಇಷ್ಟಪಟ್ಟು ನಾನು ಎಲ್ಲೋ ಒಂದು ಎಲೆ ಮರಿ ಕಾಯ್ತಾರೆ, ಇದು ನಂದು ನನ್ನ ಪಾಡು ಅಂತ ಆಡ್ಕೊಂಡು ಹೋಯ್ತಿದ್ದಳು, ಎಲ್ಲರೂ ಇಷ್ಟೊಂದು ಪ್ರೀತಿ ಕೊಡ್ತಿದಾರಲ್ಲ, ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಹೇಗೆ ಏನು, ಅಟ್ಲೀಸ್ಟ್ ನಾನು ಹೋಗೋದಿಕ್ಕೆ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿದಾರಲ್ಲ. ನಾನು ನನ್ನ ಶ್ರಮ ಇದ್ರೂ ಆ ಶ್ರಮದ ಮುಂದೆ ಈ ಪ್ರೀತಿ ಕೊಟ್ಟಾಗ ಅದೆಲ್ಲ ಜೀರೋ ಅಂತ ಅನ್ಸ್ಬಿಟ್ಟು.
1: ಖಂಡಿತವಾಗ್ಲು, ಯಾಕೆಂತಂದ್ರೆ ನಾವ್ ಅದನ್ನ ಹೇಳ್ತೀವಲ್ಲ, ಈಗ ಪರಿಶ್ರಮ, ಈಗ ಬರೀ ಶಿಲ್ಪ ಅವರ ಒಂದು ಮೆಡಲ್ ಮಾತ್ರ ನೋಡ್ತೀವಿ ಎಲ್ರು ಕಾಣುವಂತದ್ದು, ಅದೇನೆ ಆ ಪರಿಶ್ರಮ ಇದೆಯಲ್ಲ, ಪರಿಶ್ರಮ ಹಿಂದೆ ಇರುವಂತ ಕಷ್ಟ ಅದು ಶಿಲ್ಪ ಮತ್ತೆ ಅವರ ಕೋಚು ಮತ್ತೆ ಅವರ ಜೊತೆ ಕೆಲಸ ಮಾಡಿದವ್ರು ಮಾತ್ರ ಗೊತ್ತು. ಈಗ ಸುಮ್ನೆ ಎಲ್ರು ಕೂಡ ಮೆಡಲ್ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ಈಗ ನಾನು ಕಾಮನ್ವೆಲ್ತ್ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ವರ್ಷದ ಪರಿಶ್ರಮ ಅಂದ್ರೆ ಹಂತಗಳನ್ನ ದಾಟ್ಕೊಂಡು ಬರ್ಬೇಕಾಗತ್ತೆ, ಹಂತಗಳನ್ನ ದಾಟ್ಕೊಂಡ್ಬಂದು ಕಾಮನ್ವೆಲ್ತ್ಗೆ ಹೋಗ್ಬೇಕು, ನಂತರ ಅಲ್ಲಿ ಮೆಡಲ್ ಮಾಡ್ಬೇಕು. ಇದು ಬರೀ ಒಂದಿನ ಎರಡು ದಿನದ ಕೆಲಸ ಅಂತೂ ಖಂಡಿತ ಅಲ್ಲ, ಹೌದಾ? ಓಕೆ, ಇದಾದ್ಮೇಲೆ ಬಹಳ ಗುರುತಿಸೋದು ಬಹಳ ಜನ ಇದ್ದೇ ಇರ್ತಾರೆ ಅಲ್ವಾ? ಈಗ ಹಿಂದೆ ಈಗ ನೀವು ಕಷ್ಟಪಟ್ಟಿದಂಥದ್ದು ಯಾರಿಗೂ ಗೊತ್ತಿರಲ್ಲ.
2: ಹೌದು,
1: ನೀವು ಆಗ್ಲೇ ಕೂಡ ಹೇಳಿದ್ರಿ ಫೈನಾನ್ಷಿಯಲ್ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ, ಯಾರು ಅವಾಗ ಮುಂದೆ ಬರಲ್ಲ, ಸ್ಪಾನ್ಸರರ್ಸ್ ಇರಲ್ಲ, ನಮ್ದೇ ಕೈಯಿಂದ ದುಡ್ಡು ಹಾಕೊಬೇಕು, ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ ಹೇಳಿ. ಈಗ ಇವೆಲ್ಲ ಆದ್ಮೇಲೆ ನಿಮಗೆ ಅಭಿನಂದನೆಗಳು ಮಹಾಪುರ ಬರುತ್ತೆ, ಹಣದ ಮಹಾಪುರ ಬರುತ್ತೆ, ಹೌದಾ?
2: ಇನ್ನ ಬರ್ತಾ ಇದೆ
1: ಅಲ್ಲ, ಸರ್ಕಾರದವರು ಕೂಡ ನಿಮ್ಗೆ ಕೆಲವೊಂದು ಹಣವನ್ನ ಘೋಷಣೆ ಮಾಡಿರ್ತಾರಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ?
2: ಹಾ ಸರ್, ಖುಷಿ ಆಗ್ತಿದೆ. ಅವರು 15 lakh ಕ್ಯಾಶ್ ಮತ್ತೆ ಬಿ ಗ್ರೇಡ್ ಗ್ರೂಪ್ ಕೊಟ್ಟಿದ್ದಾರೆ.
1: ಯಾರು?
2: ನಮ್ಮ ಕರ್ನಾಟಕ
1: ಸರ್ಕಾರದವರು.
2: ಸೆಂಟ್ರಲ್ ಗವರ್ನಮೆಂಟ್ ಇಂದ 10 lakh ಕೊಟ್ಟಿದ್ದಾರೆ. ಅಂದ್ರೆ ಇದ್ರಲ್ಲೂ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅದು ಜಾಬ್ ಒಂಥರ ಖುಷಿ, ಮತ್ತೆ ಏನೇ ಅಮೌಂಟ್ ಕೊಟ್ಟಿದ್ರು ನಮ್ಮ ಇದು ಜರ್ನಿಗೆ ಅದು ಸಾಕಾಗಲ್ಲ. ಏನಂತಂದ್ರೆ ಅದು ನಮ್ಗೆ ಅಷ್ಟೇ ಖರ್ಚುಗಳು ಇರುತ್ತೆ, ಬೇರೆ ಸ್ಟೇಟ್ಗಳೆಲ್ಲ ಇದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದಾರೆ ಸರ್. ನಮ್ಮದ್ರಲ್ಲೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಈ ಜಾಬ್ ಅಂದ ತಕ್ಷಣ ನನಗೂ ಖುಷಿ, ಓಕೆ ಜಾಬ್ ಸಿಕ್ತು, ಒಂದ್ ಲೈಫ್ ಸೆಟ್ಲ್ ಆಯ್ತು, ನಾನು ಏನೋ ಒಂದ್ ಮಾಡಬಹುದು ಅಂತ. ಇಲ್ಲ, ಅದ್ರ ಜೊತೆಗೆ ಅಂದ್ರೆ ನಮ್ ಗವರ್ನಮೆಂಟ್ ಅಲ್ಲಿ ಏನಂತಂದ್ರೆ, ಈಗ ಜಾಬ್ ಹೋದ್ರೆ ನಾನು ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ ಹೋಗ್ತೀನಿ ಅಂದ್ರೆ ನಂದೇ ಆದ ಶೆಡ್ಯೂಲ್ ಗಳಿರುತ್ತೆ. ಈಗ ಆ ಟೈಮ್ ಅಲ್ಲಿ ಅಂದ್ರೆ ನಮ್ ಸರ್ಕಾರ ಏನು ಅಂದ್ರೆ ನಮಗೆ ಒಂದ್ ಸ್ವಲ್ಪ ಸ್ಯಾಲ್ರಿ ಜೊತೆಗೆ ಮತ್ತೆ ಒಂದ್ ಸ್ವಲ್ಪ ರೀಸನಬಲ್ ಇದು ಸ್ಪೋರ್ಟ್ಸ್ ಗೆ ಅಂತ ಕೊಟ್ಟಾಗ ನಾವು ಒಂದು ಅಚೀವ್ಮೆಂಟ್ ಮಾಡಕ್ಕಾಗುತ್ತೆ. ಈಗ ವರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ, ಅದೊಂದು ನಮಗೆ ನಮ್ ಸರ್ಕಾರ ಮಾಡಿಕೊಟ್ರೆ. ನನ್ನ ಜೊತೆಗೆ ಬೇರೆ ಪ್ಲೇಯರ್ಸ್ ಗಳು ಈ ತರ ಆಪರ್ಚುನಿಟಿ ಇದೆ, ನಾವು ಎಷ್ಟೋ ಜನ ಇದ್ದಾರೆ ಸರ್, ಅವ್ರಿಗೂ ಇನ್ನೂ ಒಂದು ಹೆಲ್ಪ್ ಆಗುತ್ತೆ, ನಮಗೂ ಆದಂಗೆ ಬೇರೆ ಬರೋ ಪ್ಲೇಯರ್ಗೂ ಹೆಲ್ಪ್ ಆಗುತ್ತೆ. ಅವರು ತುಂಬಾ ಹೆಚ್ಚು ನಮ್ ದೇಶಕ್ಕೆ ಮೆಡಲ್ ಗಳು ತರ್ತಾರೆ, ನಮ್ಮ ಕರ್ನಾಟಕಕ್ಕಾದ್ರೂ ಸರ್ಕಾರಕ್ಕೆ ಮೆಡಲ್ ತರ್ತಾರೆ ಅಂತ.
1: ಖಂಡಿತವಾಗ್ಲೂ, ಯಾಕೆಂತಂದ್ರೆ ನೀವು ಹೇಳೋ ಪ್ರಕಾರ ಈಗ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ಸರ್ಕಾರದಿಂದ ಸಿಗ್ತಾ ಇದೆ. ಅದೇ ರೀತಿ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಗಮನಿಸಿ ನಮ್ಮ ಅಥ್ಲೆಟ್ಗಳನ್ನ ಗಮನಿಸಿಕೊಂಡ್ರೆ ಇನ್ನೂ ಹೆಚ್ಚಿನ ಮೆಡಲು ಮಾಡಬಹುದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಕೂಡ, ಎರಡು ಸರ್ಕಾರಗಳು ಸ್ವಲ್ಪ ಲಿಬರಲ್ ಆಗಿದ್ರೆ ಇನ್ನೂ ಚೆನ್ನಾಗಿ ನಾವು ಮೆಡಲ್ ಮಾಡಬಹುದು ಅಂತ ಹೇಳ್ತೀರಿ. ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಬೆಲೆ ಕಟ್ಟಲೇಬೇಕಾಗುತ್ತೆ. ಯಾಕೆಂದ್ರೆ ಎಲ್ರಿಗೂ ಸಿಗುವಂತಹ ಅವಕಾಶ ಖಂಡಿತ ಅಲ್ಲ, ಇದು ಕೆಲವೇ ಕೆಲರಿಗೂ ಸಿಗುತ್ತಂತ ಅವಕಾಶ. ಯಾಕೆಂತಂದ್ರೆ ನಾವು ಹೇಳ್ತೀವಿ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲಾ ವಿಚಾರದಲ್ಲೂ ಹೇಳ್ತಿರ್ತೀವಿ, ಕಲೆ ಎಲ್ರಿಗೂ ಸಿಗಲ್ಲ, ಕೆಲವ್ರನ್ನ ಮಾತ್ರ ಅದು ಕೈ ಬೀಸಿ ಕರೆಯುತ್ತೆ ಅಂತ ಹೇಳಿ. ಸ್ಪೋರ್ಟ್ಸ್ ಹಾಗೇನೇ ಅಲ್ವಾ, ಎಲ್ರು ಕೂಡ ಅಪ್ಕೊಳ್ಳುತ್ತೆ. ಆದ್ರೆ ಅದು ಕರ್ಕೊಂಡು ಹೋಗುವಂತದ್ದು, ಸಾಧನೆ ಮಾಡುವಂತದ್ದು ಕೆಲವೇ ಕೆಲವು ಮಂದಿನ ಆಯ್ಕೆ ಮಾಡ್ಕೊಂಡು ಹೋಗುವಂತದ್ದಲ್ವಾ?
2: ಹೌದು ಸರ್. ಅಂದ್ರೆ ಇವಾಗ ಎಲ್ಲವೂ ನಮ್ಮ ಕಣ್ಣು ಮುಂದ್ಗಡೆನೆ ಬರುತ್ತೆ ಅಂತಲ್ಲ, ಯಾವುದೋ ಒಂದ್ ರೂಪದಲ್ಲಿ ಬರ್ಬೋದು. ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಆ ಟೈಮಲ್ಲಿ ಬೇಡ, ನಾನು ಹೋಗಲ್ಲ ಮಾಡಲ್ಲ ಅನ್ಬಾರ್ದು. ಸಿಗ ನಂದು ಈ ಕಡಿಮೆ ಅವಕಾಶದಲ್ಲಿ ಸಿಕ್ಕಿದ್ರು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅದು ಬೇಡ ನೆಕ್ಸ್ಟ್ ನೋಡೋಣ ಅಂತ ನಾನಲ್ಲ. ಏನೇ ಆಗಿರ್ಬೋದು ಯಾವ ರೂಪದಲ್ಲಿ ಸಿಗುತ್ತೆ ಅನ್ನೋದು, ಬರೋ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ದೇನೆ ನಮ್ದು ಏನಿದೆ ನಾವು ಅದನ್ನ ಅಚೀವ್ ಮಾಡಿದ್ರೆ ಖಂಡಿತ ಅಚೀವ್ಮೆಂಟ್ ಮಾಡಬಹುದು. ಅಂದ್ರೆ ಇವಾಗಿನ ನಮ್ಮ ಇದ್ರಲ್ಲಿ ಜಾಸ್ತಿ ಇವಾಗ ಡಾಕ್ಟರ್, ಇಂಜಿನಿಯರ್ಸ್ ಅದ ಪ್ರೊಫೆಷನ್ ಅಲ್ಲೇ ಜಾಸ್ತಿ ನೋಡ್ತಿರ್ತಾರೆ. ಸ್ಪೋರ್ಟ್ಸ್ಗೆ ಎಲ್ಲೋ ಕೆಲವರು ಅಷ್ಟೇನೆ ಇಂಟ್ರೆಸ್ಟ್ ಕೊಡೋದು. ಇವಾಗ ಒಂದು ಹೈಸ್ಕೂಲ್ ಕಾಲೇಜ್ ಅನ್ನೋ ಟೈಮಲ್ಲಿ ಏನ್ ಮಾಡ್ತಾರೆ, ಈಗ ಸ್ಟಡಿ ಬೇಕು ಅಂತಾರೆ. ಸ್ಟಡಿನೂ ತುಂಬಾ ಮುಖ್ಯ, ಸರಿ ಇಲ್ಲ ಅಂತ ಹೇಳ್ತಲ್ಲ, ಅದ್ರ ಜೊತೆಗೆ ಸ್ಪೋರ್ಟ್ಸ್ಗೆ ಅಂತಾನು ಬಂದ್ರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಅವ್ರದೇ ಆದ ಒಂದು ಏನು ರೆಕಗ್ನೈಸ್ ಇರುತ್ತೆ, ಅವ್ರದೇ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಎಲ್ಲರೂ ಬರ್ಬಹುದು, ಅವ್ರಿಗೂ ಒಂದು ಪ್ರತಿಭೆಯನ್ನ ತೋರಿಸಬಹುದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ.
1: ಖಂಡಿತವಾಗ್ಲು, ಯಾಕೆಂತಂದ್ರೆ ಶಿಲ್ಪಾ ಅವರಿಗೆ ಆದಂತಹ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಒಂದು ದುರ್ಘಟನೆಯಿಂದ ಕುಂದೋಗ್ಬಿಟ್ಟಿದ್ರೆ ಈ ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಆರಂಭದಲ್ಲೇ ಕೂಡ ಹೇಳಿದಾಗೇನೆ, ಏನೇ ಸಮಸ್ಯೆ ಅಂದ್ರೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಖಂಡಿತ ಇರುತ್ತೆ. ಎಲ್ಲರಿಗೂ ಅವರವ್ರದ ಏನು ನಾವು ಹೇಳ್ತೀವಿ ಕುಟುಂಬದ ಸಮಸ್ಯೆಗಳಿರ್ಬೋದು, ಈ ರೀತಿಯಾದಂತಹ ಆಘಾತಗಳು ಅಪಘಾತಗಳು ಆದಾಗಲೂ ಕೂಡ ಕುಂದದೆ ನಾವು ಕೂಡ ಮುನ್ನಡೆದಾಗ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ಶಿಲ್ಪಾ ಕೆ ಎಸ್ ಅವರು, ಹೌದಾ? ಈಗ ಎಷ್ಟೋ ಜನ ಆ ಸಂದರ್ಭದಲ್ಲಿ ಅಯ್ಯೋ ಹಿಂಗಾಗೋಯ್ತಲ್ಲ ಈ ಹುಡುಗಿಗೆ ಅಂತ ಯೋಚನೆ ಮಾಡ್ತಿದ್ರು, ಈಗ ಈ ಹುಡುಗಿ ಈ ಸಾಧನೆ ಮಾಡ್ಬಿಟ್ಲ ಅನ್ನುವಂತಹ ಯೋಚನೆ ಮಾಡುವಂತಹ ರೀತಿಯಲ್ಲಿ ನೀವು ಈ ಒಂದು ಅಚೀವ್ಮೆಂಟ್ ಮಾಡಿರೋದು ಬಹಳ ದೊಡ್ಡ ಸಾಧನೆನೇ ಸರಿ ಶಿಲ್ಪಾ ಅವ್ರೆ, ಹೌದಾ?
2: ಖಂಡಿತ ಸರ್. ಇವಾಗ ಅನ್ಕೊಳ್ತಾರೆ ಈ ತರ ಆಗಿದ್ದಾಳೆ ಸುಮ್ನೆ ಮನೇಲಿ, ಮತ್ತೆ ಓಡಾಡಕ್ ಆಗುತ್ತಾ, ಏನ್ ಮಾಡ್ತಾರೆ ಎಂತ ಮಾಡ್ತಾರೆ ಅನ್ನೋರು ಇರ್ತಾರೆ. ಕೆಲವರು ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಇರ್ತಾರೆ, ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ತಗೊಳ್ತಾರೆ ನಮ್ಮ ಜನಗಳಲ್ಲಿ ಅಂತ ಅನ್ನಕ್ ಆಗಲ್ಲ. ಆತರ ಇರುವ ಟೈಮಲ್ಲಿ ಏನಂತಂದ್ರೆ ಮನೆ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಅದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಯಾವ ತರ ಉರಿದುಂಬಿಸ್ತಾರೆ, ಯಾರೇ ಏನೇ ಅನ್ಬಹುದು, ಯಾರೇ ಏನೇ ಮಾಡ್ಬೋದು, ನನ್ನ ಮನೇಲಿ ತುಂಬಾ ಪಾಸಿಟಿವ್ ಆಗಿದ್ರೆ ಏನ್ ಬೇಕಾದ್ರು ಸಕ್ಸಸ್ ಮಾಡ್ಬೋದು. ಕೆಲವ್ರು ಹಂಗ ಅಂತಾರೆ, ಇವಾಗ ಅಯ್ಯೋ ಅವಳು ಏನ್ ಮಾಡ್ತಾಳೆ ಸುಮ್ನೆ ಹಂಗ ಹೋಗ್ತಾಳೆ ಆತರ ಮಾಡ್ತಾಳೆ ಅಂತ ಕೆಲವ್ರು ಅನ್ಕೋಬಹುದು. ಆದ್ರೆ ಇವತ್ತು ಒಂದು ಏನೋ ಅಚೀವ್ಮೆಂಟ್ ಮಾಡಿದಾಗ ಅನ್ನೋರು ಇವತ್ತು ಬೇರೆ, ಓ ಏನೋ ಒಂದ್ ಮಾಡಿದ್ಲು ಆಗ ಅನ್ನೋದೇ ಬೇರೆ ಇತ್ತು, ಇವತ್ತು ಅವರೇ ಬಾಯಲ್ಲಿ ಬೇರೆ ರೀತಿ ಮಾತು ಬರುತ್ತೆ ಸರ್.
1: ಅದೇ ಸಾಧನೆ
2: ಅದೇ ಅನ್ನಿಸ್ಕೋಬೇಕು ಆತರ. ಅವ್ರ ಮುಂದೆ
1: ಅಭಿಪ್ರಾಯಗಳು ಬೇರೆ ಬೇರೆ ಇದ್ರು ಕೂಡ ಒಬ್ಬರ ಮಾತಿನ ದಾಟಿ ಇರುತ್ತಲ್ಲ ಏನಂತ ನಾವ್ ಹೇಳ್ತೀವಿ. ಈಗ ಅವರು ಹುಡುಕಲ್ಲಿ ಏನಾಗುತ್ತೆ ಅನ್ನೋರು, ಓ ಹುಡುಕಲ್ಲಿ ಆಯ್ತು ಅವ್ರ ಬಾಯಲ್ಲಿ ಹೇಳಿಸ್ಕೊಳ್ಳೋದಿಲ್ಲ, ಅದೇ ಸಾಧನೆ ಅಲ್ವಾ?
2: ಇವಾಗ ಹಳ್ಳಿಗಳಲ್ಲಿ ಏನು ಸರ್ ಗೊತ್ತಾ, ಸಾಮಾನ್ಯ ಈಗ ಸ್ವಲ್ಪ ಹುಡುಗರು ಹುಡುಗಿರು ಅನ್ನೋದು ತಾರತಮ್ಯ ಇದ್ದೇ ಇರುತ್ತೆ. ಅದ್ರಲ್ಲಿ ಏನಂತಂದ್ರೆ ಇವಾಗ ನಮ್ಮನೆಯಲ್ಲಿ ಬರೀ ಹೆಣ್ಮಕ್ಳೆ, ಇವಾಗ ಅಂದ್ರೆ ನಮ್ಮ ಅಪ್ಪ ಅಮ್ಮನು ಇರ್ತಾರೆ, ಇವಾಗ ನಾವೇ ಅವ್ರಿಗೆ ಬ್ಯಾಕ್ ಬೋನ್ ಆಗಿರ್ಬೇಕು, ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೂ ನಾವೇ ನೋಡ್ಕೋಬೇಕು ಮಾಡ್ಬೇಕು. ಕೆಲವೊಂದ್ ಸಂದರ್ಭದಲ್ಲಿ ಇವಳೆ ಬರ್ತಾಳೆ ಮಾಡ್ತಾಳೆ ಅಂದ್ರೆ ಇರದೇ ನಾವು, ಇನ್ನ ಯಾರು ಇಲ್ಲ, ಸೊ ನಾವೇ ನೋಡ್ಕೋಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಗಂಡು ಅನ್ನಲ್ಲ, ಅವ್ರ ಮನೆಗೆ ಯಾರು ಸಪೋರ್ಟ್ ಇರ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನ್ನ ಮನೆಗೆ ನಾವೇ ನಿಂತ್ಕೋಬೇಕು, ಬೇರೆಯವ್ರು ಬಂದು ನಿಂತ್ಕೊಳಕ್ ಆಗಲ್ಲ. ಆ ಸಂದರ್ಭದಲ್ಲಿ ಕೆಲವರು ಅಂದಿರೋದುಂಟು, ಆದ್ರೆ ಏನು ಮಾಡೋಕ್ಕಾಗಲ್ಲ, ನಮ್ಮನೆ ಪರಿಸ್ಥಿತಿಲಿ ನಾವೇ ನೋಡ್ಕೋಬೇಕಾಗುತ್ತೆ. ಇವಾಗ ನಾವು ನಮ್ಮ ಅಪ್ಪ ಅಮ್ಮ ನನಗೆ ಒಂದು ಎಜುಕೇಶನ್ ಕೊಟ್ಟು ಒಂದು ಧೈರ್ಯ ಕೊಟ್ಟಿರೋದಕ್ಕೆ ನಾನು ಒಂದ್ ಕಡೆ ಹೋಗಿ ಮಾತಾಡ್ಬೋದು, ಏನಾದ್ರೂ ಒಂದ್ ಕೇಳ್ಬೋದು. ಅದೇ ನನ್ನ ಅಪ್ಪ ಅಮ್ಮ ನನಗೆ ಏನು ಕೊಡ್ಲಿಲ್ದೋಗಿದ್ರೆ ನಾನು ಹೋಗಿ ಮಾತಾಡಕ್ ಆಗ್ತಿರ್ಲಿಲ್ಲ, ನಾನು ಈ ಒಂದು ಅಚೀವ್ಮೆಂಟ್. ಇವಾಗ ಆತರ ಅನ್ನೋರು, ಇವಾಗ ನಾನೇ ಅವ್ರ ಮುಂದ್ಗಡೆ ಒಂದು ಏನೋ ನನ್ನ ಕೈಲಾದಷ್ಟು ನಾನು ನನ್ನ ದೇಶಕ್ಕೊಂದು ಹೆಸರು ತಗೋಬಂದಿದ್ದೀನಿ ಅಂತ ಹೇಳ್ಬೋದ್ಲೆ. ಇವಾಗ ಅವರೇ ಅಂದರು ನಾನು ಹಂಗ ಅಂದಿದ್ದೆ ಅನ್ನೋದು ಅವರಿಗೆ ಅನುವರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ ಸರ್. ಅಷ್ಟೇನೆ, ಹೇಳಕ್ ಹೋಗಲ್ಲ, ಅದು ಅವ್ರ ಅಂದಿದ್ದು ಅವರವರಿಗೆ ಬಿಟ್ಟಿದ್ದದು ಅಷ್ಟೇನೆ.
1: ಈಗ ಶಿಲ್ಪಾ ಅವ್ರ ಹತ್ರ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ವಿ. ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ, ಹಾಗೆ ಏನು ಸ್ಕಾಟ್ಲೆಂಡ್ ಅಲ್ಲಿ ನಡೆದಂತಹ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಶಾರ್ಟ್ ಪುಟ್ ನಲ್ಲಿ ಕಂಚಿನ ಪದಕವನ್ನ ಗೆದ್ಕೊಂಡಿದ್ರಿ. ಆ ವಿಚಾರದ ಬಗ್ಗೆ ಮೋಟಿವೇಟ್ ಮಾಡುವಂತಹ ಮಾತುಗಳನ್ನ ಹೇಳಿದ್ರಿ, ಆ ವಿಚಾರಗಳ ಬಗ್ಗೆ ಎಲ್ಲ ಹೇಳಿದಿರಿ, ಬಹಳ ಸಂತೋಷ. ಆದ್ರೆ ಇನ್ನೊಂದು ಮಾತು ನೀವು ಹೇಳಿದ್ರಿ ನನಗೆ, ಏನಂತ ಹೇಳಿದ್ರೆ ಕ್ರೀಡೆಗೆ ಪ್ರೋತ್ಸಾಹಿಸಿ, ಕ್ರೀಡಾ ಪಟುಗಳಿಗೆ ಪ್ರೋತ್ಸಾಹಿಸಿ, ನನ್ನಂತಹ ಬಹಳಷ್ಟು ಕ್ರೀಡೆ ಪಟುಗಳು ಇನ್ನೂ ಇದ್ದಾರೆ ಅವ್ರಿಗೆ ಕೂಡ ಪ್ರೋತ್ಸಾಹ ಮಾಡಿ, ಈ ತರ ಮೆಡಲ್ಗಳು ಒಂದಲ್ಲ ಬೇಕಾದಷ್ಟು ಬರ್ತವೆ ಅಂತ ಹೇಳಿ ಅಲ್ವಾ. ಆ ನಿಟ್ಟಿನಲ್ಲಿ ಸಾಧನೆ ಆದ್ಮೇಲೆ ಗುರುತಿಸೋದಕ್ಕಿಂತ ಮುಂಚೆ ಸಾಧನೆಗೆ ಮುಂಚೆ ಗುರುತಿಸಿದ್ರೆ ಕೂಡ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನೆಷ್ಟು ಎಷ್ಟೋ ಮಂದಿಗೆ ಸ್ಫೂರ್ತಿದಾಯಕವಾಗುತ್ತೆ ಅನ್ನುವ ಮಾತುಗಳನ್ನ ಹೇಳಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮುಂದಿನ ಕನಸುಗಳೇನಿದಾವೆ? ಗೋಲ್ಡ್ ಮಾಡುವ ಕನಸಿದವಲ್ಲ, ಆ ಕನಸಿದೆ, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡಬೇಕು, ನೆಕ್ಸ್ಟ್ ಕಾಮನ್ವೆಲ್ತ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ, ಅಲ್ಲಿ ಕೂಡ ಗೋಲ್ಡ್ ಮಾಡಬೇಕು ಅನ್ನೋ ಕನಸನ್ನ ಕಾಣ್ತೀರಿ, ಆ ಕನಸೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ, ಧನ್ಯವಾದ.
2: ಓ ಥ್ಯಾಂಕ್ ಯು ಸರ್, ನೀವು ಸಹ ನಮ್ಮನ್ನು ಕರೆದು ಗುರುತಿಸಿ ಕರೆದಿದ್ದೀರಾ, ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ನಮಸ್ಕಾರ.
0: ಇದುವರೆಗೂ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಶ್ರೋತೃಗಳೇ ಗಮನಿಸಿ, ಇದೇ ಶುಕ್ರವಾರ September 11 ಸಾಯಂಕಾಲ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ.
3: ಹಲೋ ಆಕಾಶವಾಣಿ.
0: ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು ಹೀಗಿವೆ: 2237-0477 ಅಥವಾ 2237-0488. STD ಕೋಡ್ ಸಂಖ್ಯೆ 080.
4: ಹಲೋ ಆಕಾಶವಾಣಿ.
0: ಕೇಳಿ, ಇದೇ ಶುಕ್ರವಾರ September 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮ.
3: ಹಲೋ ಆಕಾಶವಾಣಿ.
0: ಗಮನಿಸಿ, ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ, ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಹಾಗೂ ಪಿಸಿಒಡಿ ಈ ವಿಷಯ ಕುರಿತಂತೆ ಸಂದರ್ಶನ, ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಅಥವಾ ಭೌತ ಚಿಕಿತ್ಸೆ ಈ ವಿಷಯ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಪಿಸಿಒಎಸ್ ಹಾಗೂ ಪಿಸಿಒಡಿ ಕುರಿತಂತೆ ಸಂದರ್ಶನ. ಭಾಗವಹಿಸಿದ ತಜ್ಞರು ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
4: ಕೇಳುಗರೆ, ಇತ್ತೀಚಿನ ದಿನದೊಳಗ ಪಿಸಿಒಎಸ್ PCOD ಇದರ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ಹದಿಹರೆಯದ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಸಿನ ಮಹಿಳೆಯರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಸಮಸ್ಯೆ ಶುರು ಆತು ಅಂದ್ರೆ ಅವರ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಕಂಡು ಬರ್ತಾವ. ಒಂದು ತರ ಕಿರಿಕಿರಿ ಆಗೋದು, ಮಾನಸಿಕವಾಗಿ ನೆಮ್ಮದಿ ಇಲ್ಲದಂತಾಗೋದು, ಅಲ್ಲದೆ ದೈಹಿಕ ಮಾನಸಿಕ ತೊಂದರೆಗಳಿಂದ ಕೂಡ ಅವರು ಬಳಲ್ತಾ ಇರ್ತಾರೆ. ಮತ್ತೆ ಸಾಮಾನ್ಯವಾಗಿ ನಮ್ಮ ಮಹಿಳೆಯರ ಸ್ವಭಾವ ಹೇಗಿರ್ತದ ಅಂತಂದ್ರೆ, ಏನ್ ಆಗೇದ, ಏನ್ ಆಗ್ಲಿಕ್ಕತ್ತದ ಅನ್ನೋದನ್ನ ಯಾರೊಂದಿಗೂ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋದಿಲ್ಲ. ತಮ್ಮ ತಾವೇ ಈ ಸಂಕಟ ನೋವನ್ನ ಅನುಭವಿಸ್ತಾ ಇರ್ತಾರೆ. ಹಿಂಗ ಮಾಡಬೇಡ್ರಿ, ಪಿಸಿಒಡಿ PCOS ಇದಕ್ಕೆ ಚಿಕಿತ್ಸೆ ಇದೆ, ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು. ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹುಬ್ಬಳ್ಳಿಯ KMCRI ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು.
5: ನಮಸ್ಕಾರ
4: ಡಾಕ್ಟರ್. ಇತ್ತೀಚಿನ ದಿನದೊಳಗ ಈ ಪಿಸಿಒಡಿ PCOS ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಏನಾಗ್ಯದ ಅಂತಂದ್ರ, ಆ ಪಿಸಿಒಡಿ ಆಗ್ಯದ್ರಿ, PCOS ಆಗ್ಯದ, ಪಿಸಿಒಡಿಗೂ PCOS ಏನ್ ವ್ಯತ್ಯಾಸ?
5: ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಅಂದ್ರೆ ಏನಿರುತ್ತೆ ಅಂದ್ರೆ, ಬೇಸಿಕಲಿ ಡಿಸೀಸ್ ಅಲ್ಲಿ ಫಸ್ಟ್ ಚೇಂಜಸ್ ಸ್ಟಾರ್ಟ್ ಆಗೋದು ಓವರಿಯಿಂದ. ಸೊ ಓವರಿನಲ್ಲಿ ಚೇಂಜಸ್ ಆಗ್ಬಿಟ್ಟು ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ನಿಮ್ ಬೇರೆ ಬಾಡಿ ಪಾರ್ಟ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ಸ್ಕಿನ್ ಎಫೆಕ್ಟ್ ಆಗ್ಬೋದು, ಹೇರ್ ಲಾಸ್ ಆಗ್ಬೋದು, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು, ಅಥವಾ ನಿಮ್ಗೆ ಹೇರ್ ಮೇಲ್ ಪ್ಯಾಟರ್ನ್ ಹೇರ್ ರೇಲಾಸು ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ ಆಗ್ಬೋದು. ಸೊ ಇದು ಒಂಥರ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತೀವಿ ನಾವು. ಸೊ ಸ್ಟಾರ್ಟ್ ಆಗೋದು PCOD ಅಂದ್ರೆ ಓವರಿನಲ್ಲಿ ಚೇಂಜಸ್ ಕಂಡುಬಿಟ್ಟು ಅದು ಪ್ರೋಗ್ರೆಸ್ ಆಗ್ತಾ ಆಗ್ತಾ ಆಗ್ತಾ ಈ ತರ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆಗುತ್ತೆ. ಸೊ ಅದಕ್ಕೆ ನಾವು PCOD ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಂತೀವಿ. ಅದು ಮುಂದೆ ಹೇಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು PCOS ಅಂತ ಅಂತೀವಿ.
4: ಈಗ ಈ PCOS ಅನ್ನುವಂತ ಒಂದು ತೊಂದರೆಯ ಮುಖ್ಯ ಲಕ್ಷಣಗಳು ಏನು?
5: ಇದು ಬೇರೆ ಬೇರೆ ಏಜ್ ಗ್ರೂಪ್ನ ಎಫೆಕ್ಟ್ ಆಗುತ್ತೆ. ಮುಂಚೆ ನಾವು ಅಡೋಲೆಸೆಂಟ್ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಅಷ್ಟೊಂದು ಕಂಡು ಬರ್ತಿರಲಿಲ್ಲ, ಬಟ್ ಈಗ ನಾವು ನೋಡ್ತಾ ಇದ್ದೀವಿ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರಿಂದ, ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಕಡಿಮೆ ಆಗೋದ್ರಿಂದ, ಮಕ್ಕಳಲ್ಲಿ ಒಬೆಸಿಟಿ ಜಾಸ್ತಿ ಆಗೋದ್ರಿಂದ ಇದು PCOD ಚೇಂಜಸ್ ನಮ್ಗೆ ಟೀನೇಜ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾರ್ಮಲ್ ಕಿಂತ ಜಾಸ್ತಿ ಬಾಡಿ ಮಾಸ್ ಇಂಡೆಕ್ಸ್ ಬಂದ ಮೇಲೆ ಅದು ಫ್ಯಾಟ್ ಕೂಡ ಈಸ್ಟ್ರೋಜನ್ ರಿಲೀಸ್ ಮಾಡುತ್ತೆ. ಸೊ ಇದು ಈಸ್ಟ್ರೋಜನ್ ಎಸ್ಟ್ರೋಜೆನ್ ರಿಲೀಸ್ ಮಾಡಿದ ಮೇಲೆ ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಓವರೀಸ್ ನ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅವರಲ್ಲಿ ಏನ್ ಇನಿಷಿಯಲಿ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇರ್ರೆಗ್ಯುಲರ್ ಮೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪೇರೆಂಟ್ಸ್ ಏನ್ ತಿಳ್ಕೊತಾರೆ ಅಂದ್ರೆ ಪೀರಿಯಡ್ಸ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ದಪ್ಪ ಆಗ್ತಿದ್ದಾರೆ ಅಂತ. ಬಟ್ ಆಕ್ಚುಲಿ ಅದ್ ಏನಿರುತ್ತೆ ಅಂದ್ರೆ ದಪ್ಪ ಆಗಿದ್ಗೋಸ್ಕರ ಅದು ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಹಾರ್ಮೋನ್ ಎಫೆಕ್ಟ್ ಮಾಡೋದ್ರಿಂದ ಅದು ಪಿಸಿಒಡಿ ಚೇಂಜಸ್ ಬರುತ್ತೆ. ಸೊ ಅದು ಒಂಥರ ವಿಶಿಯಸ್ ಸೈಕಲ್ ತರ ಆಗ್ಬಿಡುತ್ತೆ. ಇನಿಷಿಯಲಿ ಸ್ಟಾರ್ಟ್ ಆಗೋದು ಬರೀ ಸ್ವಲ್ಪ ಇಂದ, ಆಮೇಲೆ ಇದಕ್ಕೆ ಆ ಲೆವೆಲ್ ಪ್ರಾಪರ್ ನೀವು ಸೈಕಲ್ ನ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಅದು ಎಲ್ಲಾ ಬೇರೆ ಆರ್ಗನ್ಸ್ ಕೂಡ ಎಫೆಕ್ಟ್ ಮಾಡುತ್ತೆ. ಮತ್ ಇನ್ ದ ಲಾಂಗ್ ರನ್ ತುಂಬಾ ಸ್ಟಡೀಸ್ ಇದಾವೆ ಕಿ ಯಾವಾಗ ಯಾವ ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ PCOS ಡಿಸೀಸ್ ಬರುತ್ತೆ ಅವ್ರಿಗೆ ತಮ್ಮ ಮಿಡ್ಲ್ ಏಜ್ ನಲ್ಲಿ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಕೂಡ ಬೇಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲಸ್ ಪ್ರೆಗ್ನೆನ್ಸಿ ನಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಇದಕ್ಕೋಸ್ಕರ ನಾವ್ ಏನಂತೀವಿ ಕಿ ರೈಟ್ ಫ್ರಮ್ ದ ಬಿನಿಂಗ್ ಗೊತ್ತಾದ ತಕ್ಷಣನೇ ಆ ವಿಷಸ್ ಸೈಕಲ್ ನ ಬ್ರೇಕ್ ಮಾಡ್ಬೇಕು.
4: ಮತ್ತೆ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದಂಗೆ ಡಾಕ್ಟರ್ ಸಹಜಾ ಅವರೇ, ಒಂದು ಕಾಲದಲ್ಲಿ ಮಕ್ಕಳು ಋತುಮತಿ ಆಗ್ತಾ ಇದ್ದಿದ್ದು ಒಂದು 13-14 ಆ ವಯಸ್ಸಿಗೆ ಆಗ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನ ನೋಡಿದ್ರೆ 8-9-10 ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ. ಇದಕ್ಕೇನ್ ಕಾರಣ ಅಂತ ಹೇಳ್ತೀರಿ?
5: ಇದಕ್ ನಮ್ದು ಏನ್ ಕಾರಣ ಅಂದ್ರೆ ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್, ಪೊಲ್ಯೂಷನ್ಸ್, ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತ ಅಂತೀವಿ, ಇದು ಎಲ್ಲಾ ಸೇರ್ಬಿಟ್ಟು ಎಫೆಕ್ಟ್ ಆಗ್ತಾ ಇದೆ. ಮುಂಚೆ ಪ್ಲಾಸ್ಟಿಕ್ ನಲ್ಲಿ ನಾವು ಏನು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಸ್ಟೀಲ್ ಪಾತ್ರೆ, ಪ್ಲಾಸ್ಟಿಕ್ ಕನ್ಸಂಪ್ಷನ್ ಕಡಿಮೆ ಇತ್ತು. ನಮ್ಗೆ ಈಗ ಸ್ಟಡೀಸ್ ಪ್ರೂವ್ ಆಗಿದೆ ಕಿ ನೀವು ಏನಾದ್ರೂ ಬಿಸಿ ಊಟ ಪ್ಲಾಸ್ಟಿಕ್ ನಲ್ಲಿ ಹಾಕಿದ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಬಿಸ್ಫಿನಾಲ್ ಅಂತ ಟಾಕ್ಸಿಕ್ ರಿಲೀಸ್ ಆಗುತ್ತೆ. ಆ ಟಾಕ್ಸಿಕ್ ರಿಲೀಸ್ ಆಗ್ಬಿಟ್ಟು ನಿಮ್ಮ ಹಾರ್ಮೋನ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್. ಈ ತರ ಪ್ಲಾಸ್ಟಿಕ್ ಟಾಕ್ಸಿಸಿಟಿ ಇರ್ಬೋದು ಅಥವಾ ನಮ್ಮ ಲೆಡ್ ಅಥವಾ ಪೊಲ್ಯೂಟೆಂಟ್ಸ್ ಇವೆಲ್ಲ ಸೇರ್ಬಿಟ್ಟು ಅಂಡ್ ಇದ್ರ ಜೊತೆ ಏನಾಗ್ತಾ ಇದೆ, ಜೀವನ ಶೈಲಿ ತುಂಬಾ ಬದಲಾಗ್ತಾ ಇದೆ. ಮುಂಚೆ ಹುಡುಗರಲ್ಲಿ ತುಂಬಾ ಫಿಸಿಕಲ್ ಆಕ್ಟಿವಿಟಿ ಇರ್ತಿತ್ತು, ಸ್ಕೂಲ್ ನಲ್ಲಿ ಆಟ ಆಡ್ತಿದ್ರು, ಹೊರಗೆ ಮನೆಗೆ ಬಂದ ತಕ್ಷಣ ಆಟ ಆಡ್ತಿದ್ರು. ಬಟ್ ಈಗ ಸೋಶಿಯಲ್ ಮೀಡಿಯಾ, ಲ್ಯಾಪ್ಟಾಪ್, ಮೊಬೈಲ್ ಬರೋದ್ರಿಂದ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಈಗಿನ ಮಕ್ಕಳಲ್ಲಿ. ಅವರು ಹೊರಗಡೆ ಆಟಕ್ ಪೇರೆಂಟ್ಸ್ ಕೂಡ ಹೊರಗಡೆ ಆಟಕ್ ಬಿಡೋದಿಲ್ಲ, ಮಕ್ಕಳು ಕೂಡ ಯಾರು ಹೊರಗಡೆ ಹೋಗಿ ಆಟಕ್ ಆಡಕ್ ಆಸಕ್ತಿ ಪಡೋದಿಲ್ಲ. ಇದಕ್ಕೋಸ್ಕರ ಏನಾಗುತ್ತೆ, ಒಬೆಸಿಟಿ ಬೆಳೆಯುತ್ತೆ. ಒಮ್ಮೆ ಒಬೆಸಿಟಿ ಬೆಳೆಯಿತು ಅಂತಂದ್ರೆ ಅದು ಕೂಡ ಈಸ್ಟ್ರೋಜನ್ ಅಂತ ಹಾರ್ಮೋನ್ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದೆಲ್ಲ ಸೇರ್ಬಿಟ್ಟು ಏನಾಗುತ್ತೆ, ಪ್ಲಸ್ ಬ್ರೈನ್ ಮೆಚುರಿಟಿ ಕೂಡ ಬೇಗ ಆಗ್ತಾ ಇದೆ. ಮುಂಚೆ ಟಿವಿ ನಲ್ಲಿ ನೋಡ್ಬಿಟ್ಟು ಎಲ್ಲ ಸೋಶಿಯಲ್ ಮೀಡಿಯಾ ಅಂತ ಅಂಡ್ ಮೈಂಡ್ ಮೆಂಟಲ್ ಮೆಚುರಿಟಿ ಲೆವೆಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ ಸೇರ್ಬಿಟ್ಟು ಋತುಚಕ್ರ 11-13 ಇಯರ್ಸ್ ಕಿಂತ ಬೇಗ 8-9 ಇಯರ್ಸ್ ನಲ್ಲಿ ನಮ್ಗೆ ಕಂಡು ಬರ್ತಾ ಇದೆ.
4: ಅಂದ್ರೆ ಆ ವಯಸ್ಸಿನಲ್ಲಿ ಮಕ್ಕಳು ಪಾಪ ಚಿಕ್ಕವ್ರು ಇರ್ತಾರೆ, ಅವ್ರಿಗೆ ಹೇಗೆ ಒಂದು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಮಾಡ್ಬೇಕು ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಪಡ್ತಾರೆ ಮಕ್ಕಳು ಈ ಒಂದು ಅವಧಿಯಲ್ಲಿ. ಈಗ ಡಾಕ್ಟರ್ ಸಹಜಾ ಅವರೇ, ಈ ಒಂದು PCOS ಸಮಸ್ಯೆ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಕೂಡ ಕಾಡ್ತಾ ಇದೆ, ಅದರಲ್ಲೂ ನವವಿವಾಹಿತ ತರುಣಿಯರಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ, ಇದಕ್ಕೇನ್ ಕಾರಣ ಅಂತೀರಿ?
5: ಅದು ಸೇಮ್ ಸ್ಟ್ರೆಸ್ ಫ್ಯಾಕ್ಟರ್. ಈಗೇನಾಗುತ್ತೆ, ಅಡೋಲೆಸೆಂಟ್ ನಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಎಲ್ಲ ಕಂಟಿನ್ಯೂ ಹಾಗೆ ಆಗುತ್ತೆ. ಸೊ ಸಪೋಸ್ ಅವ್ರ ಆನ್ ಟೈಮ್ ಎಫೆಕ್ಟ್ ಆಗ್ಬಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ, ವೇಟ್ ಲಾಸ್ ಮಾಡಿ, ತಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋದೇ ಇದ್ರೆ ಇದಕ್ಕೆ PCOD ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ಸೊ ಒಂದ್ಸತಿ ಇದು PCOD ಕಂಟಿನ್ಯೂ ಆಗುತ್ತೆ, ಅವ್ರ ಇರ್ರೆಗ್ಯುಲರ್ ಸೈಕಲ್ಸ್ ಬರುತ್ತೆ. ಇರ್ರೆಗ್ಯುಲರ್ ಸೈಕಲ್ಸ್ ಬಂದ್ಬಿಟ್ಟು ಮೆನ್ಸ್ಟ್ರುಯಲ್ ಅಬ್ಡಾಮಿಲಿಟೀಸ್ ಬರುತ್ತೆ, ಪ್ಲಸ್ ಒಬೆಸಿಟಿ ಆಡ್ ಆಗ್ತಾ ಹೋಗುತ್ತೆ, ಫಿಸಿಕಲ್ ಇನ್ಆಕ್ಟಿವಿಟಿ ಆಗುತ್ತೆ. ಯಾವ ಇವ್ರ ಲೇಡೀಸ್ ಯಾವಾಗ ಮದುವೆ ಮಾಡ್ಕೋತಾರೆ ಅವಾಗ ಅವ್ರ ಆಬ್ವಿಯಸ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ, ಯಾರಿಗೆ ಪ್ರೆಗ್ನೆನ್ಸಿ ಬೇಡ ಅಂತ ಪ್ಲಾನ್ ಮಾಡೋದಿದ್ರು ಇರ್ರೆಗ್ಯುಲರ್ ಸೈಕಲ್ಸ್ ಇರೋದ್ರಿಂದ ಪ್ರೆಗ್ನೆನ್ಸಿ ಬೇಡ ಅಂತ ಪ್ಲಾನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಇನ್ ಜನರಲ್ ಪ್ರೆಗ್ನೆಂಟ್ ಆಗೋರ್ಗೂ ಕಷ್ಟ ಇರುತ್ತೆ, ಯಾಕಂತಂದ್ರೆ ಎವ್ರಿ ಮಂತ್ ರೆಗ್ಯುಲರ್ ಓವ್ಯುಲೇಷನ್ ಆಗ್ತಾ ಇರಲಿಲ್ಲ ಇರ್ರೆಗ್ಯುಲರ್ ಸೈಕಲ್ಸ್ ಆಗೋದ್ರಿಂದ. ಸೊ ಈ ತರ ಆಗ್ಬಿಟ್ಟು ತಮ್ಮ ಫರ್ಟಿಲಿಟಿ ಎಲ್ಲ ಕಾಂಪ್ರಮೈಸ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಯಾವಾಗ ಡಯಾಗ್ನೋಸ್ ಆಗುತ್ತೆ, ಅಡೋಲೆಸೆಂಟ್ ನಲ್ಲಿರಲಿ ಅಥವಾ ಅರ್ಲಿ 20s ನಲ್ಲಿರಲಿ ಅಥವಾ ಮದುವೆ ಆಗೋಕ್ಕಿಂತ ಮುಂಚೆ, ಅದು ಕರೆಕ್ಟ್ ಆಗಿ ಅದು ಇವ್ಯಾಲ್ಯೇಟ್ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ, ಅಥವಾ ಬರೀ ಓವರೀಸ್ ನಲ್ಲಿ ರಿಸ್ಟ್ರಿಕ್ಟ್ ಆಗಿದೆಯಾ ಅಥವಾ ಬೇರೆ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗಿದೆಯಾ ಅಥವಾ ನಮ್ಮ ಹಾರ್ಮೋನ್ಸ್ ಲೆವೆಲ್ಸ್ ಕೂಡ ಜಾಸ್ತಿ ಆಗಿದೆ, ಇದು ಕಂಡು ಹಿಡಿದ್ಬಿಟ್ಟು ಆದಷ್ಟು ಬೇಗ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು, ಎಕ್ಸಸೈಸ್ ನ ಮಾಡಬೇಕು. ಚೇಂಜಸ್ ಮಾಡಿದ್ರೆ ಇದು ಎಲ್ಲ ರಿವರ್ಸಿಬಲ್ ಚೇಂಜಸ್, ದಟ್ ಇಸ್ ಅನ್ನದ ತುಂಬಾ ಏನು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಇವು ಎಲ್ಲ ಚೇಂಜಸ್ ಏನಾಗುತ್ತೆ ಟು ಸಮ್ ಎಕ್ಸ್ಟೆಂಟ್ ರಿವರ್ಸಿಬಲ್ ಇರುತ್ತೆ. ಸೊ ಕರೆಕ್ಟ್ ನೀವು ಟೈಮಿಂಗ್ ಆಕ್ಟ್ ಮಾಡಿದ್ರೆ ಅವರು ಮದುವೆ ಮಾಡ್ಕೊಂಡ್ಮೇಲೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅವೆಲ್ಲ ತುಂಬಾ ಕಡಿಮೆ ಆಗುತ್ತೆ.
4: ಅಂದ್ರೆ ಈ ಸಮಸ್ಯೆ ಶುರು ಆದ ತಕ್ಷಣನೇ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ತಾವು ಹೇಳ್ತೀರಿ.
5: ಹೌದು.
4: ಈಗ ಈ ವೈದ್ಯರ ಹತ್ರ ಹೋಗಿದ್ದಾಗ ಏನು ತಪಾಸಣೆಗಳನ್ನ ಅವರು ಮಾಡ್ತಾರೆ? ಅದ್ರ ಬರೀ ಔಷಧೋಪಚಾರ ಇರ್ತದೋ ಹೇಗೆ?
5: ಈಗ ತುಂಬಾ ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಕಳಿಗೆ ಸರಿಯಾಗಿ ಪೀರಿಯಡ್ಸ್ ಆಗ್ತಾ ಇರಲಿಲ್ಲ ಅಂದ್ರೆ ಹಾಗೆ ಇರ್ತಾರೆ 6 months 7 months ವರ್ಗೂ, ಅದು ತುಂಬಾ ನಿರ್ಲಕ್ಷ್ಯ ಮಾಡ್ದಂಗ ಆಗತ್ತೆ. ಸೊ ಯಾವಾಗ ಅವ್ರ ಮಕ್ಕಳಿಗೆ 1 in 2 months ಅಥವಾ 1 in 3 months ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಕ್ ಸ್ಟಾರ್ಟ್ ಆಗತ್ತೆ, ಅವಾಗ ಇಮಿಡಿಯೇಟ್ ಆಗಿ ಎಸೆಸ್ ಮಾಡ್ಕೋಬೇಕು ಯಾವ ರೀಸನ್ ನಿಂದ ಈ ತರ ಆಗ್ತಾ ಇದೆ. ಸೊ ಒಂದ್ಸತಿ PCOD ಅಥವಾ ಏನಾದ್ರೂ ಡಯಾಗ್ನೋಸ್ ಆಯ್ತು ಅಂತಂದ್ರೆ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಇಂದ ಗೊತ್ತು ಮಾಡಬಹುದು ಎಷ್ಟ್ ಮಟ್ಟಿಗಾಗಿದೆ. ಕೆಲವ್ರಿಗೆ ಏನಾಗುತ್ತೆ, ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಇರುತ್ತೆ, ಕೆಲವ್ ಟೆಂಪೋರಲ್ ಬಾಲ್ಡ್ನೆಸ್ ಅಂದ್ರೆ ಮೇಲ್ ತರ ಬಾಲ್ಡ್ನೆಸ್ ಬರುತ್ತೆ ಆ ಬರುತ್ತೆ, ಸ್ಕಿನ್ ಪಿಗ್ಮೆಂಟೇಷನ್ ಅಂತ, ಇದೆಲ್ಲ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ದ ಡಿಸೀಸ್. ಸೊ ಇದೆಲ್ಲ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ, ಡಾಕ್ಟರ್ಸ್ ಗೊತ್ತಾಗುತ್ತೆ ಇದು ಆಲ್ರೆಡಿ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ನಲ್ಲಿ ಆಲ್ರೆಡಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಇಂಟೆನ್ಸ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಸಪೋಸ್ ಇನಿಷಿಯಲ್ ಸ್ಟೇಜ್ ನಲ್ಲಿ ಇತ್ತು ಅಂತಂದ್ರೆ ಅವ್ರಿಗೆ ನಾವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ ಎಕ್ಸಸೈಸ್ ಇಂಪಾರ್ಟೆನ್ಸ್ ಏನು, ಪ್ರಾಪರ್ ಡಯಟ್, ಈ ಜಂಕ್ ಫುಡ್ ಇನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು, ಅವಾಯ್ಡ್ ಮಾಡಕ್ ಆಗದೆ ಇದ್ರು ಅಟ್ ಲೀಸ್ಟ್ ಕ್ವಾಂಟಿಟಿ ಅಷ್ಟು ತುಂಬಾನೇ ಕಡಿಮೆ, ಹೆಲ್ದಿ ಡಯಟ್ ನ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ನ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ.
4: ಅಂದ್ರೆ ದೈಹಿಕವಾಗಿ ಚಟುವಟಿಕೆಯಿಂದ ಇರಬೇಕು, ಜೊತೆಗೆ ಮಾನಸಿಕವಾಗಿ ಸ್ಟ್ರೆಸ್ ಫ್ರೀ ಆಗಿರಬೇಕು ಅನ್ನೋದೇ ಇದಕ್ಕೆ ಇರುವಂತ ಮುಖ್ಯವಾದ ಚಿಕಿತ್ಸೆ ಅಂತ ಹೇಳ್ತೀರಿ. ಔಷಧ ಉಪಚಾರ ಏನಾದ್ರೂ ಇರುತ್ತಾ?
5: ಔಷಧ ಉಪಚಾರ ಯೂಶಲಿ ನಾವು ಫಸ್ಟ್ ಕೊಡೋದೇ ಲೈಫ್ ಸ್ಟೈಲ್ ಚೇಂಜಸ್, ವೇಟ್ ರಿಡಕ್ಷನ್. ಇದರಿಂದ ಅವ್ರಿಗೆ ಮೋಸ್ಟ್ ಆಫ್ ದ ಎಫೆಕ್ಟ್ ಟೈಮ್ ರೆಗ್ಯುಲರ್ ಸೈಕಲ್ಸ್ ಬರುತ್ತೆ ಟು ಸಮ್ ಎಕ್ಸ್ಟೆಂಡ್. ಬಟ್ ಈ ಅವಾಗ ಔಷಧ ಉಪಚಾರ ಯಾವಾಗ ಅಂದ್ರೆ ಹಿರ್ಸುಟಿಸಮ್ ಅಂದ್ರೆ ಎಬ್ನಾರ್ಮಲ್ ಹೇರ್ ಗ್ರೋತ್ ಬರ್ತಾ ಇದೆ ಅಥವಾ ವಾಯ್ಸ್ ಚೇಂಜಸ್, ಅದಕ್ಕೆ ವಿರಲೈಸೇಷನ್ ಅಂತೀವಿ, ವಾಯ್ಸ್ ಚೇಂಜಸ್, ಇದೆಲ್ಲ ಎದಕ್ಕೋಸ್ಕರ ಆಗತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ದಿಂದ ಸ್ಟಿರಾಯ್ಡ್ ಹಾರ್ಮೋನ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಈ ತರ ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್, ಮೇಲ್ ಪ್ಯಾಟರ್ನ್ ಟೆಂಪೋರಲ್ ಬಾಲ್ಡ್ನೆಸ್ ಮತ್ತು ವಾಯ್ಸ್ ಚೇಂಜಸ್ ಬರುತ್ತೆ. ಸೊ ಅದಕ್ಕೆಲ್ಲ ನಾವು ಏನ್ ಮಾಡ್ತೀವಿ, ಅದೆಲ್ಲ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ.
4: ಈಗ ಒಂದ್ಸತಿ ಈ ತರದ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅವರ ಒಂದು ಸೈಕಲ್ ಸರಿಯಾಗಿ ಆಗ್ತದ, ಅಂದ್ರೆ ನಾರ್ಮಲ್ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಾ?
5: ಹೌದು, 100% ಇದು ಕಂಪ್ಲೀಟ್ಲಿ ರಿವರ್ಸಿಬಲ್ ಡಿಸೀಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಅಟ್ ದ ಅರ್ಲಿಯೆಸ್ಟ್ ನಿಮ್ಗೆ ಯಾವಾಗ ಈ ತರ ಇರ್ರೆಗ್ಯುಲರ್ ಸೈಕಲ್ಸ್ ಇದೆ ಅಥವಾ ಎಕ್ಸೆಸಿವ್ ಹೇರ್ ಗ್ರೋತ್ ಇದೆ ಅಥವಾ ವಾಯ್ಸ್ ಚೇಂಜಸ್ ಇದೆ ಅಥವಾ ನಿಮ್ಗೆ ವೇಟ್ ಗೇನ್ ಆಗ್ತಾ ಇದೆ, ಇವೆಲ್ಲ ಇದ್ದಾಗ ನೀವು ಇಮಿಡಿಯೇಟ್ ನಿಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ, ನೀವು ಯಾವ ಸ್ಟೇಜ್ ನಲ್ಲಿ ಇದ್ದೀರಿ ಅಂತ ಗೊತ್ತಾದ್ರೆ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಇಟ್ ಇಸ್ ರಿವರ್ಸಿಬಲ್. ದ ಓನ್ಲಿ ಥಿಂಗ್ ವಿಚ್ ಇಸ್ ನಾಟ್ ರಿವರ್ಸಿಬಲ್ ಇಸ್ ತುಂಬಾ ಎಕ್ಸೆಸಿವ್ ಹೇರ್ ಗ್ರೋತ್ ಆಗಿದೆ, ಮೇಲ್ ಪ್ಯಾಟರ್ನ್ ಆಗಿದೆ, ಅದಕ್ಕೆ ನಾವು ರಿವರ್ಸ್ ಮಾಡಕ್ ಬರಲ್ಲ, ಬಟ್ ಫರ್ದರ್ ಹೇರ್ ಗ್ರೋತ್ ನಾವು ಸ್ಟಾಪ್ ಮಾಡಬಹುದು. ಸೊ ಅಟ್ ಲೀಸ್ಟ್ ಫರ್ದರ್ ಪ್ರೋಗ್ರೆಷನ್ ಆಫ್ ದ ಡಿಸೀಸ್ ಅದು ಕಂಟ್ರೋಲ್ ಆಗುತ್ತೆ.
4: ಈಗ ನವವಿವಾಹಿತ ಮಹಿಳೆಯರಲ್ಲಿ ಎಷ್ಟೊಂದು ಅದೇ ನೀವು ಹೇಳಿದ್ರಿ, ಫರ್ಟಿಲಿಟಿ ಪ್ರಾಬ್ಲಮ್ ಕೂಡ ಅವ್ರಿಗೆ ಕಾಡ್ತದೆ ಅಂತ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಒಂದು ಇಂಡಿಯನ್ ಸೊಸೈಟಿನಲ್ಲಿ ಮದುವೆ ಆಗಿ 1 ವರ್ಷನೋ 2 ವರ್ಷನೋ ಆದ ತಕ್ಷಣ ಅವಳು ಗರ್ಭಿಣಿ ಆಗಬೇಕು ಅಂತ ಮನೆ ಜನರು ಬಯಸ್ತಾರೆ. ಇಲ್ಲಿ ವಿಳಂಬ ಆದಾಗ ಅವಳು ವೈದ್ಯರ ಹತ್ರ ಹೋಗಿ ಈ ಕಾರಣದಿಂದ ಆಗಿದೆ ಏನು ಅಂತ ತೋರಿಸ್ಕೊಳ್ಳಕ್ಕೆ ಡಿಲೇ ಮಾಡ್ತಾಳೆ. ಅದಕ್ಕೆ ತಾವೇನ್ ಹೇಳ್ತೀರಿ?
5: ಸಾಮಾನ್ಯವಾಗಿ ಎಲ್ಲರಿಗೂ ಹೇಳುವುದಂದ್ರೆ ಇನ್ಫರ್ಟಿಲಿಟಿ ನೀವು 1 year ನಲ್ಲಿ ಕಂಟಿನ್ಯೂಸ್ ಪ್ರಯತ್ನ ಮಾಡಿದ್ಮೇಲೆ ಕೂಡ ನೀವು ಪ್ರೆಗ್ನೆಂಟ್ ಆಗದೆ ಇದ್ರೆ ಅವಾಗ ನಾವು 11 cycles ಅಂತ ಅಂತೀವಿ. ಸೊ 11 cycles ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ್ಮೇಲೆ ಕೂಡ ನಿಮ್ಗೆ ಪ್ರೆಗ್ನೆಂಟ್ ಆಗಕ್ಕೆ ತೊಂದರೆ ಆಗ್ತಾ ಇದ್ರೆ ಯು ಹ್ಯಾವ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾದಾಗ ಈ ತರ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ನಿಮ್ಮಲ್ಲಿ ಕಂಡು ಬಂದಿದ್ರೆ ಅದು ಸರ್ಟನ್ ಬ್ಲಡ್ ಲೆವೆಲ್ಸ್ ಮತ್ತು ಹಾರ್ಮೋನಲ್ ಲೆವೆಲ್ಸ್ ಟೆಸ್ಟ್ ಮಾಡ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ನಿಮ್ಗೆ ಫರ್ದರ್ ಟ್ರೀಟ್ಮೆಂಟ್ ಮೆಡಿಕೇಶನ್ಸ್ ಕೊಡ್ತಾರೆ. ನಾವು ಇನ್ನೊಂದು ಯಾಕಿಷ್ಟು ನಾವು ಸ್ಟ್ರೆಸ್ ಮಾಡ್ತೀವಿ, ವೇಟ್ ಲಾಸ್, ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್. ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ನಮ್ದು ಹೈಟ್ ಮತ್ತು ವೇಟ್ ತಗೊಂಡ್ರೆ ಬಾಡಿ ಮಾಸ್ ಇಂಡೆಕ್ಸ್ ಬರುತ್ತೆ. ಸೊ ಎಲ್ಲರದು ಒಂಥರ ಐಡಿಯಲ್ less than 24 ಅಂತ ಇರಬೇಕು ಅಂತಿರುತ್ತೆ. ಸೊ ಎದಕ್ಕೆ ಈ ತರ ಹೇಳ್ತೀವಿ ಅಂದ್ರೆ ನಿಮ್ ಮುಂದೆ ನೀವು ಏನ್ ಇನ್ಫರ್ಲಿ ಟ್ರೀಟ್ಮೆಂಟ್ ಮೆಡಿಕೇಶನ್ಸ್ ಕೂಡ ತಗೋತಿರಲ್ಲ ಅದು ಕೂಡ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಈಗ ನಾನ್ PCOD ಪೇಷಂಟ್ ದವರಿಗೆ ಅದು ರಿಸ್ಪಾನ್ಸ್ ಚೆನ್ನಾಗಿರುತ್ತೆ, ಬಟ್ PCOD ಪೇಷಂಟ್ ಗೆ ಆಲ್ರೆಡಿ ಅವ್ರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಇನ್ನೊಂದು ಜಾಸ್ತಿ ಹಾರ್ಮೋನಲ್ ಡಿಸ್ ರೆಗ್ಯುಲೇಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ಇನ್ಸಿಸ್ಟ್ ಮಾಡ್ತೀವಿ PCOD ಪೇಷಂಟ್ಸ್ ಎಕ್ಸೆಸಿವ್ ವೇಟ್ ಲಾಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ ಅಟ್ ಲೀಸ್ಟ್ 1-3 months ನಿಯರ್ ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್ ಬಂದ್ರೆ ನಿಮ್ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ.
4: ಅಂದ್ರೆ ಆವಾಗ್ಲೂ ಕೂಡ ನಮ್ಮ ಮಹಿಳೆಯರು ವಿಳಂಬ ಮಾಡಬಾರದು, ತಕ್ಷಣದಲ್ಲೇ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂತ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ತಾವ್ ಹೇಳ್ತೀರಿ. ಈಗ ಡಾಕ್ಟ್ರೆ, ಒಟ್ಟು ಅಂದ್ರೆ ಮಹಿಳೆಯ ಜೀವನದಲ್ಲಿ ಋತುಚಕ್ರ ಅನ್ನೋದು ಬಹಳ ಪ್ರಮುಖವಾದದ್ದು. ಎಷ್ಟೊಂದು ಸತಿ ಮಧ್ಯ ವಯಸ್ಸಿನಲ್ಲಿ ಇರುವಂತಹ ಮಹಿಳೆಯರಿಗೆ ಕೂಡ ಈ ಋತುಚಕ್ರ ಇರ್ರೆಗ್ಯುಲರ್ ಆಗಿರ್ತದೆ. ಒಂದ್ಸತಿ 2 ತಿಂಗಳಿಗಾಗ್ತದೆ, 3 ತಿಂಗಳಿಗಾಗ್ತದೆ, ಹಿಂಗೆ ಹಿಂಗೆ. ಆವಾಗ ಅವಳು ಯಾವುದೇ ಒಂದು ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳಕ್ ಆಗುದಿಲ್ಲ. ಒಂದು ಸಭೆ ಸಮಾರಂಭ ಆಗ್ಬಹುದು, ಎಲ್ಲೋ ಹೋಗೋದಿರ್ಬಹುದು, ಅಯ್ಯೋ ಇಲ್ಲಿ ಹೋದಾಗ ಆದ್ರೆ ಏನ್ ಮಾಡೋದು ಅಂತ ಚಿಂತೆ ಮಾಡ್ತಾಳೆ. ಇಂಥ ಮಹಿಳೆಯರಲ್ಲಿ ಯಾಕೆ ಈ ಸಮಸ್ಯೆ ಕಾಡ್ತದಂತೆ?
5: ಇದಕ್ಕೂ ಕೂಡ ನಾವು ಅಂತೀವಿ PCOD ಒನ್ ಆಫ್ ದ ರೀಸನ್ ಇರ್ಬೋದು. ಈ ತರ ಇರ್ರೆಗ್ಯುಲರ್ ಸೈಕಲ್ಸ್, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರೋದ್ರಿಂದ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ. ಬಟ್ ಇವ್ರ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸುಲಭ. ಯಾಕಂತಂದ್ರೆ ಇವ್ರಿಗೆ ಜಸ್ಟ್ ನಾವು ಪೀರಿಯಡ್ ರೆಗ್ಯುಲೇಷನ್ ಅಷ್ಟೇ ಇವ್ರದ್ದು ಇಂಪಾರ್ಟೆಂಟ್ ರೀ. ಇನ್ ಇವ್ರ ಇನ್ಫರ್ಟಿಲಿಟಿ ಪೇಷಂಟ್ ಇದ್ರೆ ಅವ್ರಿಗೆ ಪೀರಿಯಡ್ ರೆಗ್ಯುಲೇಟ್ ಆಗ್ಬೇಕು, ಪ್ಲಸ್ ಅವ್ರ ಪ್ರೆಗ್ನೆನ್ಸಿಗೂ ನಾವು ಹೆಲ್ಪ್ ಮಾಡಬೇಕು. ಬಟ್ ಈ ತರ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಥವಾ ಫ್ಯಾಮಿಲಿ ಕಂಪ್ಲೀಟ್ ಆಗಿರೋ ಲೇಡೀಸ್ ಕೂಡ ಇರುತ್ತಾರೆ, ಹೂ ಯಾರಿಗೆ PCOS ಆಗೋನು ಇರುತ್ತೆ. ಸೊ ಆದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂತಂದ್ರೆ ನಮ್ಮ ಹತ್ರ ಹಾರ್ಮೋನಲ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಅಲಾಂಗ್ ವಿತ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಅವ್ರ ಎಕ್ಸಸೈಸು ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಚೇಂಜಸ್ ಇದ್ ಮಾಡಿದ್ರೆ ಖಂಡಿತ ರೆಗ್ಯುಲರ್ ಇದಾಗೋ ಚಾನ್ಸಸ್ ಇರುತ್ತೆ.
4: ಅಂದ್ರೆ ಅವ್ರಿಗೂ ಕೂಡ ಚಿಕಿತ್ಸೆ ಕೊಡೋದು ಸ್ವಲ್ಪ ಸುಲಭ ಅಂತ.
5: ಸುಲಭ
4: ಯಾಕೆಂದ್ರೆ ಬೇರೆ ಯಾವ ಪ್ರಾಬ್ಲಮ್ ಇರುವುದಿಲ್ಲ ಅವ್ರಿಗೆ, ಬರೀ ಡಿಲೇ ಇನ್ ಮಂತ್ಲಿ ಪೀರಿಯಡ್,
5: ನಮ್ಗೆ ಫರ್ದರ್ ಪ್ರೋಗ್ರೆಷನ್ ಆಗೋದು. ನಾವು ಎದಕ್ಕೋಸ್ಕರ ಯಾರ ಏಜ್ ಗ್ರೂಪ್ ಇದ್ರು ಎದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀವಂದ್ರೆ, ಯಾಕಂದ್ರೆ ಈಗ ಪ್ರೂವ್ ಆಗಿದೆ ಕಿ ಯಾರಿಗೆ PCOD ಇರುತ್ತೆ, PCOS ಇರುತ್ತೆ, ಅವ್ರಿಗೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಅಂದ್ರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ ಅದಕ್ಕೆ. ಸೊ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಅವ್ರಿಗೆ ಬೇಗ ಬರೋ ಚಾನ್ಸಸ್ ಇರುತ್ತೆ. ಸೊ ಅರೌಂಡ್ 5th-6th-4th decade ನಲ್ಲಿ ಬರೋ ಬದಲು ಅವ್ರಿಗೆ ಬೇಗ ಆಗುತ್ತೆ. ಪ್ಲಸ್ ಯಾರಿಗೆ ಈ ತರ PCOD ಪ್ರೆಗ್ನೆನ್ಸಿಗಿಂತ ಮುಂಚೆ ಇರುತ್ತೆ, ಅವ್ರ ಪ್ರೆಗ್ನೆನ್ಸಿ ಟೈಮ್ ಕೂಡ ಜೆಸ್ಟೇಷನಲ್ ಡಯಾಬಿಟೀಸ್ ಮಲಟಿಸ್ ಅಂತೀವಿ, ಅಂದ್ರೆ ಪ್ರೆಗ್ನೆನ್ಸಿ ನಲ್ಲಿ ಶುಗರ್ ಮತ್ತು BP ಬರೋ ಚಾನ್ಸಸ್ ಕೂಡ ಇವ್ರಿಗೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನೋಡಿದ್ರೆ ಅವ್ರು ಯಾವ ಏಜ್ ಗ್ರೂಪ್ ನಲ್ಲಿ ಇದ್ರು ಇವ್ರಿಗೆ ಮುಂದೆ ಮೆಡಿಕಲ್ ಡಿಸ್ಆರ್ಡರ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜನರಲ್ ಪಾಪ್ಯುಲೇಷನ್ ಕಿಂತನು. ಅದಕ್ಕೋಸ್ಕರ ಯಾವ ಏಜ್ ಗ್ರೂಪ್ ನಲ್ಲಾದ್ರು PCOD ಅಥವಾ PCOS ಆಯ್ತು ಅಂತಂದ್ರೆ ಅವ್ರವ್ರ ಸಿಂಪ್ಟಮ್ಸ್ ಪ್ರಾಬ್ಲಮ್ಸ್ ತಕ್ಕಂಗೆ ಅದ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು, ಯಾಕಂದ್ರೆ ರಿವರ್ಸಿಬಲ್ ಅಥವಾ ಅಟ್ ಲೀಸ್ಟ್ ಕಂಟ್ರೋಲ್ ಐಡಿಯಲ್ ಬಾಡಿ ವೇಟ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾವ್ ಎಲ್ಲಾರ್ಗು ಸಜೆಸ್ಟ್ ಮಾಡುದು.
4: ಈಗ ಡಾಕ್ಟರ್ ಸಹಜ ಅವರೇ, ಒಂದು ಕೊನೆಯ ಪ್ರಶ್ನೆ. ಈ ಒಂದು PCOS ಅಥವಾ PCOD ನಮಗೆ ಬರಬಾರದು ಅಂತಂದಾಗ ಜೀವನ ಶೈಲಿ ಹೇಗಿರ್ಬೇಕು ಮಹಿಳೆಯರ?
5: ಇದೇನಂತ 100% ನಮ್ಗೆ ಎಕ್ವೈರ್ಡ್ ಅಂತ. ಇನ್ ಕೆಲವರಿಗೆ ಏನಿರುತ್ತೆ ಜೆನೆಟಿಕ್ ಡಿಸೀಸ್ ಅದು ಇರುತ್ತೆ, ಅಥವಾ ತಾಯಂದಿರಿಗಿರ್ಬೋದು, ಅದು ಸ್ವಲ್ಪ ಸಮ್ ಅಮೌಂಟ್ ಆಫ್ ಪರ್ಸೆಂಟೇಜ್ ತಮ್ಮ ಮಕ್ಕಳಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ ಜನರಲ್ ನಾವು ಏನ್ ಹೇಳ್ತೀವಿ ಅಂತಂತಂದ್ರೆ ಎಲ್ಲರಿಗೂ ಹೆಲ್ದಿ ಲೈಫ್ ಸ್ಟೈಲ್, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್. ನಾವು ಇದೇ ಎಕ್ಸಸೈಸ್ ದಿನಾಲೂನೇ ಎಕ್ಸಸೈಸ್ ಮಾಡ್ಬೇಕಂತ ಹೇಳ, ಅಟ್ಲೀಸ್ಟ್ 5 days, 30 minutes ಆಫ್ ಎನಿ ಫಿಸಿಕಲ್ ಆಕ್ಟಿವಿಟಿ. ಎಲ್ಲಿ ನಿಮ್ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಅದು ಎಲ್ಲರಿಗೂ ನಾವು ವಾಕಿಂಗ್ ಹೋಗಿ ಎಲ್ಲರಿಗೂ ನಾವು ಎಕ್ಸಸೈಸ್ ಮಾಡಿ ಅಂತ ಹೇಳಕ್ ಆಗಲ್ಲ. ತಮ್ಗೆ ಏನ್ ಇಷ್ಟ ಆಗುತ್ತೆ ಅದು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು, ಅಥವಾ ಡಾನ್ಸ್ ಇರ್ಬೋದು ಅಥವಾ ಯೋಗಾನು ಇರ್ಬೋದು ಅಥವಾ ಜಾಗಿಂಗ್, ಎನಿ ಟೈಪ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ 5 days a week. ಇದು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಕಂಟ್ರೋಲ್ ನಲ್ಲಿ ಇರುತ್ತೆ. ಒಂದ್ಸತಿ ಸ್ಟ್ರೆಸ್ ಹಾರ್ಮೋನ್ಸ್ ಲೈಕ್ ಕಾರ್ಟಿಸೋಲ್ ಎಲ್ಲ ಕಂಟ್ರೋಲ್ ಇತ್ತು ಅಂತಂದ್ರೆ ನಮ್ ಓವರೀಸ್ ರಿಲೇಟೆಡ್ ಏನ್ ಹಾರ್ಮೋನ್ಸ್ ಇರುತ್ತೆ, ಆ ಋತುಚಕ್ರ ರಿಲೇಟೆಡ್ ಏನ್ ಹಾರ್ಮೋನ್ಸ್ ಇದೆ, ಅವ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಒನ್ಸ್ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಲ್ಲ, ಆಸ್ ಇಟ್ ಇಸ್ ಈಗ ನಿಮ್ ನಾವು ನೋಡ್ತೀವಿ 5th-6th standard ಮಕ್ಕಳನ್ನೇ ಇಷ್ಟೊಂದು ಸ್ಟ್ರೆಸ್ ಇರುತ್ತೆ. ಸೊ ಒಂದ್ಸತಿ ಎನಿ ಟೈಪ್ ಆಫ್ ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಇರೋದು, ಅವೆಲ್ಲ ಏನ್ ಮಾಡುತ್ತೆ ಕಾರ್ಟಿಸೋಲ್ ಹಾರ್ಮೋನ್ಸ್ ನ ಡಿಸ್ಟರ್ಬ್ ಮಾಡುತ್ತೆ ನಮ್ಮ ಬಾಡಿಲಿ. ಸೊ ಒಂದ್ಸತಿ ಕಾರ್ಟಿಸೋಲ್ ಹಾರ್ಮೋನ್ ಡಿಸ್ಟರ್ಬ್ ಆಯ್ತು ಅಂದ್ರೆ ಈ ಋತುಚಕ್ರ ಸಂಬಂಧಪಟ್ಟಿರೋ ಹಾರ್ಮೋನ್ಸ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ನಾವು ಅದ್ರ ನಾವು ಕಂಟ್ರೋಲ್ ನಲ್ಲಿ ಮಾಡಬೇಕು ಅಂದ್ರೆ ಮೇನ್ ನಮ್ದು ಕಾರ್ಟಿಸೋಲ್ ಲೆವೆಲ್ಸ್ ಆದಷ್ಟು ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿ, ಹೆಲ್ದಿ ಲೈಫ್ ಸ್ಟೈಲ್, ಆಮೇಲೆ ನಾವು ಒಬೆಸಿಟಿ ಬರೋ ಇದರಿಂದ ನಾವೆಲ್ಲ ದೂರಬೇಕು, ಲೈಕ್ ಜಂಕ್ ಫುಡ್, ಏರಿಯೇಟೆಡ್ ಡ್ರಿಂಕ್ಸ್, ಶುಗರಿ ಐಟಮ್ಸ್, ಆದಷ್ಟು ಇವನ್ನ ಕನ್ಸಂಪ್ಷನ್ ತುಂಬಾ ಕಡಿಮೆ ಮಾಡ್ಬೇಕು,
4: ಒಟ್ಟು ಆಕ್ಟಿವ್ ಆಗಿ ಇರಬೇಕು ಅಂತ ಹೇಳ್ತೀವಿ. ಮತ್ತೆ ಪೋಷಕಾಂಶ ಭರಿತ ಆಹಾರ ಸೇವನೆ ಮಾಡ್ತಾ ಆಕ್ಟಿವ್ ಆಗಿ ಇರಬೇಕು, ಯಾವುದೇ ರೀತಿ ಆಗ್ಲಿ ಅದು ಒಂದು ದೈಹಿಕ ಚಟುವಟಿಕೆಯನ್ನ ರೂಢಿ ಮಾಡಿಕೊಂಡಿರ್ಬೇಕು.
5: ಮತ್ತೆ ಯಾವಾಗ ಈ ತರ ಮೆನ್ಸ್ಟ್ರುವಲ್ ಅಬ್ನಾರ್ಮಲಿಟಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ತುಂಬಾ ಜನ ನಮ್ಮ ಹತ್ರ ಬರ್ತಾರೆ, ಇಲ್ರಿ 2 ವರ್ಷದಿಂದ ನಮ್ಗೆ ಈ ತರ ಒನ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, 3 ವರ್ಷ ಇದೆ, ಅಷ್ಟುವರೆಗೂ ವೇಟ್ ಮಾಡಬಾರ್ದು. 3 months-6 months ಒಳಗೆ ನಿಮ್ಗೆ ಈ ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ನಿಮ್ ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ ಅದು ಏನಿದೆ ಅಂತ ಕಂಡುಹಿಡ್ಕೋಬೇಕು.
4: ಧನ್ಯವಾದಗಳು ಡಾಕ್ಟರ್ ಸಹಜ ಕಿತ್ತೂರ್ ಅವರೇ. ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಮಹಿಳೆಯರನ್ನ ಕಾಡ್ತಾ ಇರುವಂತ PCOD PCOS ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ.
5: ನಮಸ್ಕಾರ.
3: PCOS ಹಾಗೂ PCOD ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಅಥವಾ ಭೌತ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ವೇತಾ ಕುಲಕರ್ಣಿ ಅವರು.
6: ಇಂದು ನಾನು ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆಯ ಬಗ್ಗೆ ಮಾತನಾಡುತ್ತೇನೆ. ಸಾಮಾನ್ಯವಾಗಿ ನಮ್ಮ ದೇಶದ 60-80% ಜನ ಬೆನ್ನು ನೋವಿನಿಂದ ಬಳಲುತ್ತಿದ್ದು, ಜಗತ್ತಿನ 23% ವಯಸ್ಕರಲ್ಲಿ ಮತ್ತು 11-33% ಹದಿಹರೆಯದ ಯುವಕ ಹಾಗೂ ಯುವತಿಯರಲ್ಲಿ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ. ಪಕ್ಕೆಲುಬುಗಳಿಂದ ತೊಡೆಯವರೆಗೆ ಬರುವ ನೋವಿಗೆ ಕೆಳಬೆನ್ನು ನೋವೆಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಈ ನೋವು ಕಾಲು ನೋವಿನೊಂದಿಗೂ ಬರಬಹುದು. ಅದಕ್ಕೆ ನಾವು ರೆಡಿಕ್ಯುಲೋಪತಿ ಎಂದು ಕರೆಯುತ್ತೇವೆ. ಮತ್ತೆ ಕೆಲವು ಬಾರಿ ಬೆನ್ನು ನೋವು ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲದೆ ಬರಬಹುದು. ಅಂತಹ ಬೆನ್ನು ನೋವಿಗೆ ನಾವು ನಾನ್ ಸ್ಪೆಸಿಫಿಕ್ ಬೆನ್ನು ನೋವು ಎಂದು ಕರೆಯುತ್ತೇವೆ. 90% ಜನರಲ್ಲಿ ಈ ತರಹದ ಬೆನ್ನು ನೋವು ಕಾಣಿಸಿಕೊಳ್ಳುತ್ತದೆ ಹಾಗೂ ಇಂತಹ ವ್ಯಕ್ತಿಗಳಿಗೆ ವೈದ್ಯರು ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಸೂಚಿಸುತ್ತಾರೆ. ನೋವಿನ ಅವಧಿಯನ್ನು ಆಧರಿಸಿ ಕೆಳಬೆನ್ನು ನೋವನ್ನು 3 ರೀತಿ ವಿಂಗಡಿಸಬಹುದು. ಮೊದಲನೆಯದು ಅಕ್ಯೂಟ್, ಅಂದ್ರೆ ಅಲ್ಪಕಾಲಿಕ ನೋವು. 6 ವಾರದೊಳಗಿನ ನೋವನ್ನು ಅಕ್ಯೂಟ್ ಎಂದು ಕರೆಯಲಾಗುತ್ತದೆ. ಎರಡನೆಯದಾಗಿ ಸಬ್ ಅಕ್ಯೂಟ್, 6-12 ವಾರದೊಳಗಿನ ನೋವು, ಅಂದ್ರೆ ಮಧ್ಯಕಾಲದ ನೋವನ್ನು ಸಬ್ ಅಕ್ಯೂಟ್ ಎಂದು ಕರೆಯಲಾಗುತ್ತದೆ. ಮತ್ತು ಮೂರನೆಯದು ಕ್ರಾನಿಕ್, ದೀರ್ಘಕಾಲದ ನೋವು. 12 ವಾರ ಮೇಲೆ ಬರುವ ನೋವನ್ನು ನಾವು ಕ್ರಾನಿಕ್ ಎಂದು ಕರೆಯುತ್ತೇವೆ. ಫಿಸಿಯೋಥೆರಪಿ ಚಿಕಿತ್ಸೆಯು ಪೂರ್ವದಲ್ಲಿ ವ್ಯಕ್ತಿಯು ಪರೀಕ್ಷೆಗೆ ಒಳಗಾಗುತ್ತಾನೆ. ಈ ಪರೀಕ್ಷೆಯಲ್ಲಿ ನಿರಂತರ ಹಾಗೂ ಮೊದಲು ದೀರ್ಘಕಾಲದಿಂದ ನೋವಿನಿಂದ ಉಂಟಾಗುವ ದೌರ್ಬಲ್ಯತೆಗಳನ್ನು ಪರೀಕ್ಷಿಸಲಾಗುತ್ತದೆ. ಹಲವಾರು ಅಂಶಗಳನ್ನು ಪರೀಕ್ಷಿಸಲಾಗುತ್ತದೆ. ಅವುಗಳು ಯಾವೆಂದರೆ, ಮೊದಲನೆಯದು ಬಯೋಲಾಜಿಕಲ್ ಅಂಶ, ಅಂದ್ರೆ ಜೈವಿಕ ಅಂಶ. ಇದರಲ್ಲಿ ಬಲಹೀನತೆ, ದುರ್ಬಲತೆ, ವೀಕ್ನೆಸ್, ಜಾಯಿಂಟ್ ಸ್ಟಿಫ್ನೆಸ್ ಅಥವಾ ಜಾಯಿಂಟ್ ಬಿರುಸುಗೊಳ್ಳುವುದು, ಇದನ್ನು ಪರೀಕ್ಷಿಸಲಾಗುತ್ತದೆ. ಎರಡನೆಯದಾಗಿ ಮಾನಸಿಕ ಅಂಶಗಳು, ಹೆದರಿಕೆ, ಫಿಯರ್ ಅಂತ ಅಂತೀವಿ, ಖಿನ್ನತೆ, ನಿದ್ರಾಹೀನತೆ. ಮೂರನೆಯ ಅಂಶ ಸಾಮಾಜಿಕ ಅಂಶ, ಅಂದ್ರೆ ಕೆಲಸದಲ್ಲಿ ಒತ್ತಡ, ಮನೆಯಲ್ಲಿ ಒತ್ತಡದ ವಾತಾವರಣ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕು. ಬೆನ್ನು ನೋವು ಇರುವ ವ್ಯಕ್ತಿಗೆ ಮೊದಲು ಪ್ರಾರಂಭ ಹಂತದಲ್ಲಿ ಯಾವುದೇ ತರಹದ ಸ್ಕ್ಯಾನಿಂಗ್ ಗಳನ್ನು ಮಾಡಿಸದೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪ್ರಾರಂಭಿಸಬಹುದು. ಸೊ ಈ ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ ಏನ್ ಮಾಡಲಾಗುತ್ತದೆ? ಈ ಚಿಕಿತ್ಸಾ ಪದ್ಧತಿ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿದ್ದು, ಇದರಲ್ಲಿ ಎಲೆಕ್ಟ್ರೋಥೆರಪಿ, ಅಂದರೆ ವಿದ್ಯುತ್ ಬಳಸಿ ಚಿಕಿತ್ಸೆ, ಮತ್ತು ವ್ಯಾಯಾಮಗಳಿಂದ, ಅದಕ್ಕೆ ಎಕ್ಸರ್ಸೈಸ್ ಥೆರಪಿ ಅಂತ ಅಂತೀವಿ, ವ್ಯಾಯಾಮಗಳಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಯಾವ ಮನುಷ್ಯನಲ್ಲಿ ಮಾಂಸಖಂಡಗಳ ದುರ್ಬಲತೆ, ನಿದ್ದೆಯ ಕೊರತೆ, ಖಿನ್ನತೆ, ಸ್ನಾಯುಗಳನ್ನು ಚಲಿಸುವುದು, ಭಯಪಡುವುದು, ಕೆಲಸದ ಸ್ಥಳದಲ್ಲಿ ಒತ್ತಡ, ಮಾನಸಿಕ ಒತ್ತಡದಂತಹ ಲಕ್ಷಣಗಳು ಕಂಡು ಬರುತ್ತವೋ, ಅಂತವರಲ್ಲಿ ವ್ಯಾಯಾಮದ ಚಿಕಿತ್ಸೆಯು ಮುಖ್ಯವಾಗಿ ಪರಿಗಣಿಸಲಾಗುತ್ತದೆ. ಈ ವ್ಯಾಯಾಮಗಳ ಜೊತೆ ಕೌನ್ಸಿಲಿಂಗ್, ಸಮಾಲೋಚನೆ, ವಾಕಿಂಗ್, ಧ್ಯಾನ, ಒತ್ತಡ ಕಡಿಮೆ ಮಾಡುವ ತಂತ್ರಗಳು, ಅಂದರೆ ವಿಶ್ರಾಂತಿಯ ವ್ಯಾಯಾಮಗಳನ್ನು ಅಳವಡಿಸಬೇಕು. ಅನೇಕ ಜನರಿಗೆ ತಾವು ಬಳಲುತ್ತಿರುವ ನೋವು ಯಾವುದೇ ಗಂಭೀರ ಕಾಯಿಲೆ ಅಲ್ಲ ಎಂದು ತಿಳಿದ ಕೂಡಲೇ ಅರ್ಧಕ್ಕರ್ಧ ನೋವು ಗುಣವಾಗಿ ಬಿಡುತ್ತದೆ. ಮೊದಲನೆಯ ಹಂತದಲ್ಲಿ ವಿವಿಧ ಅಂಗ, ಮಾಂಸಖಂಡ, ಸ್ನಾಯುಗಳನ್ನು ಬೆಚ್ಚಗೊಳಿಸಲಾಗುತ್ತದೆ. ಅಂದರೆ ಇದರಲ್ಲಿ ಹಗುರವಾಗಿ ನಡೆಯುವುದು, ವಾಕಿಂಗ್, ಸ್ಪಾಟ್ ಜಾಗಿಂಗ್ ಮತ್ತು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನು ನೀಡಲಾಗುತ್ತದೆ. ಬೆನ್ನು ಮತ್ತು ಸೊಂಟ ತಿರುಗಿಸುವ ವ್ಯಾಯಾಮ, ಬೆನ್ನು ಮೂಳೆಗಳು, ಕೈ ಕಾಲುಗಳಿಗೆ ವ್ಯಾಯಾಮ ಮಾಡಿಸಲಾಗುತ್ತದೆ. ಈ ವಿವಿಧ ವ್ಯಾಯಾಮ ಮಾಡುವಾಗ ಹಲವಾರು ಸರಿ ವ್ಯಕ್ತಿಗೆ ನೋವು ಸುಧಾರಣೆ ಆಗಬಹುದು. ಇದರ ಜೊತೆಗೆ ಬೆನ್ನು ಮತ್ತು ಸೊಂಟವನ್ನು ಹಿಂದೆ ಬಾಗಿಸುವ ವ್ಯಾಯಾಮಗಳನ್ನು ಕೊಡಲಾಗುತ್ತದೆ. ಇದರಿಂದ ಬೆನ್ನಿನ ಮಾಂಸಖಂಡಾಸ್ಥಿಗಳು ಸಡಿಲಗೊಳಿಸಲಾಗುತ್ತದೆ. ಮತ್ತು ಹೊಟ್ಟೆಯ ಮೇಲೆ ಮಲಗುವ ವ್ಯಾಯಾಮ, ಮುಂದೆ ಹಗುರವಾಗಿ ಬಾಗುವ ವ್ಯಾಯಾಮಗಳನ್ನು ಕೂಡ ಕೊಡಲಾಗುತ್ತದೆ. ಇಂತಹ ಇನ್ನೂ ಹಲವಾರು ವ್ಯಾಯಾಮಗಳನ್ನು ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ ಮಾಡಿಸಲಾಗುತ್ತದೆ. ಇದರ ಜೊತೆ ಹಲವಾರು ಸೂಚನೆಗಳನ್ನು ಅಳವಡಿಸುವುದು ಬಹಳ ಮುಖ್ಯ. ಅಂದರೆ ಜೀವನ ಶೈಲಿಯ ಸುಧಾರಣೆ. ಈಗ ಎಷ್ಟೋ ಸಲಿ ಇನ್ಆಕ್ಟಿವಿಟಿ, ಅಂದ್ರೆ ಎಷ್ಟೋ ಜನ ದೈಹಿಕ ಚಟುವಟಿಕೆಯನ್ನೇ ಮಾಡುವುದಿಲ್ಲ. ಸೊ ಕೆಲಸ ಆದ ನಂತರ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಅಥವಾ ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೆಲಸದಲ್ಲಿ ಇರೋರೆಲ್ಲ ಒಂದೇ ಜಾಗದಲ್ಲಿ ಬಹಳ ಹೊತ್ತು ಕೂತ್ಕೊಳ್ಳೋದು, ಅದೆಲ್ಲ ಕಡಿಮೆ ಮಾಡಬೇಕು. ಜೀವನ ಶೈಲಿಯನ್ನು ಸುಧಾರಣೆ ಮಾಡಬೇಕು. ವ್ಯಾಯಾಮ ಅಂದರೆ ಹಲವಾರು ಬಾರಿ ಬರೀ ವಾಕಿಂಗ್ ಮತ್ತು ಯೋಗ ಅಂತ ಬಹಳ ಜನರಿಗೆ ಅನಿಸುತ್ತದೆ. ಸೊ ವ್ಯಾಯಾಮ ಅಂದರೆ ವಾಕಿಂಗ್ ಮತ್ತು ಯೋಗಕ್ಕೆ ಸೀಮಿತವಾಗಿರುವುದಿಲ್ಲ. ಮತ್ತೆ ಇದೆಲ್ಲದರ ಜೊತೆ ಪೌಷ್ಟಿಕ ಆಹಾರ ಸೇವನೆ ಕೂಡ ಬಹಳ ಮುಖ್ಯ. ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ನಮ್ಮ ಮಾಂಸ ಖಂಡಾಸ್ಥಿಗಳಲ್ಲಿ ಶಕ್ತಿ ಉಂಟಾಗುತ್ತದೆ, ಮತ್ತು ಭಯ, ಖಿನ್ನತೆ ಒತ್ತಡ ನಿವಾರಣೆ ವಿವಿಧ ತಂತ್ರಗಳನ್ನು ನೋಡಬೇಕು. ಈಗ ಎಷ್ಟೋ ಸಲಿ ನಾನೇನೋ ಮಾಡಿದ್ರೆ ನನ್ಗೆ ನೋವು ಆಗುತ್ತೆ ಅನ್ನೋ ಭಯ ಬಹಳ ಜನರಲ್ಲಿರುತ್ತೆ. ಅದಕ್ಕೆ ಏನ್ ಮಾಡಿದ್ರೆ ನಮ್ಗೆ ಕಡಿಮೆ ಆಗುತ್ತೆ ಅನ್ನೋ ಭಯ ಹೇಗೆ ನಾವು ಕಡಿಮೆ ಮಾಡಬಹುದು ಅಂತ ವೈದ್ಯರ ಸಲಹೆ ಪಡಿಬೇಕು. ಖಿನ್ನತೆ ಯಾಕೆ ಆಗ್ತಾ ಇದೆ, ಈಗ ನಂಗೆ ಬೆನ್ನೋವು ಇದೆ ಹೀಗಾಗಿ ನಾ ಎಲ್ಲೂ ಹೋಗಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಮನೆಯಲ್ಲೇ ಇರಬೇಕು ಅನ್ನೋ ಖಿನ್ನತೆ ಕೂಡ ಬಹಳ ಜನರಲ್ಲಿ ಬರುತ್ತೆ. ಇದರಿಂದ ಒತ್ತಡ ಆಗುತ್ತೆ. ಸೊ ಇದೆಲ್ಲ ಕಡಿಮೆ ಮಾಡಲಿಕ್ಕೆ ಒತ್ತಡ ಕಡಿಮೆ ಮಾಡಲಿಕ್ಕೆ ಏನು ಸಲಹೆಗಳನ್ನು ಪಡಿಬೇಕು ಅಂತ ವೈದ್ಯರನ್ನು ಕೇಳಿ ಸಲಹೆಗಳನ್ನು

0: ಚಿಕಿತ್ಸಕರು ನಿಮಗೆ ಸಲಹೆ ನೀಡುತ್ತಾರೆ.
1: ಬೆನ್ನು ನೋವಿಗೆ ಫಿಸಿಯೋಥೆರಪಿ ಅಥವಾ ಭೌತ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮಾಹಿತಿ ಕೇಳಿದ್ದೀರಿ. ಮಾಹಿತಿ ನೀಡಿದವರು ಡಾಕ್ಟರ್ ಶ್ವೇತಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಪ್ರಸ್ತುತಿ ಯೋಗೇಶ್ ಎಂಎನ್, ಹಿರಿಯ ಪತ್ರಕರ್ತರು.
4: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ PMSSY ದೇಶದಲ್ಲಿ ಆರೋಗ್ಯ ಸೇವೆಗಳ ಲಭ್ಯತೆಯಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ PMSSY ಯೋಜನೆಯನ್ನು ಪರಿಚಯಿಸಿದೆ. ಭಾರತದಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಈ ಯೋಜನೆಯ ಉದ್ದೇಶ. ಈ ಯೋಜನೆಯನ್ನು 2003 ಘೋಷಿಸಲಾಯಿತು. ಮಹಾನಗರಗಳಲ್ಲಿ ಮಾತ್ರ ವೈದ್ಯಕೀಯ ಸೌಲಭ್ಯಗಳು ಕೇಂದ್ರೀಕೃತವಾಗಿದ್ದ ಅಸಮಾನತೆಯನ್ನು ಪರಿಹರಿಸುವುದು, ವೈದ್ಯ ರೋಗಿ ನಡುವಿನ ಅನುಪಾತವನ್ನು ಸರಿಪಡಿಸಲು ವೈದ್ಯಕೀಯ ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಲಭ್ಯತೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಕ್ಲಿನಿಕಲ್ ಸಂಶೋಧನೆ ಮತ್ತು ಪ್ರಾದೇಶಿಕ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳನ್ನು ಮುನ್ನಡೆಸುವ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶ. ದೇಶದಲ್ಲಿ ಏಮ್ಸ್ ಕಾಲೇಜುಗಳನ್ನು ಸ್ಥಾಪಿಸುವುದು ಮತ್ತು ವೈದ್ಯಕೀಯ ಕಾಲೇಜುಗಳನ್ನು ಮೇಲ್ದರ್ಜೆಗೇರಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದೆ. ಯೋಜನೆಯಲ್ಲಿ ಎರಡು ಭಾಗ ಇದ್ದು, ಮೊದಲ ಭಾಗದಲ್ಲಿ ಅಖಿಲ ಭಾರತ ವೈದ್ಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಸಂಸ್ಥೆಗಳನ್ನು ಸ್ಥಾಪಿಸುವಂಥದ್ದು. ಪ್ರತಿ ಏಮ್ಸ್ನಲ್ಲಿ 15-20 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳನ್ನು ಸ್ಥಾಪಿಸುವ ಮೂಲಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ಇದರ ಉದ್ದೇಶ. 750 ಹಾಸಿಗೆಗಳು, 100 MBBS ಸೀಟುಗಳು, 60 BSc ನರ್ಸಿಂಗ್ ಸೀಟುಗಳು, ಸ್ನಾತಕೋತ್ತರ ಶಿಕ್ಷಣ ಮತ್ತು ಸಂಶೋಧನೆ, ರೋಗ ನಿರ್ಣಯದ ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಈ ವಿಭಾಗದ ಅಡಿಯಲ್ಲಿ ಇದುವರೆಗೆ 22 ಏಮ್ಸ್ಗಳನ್ನು ಘೋಷಣೆ ಮಾಡಲಾಗಿದೆ. ಈಗಾಗಲೇ 6 ಏಮ್ಸ್ಗಳು ಕಾರ್ಯಾರಂಭ ಆಗಿವೆ. ಕ್ಯಾಬಿನೆಟ್ನಲ್ಲಿ ಇನ್ನೂ 16 ಏಮ್ಸ್ಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಎರಡನೇ ಭಾಗದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಉನ್ನತೀಕರಣಗೊಳಿಸುವಂಥದ್ದು. ಪ್ರತಿ ಅಪ್ಗ್ರೇಡ್ ಯೋಜನೆಯಡಿ 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, 15 ಹೊಸ PG ಸೀಟುಗಳು ಮತ್ತು 150-250 ಹಾಸಿಗೆಯನ್ನು ಸ್ಥಾಪಿಸಲಾಗಿದೆ. ಈ ವಿಭಾಗದ ಅಡಿಯಲ್ಲಿ ಹಂತ ಹಂತವಾಗಿ 75 ಯೋಜನೆಗಳನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ ಭೋಪಾಲ್, ಭುವನೇಶ್ವರ, ಜೋಧ್ಪುರ, ಪಾಟ್ನಾ, ರಾಯ್ಪುರ, ಋಷಿಕೇಶ ನಗರಗಳಲ್ಲಿ ಏಮ್ಸ್ಗಳನ್ನು ಸ್ಥಾಪಿಸಲಾಗಿದೆ. ರಾಯ್ಬರೇಲಿ, ಗೋರಖ್ಪುರ, ಮಂಗಳಗಿರಿ, ನಾಗ್ಪುರ, ಬಟಿಂಡಾ, ಬಿಬಿನಗರ, ಕಲ್ಯಾಣಿ, ದಿಯೋಗರ್, ಬಿಲಾಸ್ಪುರ್, ರಾಜಕೋಟ್ ನಗರಗಳಲ್ಲಿ MBBS ತರಗತಿಗಳು ಮತ್ತು OPD ಸೇವೆಗಳನ್ನು ಆರಂಭಿಸಲಾಗಿದೆ. ಗೌಹಾಟಿ, ಜಮ್ಮುವಿನ ಸಾಂಬಾದಲ್ಲಿ ಏಮ್ಸ್ನಲ್ಲಿ MBBS ತರಗತಿಗಳನ್ನು ಮಾತ್ರ ನಡೆಸಲಾಗ್ತಾ ಇದೆ. ಕಾಶ್ಮೀರದ ಅವಂತಿಪುರ, ಮಾನೇಟಿ, ತಮಿಳುನಾಡಿನ ಮಧುರೈ ಹಾಗೂ ದರ್ಬಾಂಗ್ನಲ್ಲಿ ಏಮ್ಸ್ಗಳನ್ನು ಆರಂಭಿಸಲಾಗಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಉನ್ನತೀಕರಣ ಕೆಲಸಗಳು ಕೂಡ ನಡೀತಾ ಇದೆ. ಈ ಯೋಜನೆಯಡಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ಗಳನ್ನು ಹಲವೆಡೆ ಸೇರಿಸಲಾಗಿದೆ. ಹೆಚ್ಚುವರಿಯಾಗಿ 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, 150-250 ಹೆಚ್ಚುವರಿ ಹಾಸಿಗೆಗಳು ಮತ್ತು 15 ಹೊಸ PG ಸೀಟುಗಳನ್ನು ಸೇರಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ 60-40 ಆಧಾರದ ಮೇಲೆ ಹಣವನ್ನು ನೀಡಲಾಗ್ತಾ ಇದೆ. ಆದರೆ ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳಿಗೆ 80% ಕೇಂದ್ರ ಸರ್ಕಾರ, 20% ಮಾತ್ರ ರಾಜ್ಯ ಸರ್ಕಾರಗಳು ಭರಿಸ್ತಾ ಇವೆ. ದ್ವಿತೀಯ ತೃತೀಯ ಆರೋಗ್ಯ ಸೇವೆ ಬಲಪಡಿಸಲು 75 ಹೆಚ್ಚು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಬಹು ಹಂತದಲ್ಲಿ ಮೇಲ್ದರ್ಜೆಗೇರಿಸುವ ಕೆಲಸವನ್ನ ಈ ಯೋಜನೆಯಡಿ ಮಾಡಲಾಗ್ತಾ ಇದೆ. ಏಮ್ಸ್ ಸ್ಥಾಪನೆಯಿಂದ ಆಗುವ ಅನುಕೂಲಗಳ ಬಗ್ಗೆ ನೋಡೋಣ. ನರ್ಸಿಂಗ್ ಮತ್ತು ದಂತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆದ್ಯತೆ ನೀಡುವಂಥದ್ದು, ಶಿಕ್ಷಣದಲ್ಲಿ ನಾವೀನ್ಯತೆಯನ್ನು ಜಾರಿಗೊಳಿಸುವುದು, ದೇಶಕ್ಕೆ ವೈದ್ಯಕೀಯ ಶಿಕ್ಷಕರನ್ನು ತಯಾರಿಸುವುದು, ವೈದ್ಯಕೀಯ ಮತ್ತು ಸಂಬಂಧಿತ ವಿಜ್ಞಾನಗಳಲ್ಲಿ ಸಂಶೋಧನೆಯನ್ನು ಹೆಚ್ಚಿಸುವಂಥದ್ದು, ಸಂಶೋಧನೆಯ ಗುಣಮಟ್ಟವನ್ನು ದ್ವಿಗುಣಗೊಳಿಸುವುದು, ಆರೋಗ್ಯ ರಕ್ಷಣೆ, ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ, ಸಮುದಾಯ ಆಧಾರಿತ ಬೋಧನೆ ಮತ್ತು ಸಂಶೋಧನೆಯನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಪ್ರಮುಖ ಅನುಕೂಲಗಳಾಗಿವೆ. 2004 ರಿಂದ 2017 ಅವಧಿಯಲ್ಲಿ ಸರ್ಕಾರವು ಈ ಯೋಜನೆಗೆ 14,000

0: 971 ಕೋಟಿ ಹಣವನ್ನು ಮೀಸಲಿಟ್ಟಿದೆ. ಆದರೆ ಈ ನಿಧಿಗಳಲ್ಲಿ ಕೇವಲ 61% ಅಂದರೆ 9207 ಕೋಟಿ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಈ ಬಿಡುಗಡೆಯಾದ ಹಣದಲ್ಲಿ ಬಹುತೇಕ ಹಣವನ್ನು ಖರ್ಚು ಮಾಡಲಾಗಿದೆ. ಹಣ ಬಿಡುಗಡೆಯಲ್ಲಿ ವಿಳಂಬವಾಗಲು ಅನುಮೋದನೆ ಪಡೆಯುವಲ್ಲಿ ತಡ ಆಗಿರುವಂಥದ್ದು, ಪ್ರಕರಣಗಳ ಖರೀದಿಯಲ್ಲಿ ನಿಧಾನಗತಿ, ಹುದ್ದೆಗಳನ್ನು ಭರ್ತಿ ಮಾಡದಿರುವುದು, ಬಾಕಿ ಇರುವ ಕೆಲಸಗಳು, ವಾಸ್ತವ ವೆಚ್ಚವನ್ನು ಮೇಲ್ವಿಚಾರಣೆ ಮಾಡಲು ಯಾವುದೇ ಕಾರ್ಯವಿಧಾನ ಇಲ್ಲದಿರುವುದೇ ಯೋಜನೆಯ ವಿಳಂಬಕ್ಕೆ ಕಾರಣವಾಗಿದೆ ಎಂದು ಸಿಎಜಿ ಹೇಳಿದೆ. ಸಿಎಜಿ ವರದಿಯ ನಂತರ ಯೋಜನೆಯ ಪ್ರಗತಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚು ಆದ್ಯತೆ ನೀಡಿವೆ. 6 ಹೊಸ ಏಮ್ಸ್ ಸ್ಥಾಪಿಸಲು ಸಚಿವಾಲಯವು ಪ್ರತಿ ಸಂಸ್ಥೆಗೆ 332 ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವನ್ನು ಅಂದಾಜಿಸಿದೆ. 4 ವರ್ಷಗಳ ನಂತರ ಯೋಜನೆ ಮತ್ತು ಅವಶ್ಯಕತೆಗಳ ಮೌಲ್ಯಮಾಪನದಲ್ಲಿ ನ್ಯೂನತೆಗಳಿಂದಾಗಿ ಈ ವೆಚ್ಚವನ್ನು ಪ್ರತಿ ಸಂಸ್ಥೆಗೆ 820 ಕೋಟಿ ರೂಪಾಯಿಗಳಿಗೆ ಪರಿಷ್ಕರಣೆ ಮಾಡಲಾಗಿದೆ. ಕಾಮಗಾರಿಗಳನ್ನು ಕಾರ್ಯಗತಗೊಳಿಸುವಾಗ ಒಪ್ಪಂದದ ನಿಬಂಧನೆಗಳನ್ನು ಪಾಲಿಸುವುದು ಸಚಿವಾಲಯ ಖಚಿತಪಡಿಸಿಕೊಳ್ಳಬೇಕು ಎಂದು ಸಿಎಜಿ ತನ್ನ ವರದಿಯಲ್ಲಿ ನಿಬಂಧನೆ ವಿಧಿಸಿದೆ. ಇದಲ್ಲದೆ ಸಾಕಷ್ಟು ಸಮರ್ಥನೆ ಇಲ್ಲದ ಹೆಚ್ಚುವರಿ ವೆಚ್ಚವಿದ್ದಲ್ಲಿ ಹೊಣೆಗಾರಿಕೆಯನ್ನು ನಿಗದಿಪಡಿಸಬೇಕು ಅಂತ ಹೇಳಿದೆ. ಎಲ್ಲಾ ಹೊಸ ಏಮ್ಸ್ಗಳು ಪೂರ್ಣಗೊಳ್ಳುವ ಸಮಯವನ್ನು ಸುಮಾರು 5 ವರ್ಷಗಳಷ್ಟು ಹೆಚ್ಚಿಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಮೇಲ್ದರ್ಜೆಗೇರಿಸುವಾಗ ಕೂಡ ಈ ವಿಳಂಬ ಕಂಡುಬಂದಿದೆ ಎಂದು ಸಿಎಜಿ ತನ್ನ ವರದಿಯಲ್ಲಿ ಹೇಳಿದೆ. ಏಕೆಂದರೆ ಲೆಕ್ಕ ಪರಿಶೋಧನೆಗೆ ಆಯ್ಕೆಯಾದ 14 ಕಾಲೇಜುಗಳಲ್ಲಿ 8 ಮಾತ್ರ ಪೂರ್ಣಗೊಂಡಿವೆ. ಈ ವಿಳಂಬಗಳಿಗೆ ಕಳಪೆ ಒಪ್ಪಂದ ನಿರ್ವಹಣೆ ಮತ್ತು ದುರ್ಬಲ ಮೇಲ್ವಿಚಾರಣೆ ಕಾರಣ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಏಮ್ಸ್ನಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ತೀವ್ರ ಕೊರತೆ ಇದೆ ಎಂದು ಸಿಎಜಿ ಗಮನಿಸಿದೆ. ಈ ಕೊರತೆಯು ಹಲವಾರು ಇಲಾಖೆಗಳ ಕಾರ್ಯನಿರ್ವಹಣೆಯನ್ನು ನಿರ್ಬಂಧಿಸಿತು ಮತ್ತು ಒಪ್ಪಂದದ ಆಧಾರದ ಮೇಲೆ ಹೊರಗುತ್ತಿಗೆ ನೌಕರರನ್ನ ಅವಲಂಬಿಸಲು ಕಾರಣ ಆಯಿತು. ಇದಲ್ಲದೆ ನೇಮಕಾತಿ ನಿಯಮಗಳನ್ನು ಅಂತಿಮಗೊಳಿಸುವಲ್ಲಿನ ವಿಳಂಬ, ನ್ಯಾಯಾಲಯದ ಪ್ರಕರಣಗಳು ಮತ್ತು ಅರ್ಹ ಅಭ್ಯರ್ಥಿಗಳ ಲಭ್ಯತೆಯ ಕೊರತೆಯಿಂದಾಗಿ ಮಂಜೂರಾದ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ವಿಳಂಬವಾಗಿದೆ ಎಂದು ಸಿಐಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಸಂದರ್ಭದಲ್ಲಿ ಸಂಸ್ಥೆಗಳು ಮತ್ತು ಸೂಪರ್ ಸ್ಪೆಷಾಲಿಟಿ ವಿಭಾಗಗಳನ್ನು ನಡೆಸಲು ಮಾನವ ಶಕ್ತಿಯ ಕೊರತೆಯನ್ನು ಎದುರಿಸ್ತಾ ಇವೆ. ಹೊಸ ಏಮ್ಸ್ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಬೋಧಕ, ಬೋಧಕೇತರ ಮತ್ತು ತಾಂತ್ರಿಕ ಮಾನವ ಶಕ್ತಿಯ ಕೊರತೆಯನ್ನು ಕಡಿಮೆ ಮಾಡಲು ಸಚಿವಾಲಯವು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಿಎಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಯೋಜನಾ ಅನುಷ್ಠಾನವನ್ನು ಪರಿಶೀಲಿಸಲು ರಾಷ್ಟ್ರೀಯ ಮತ್ತು ರಾಜ್ಯ ಸಂಸ್ಥೆ ಮಟ್ಟದಲ್ಲಿ ರಚಿಸಲಾದ ಸಮಿತಿಗಳು ಕಾರ್ಯನಿರ್ವಹಿಸದೆ ಉಳಿದಿವೆ ಎಂದು ಲೆಕ್ಕ ಪರಿಶೋಧನೆಯು ತಿಳಿಸಿದೆ. ಇದಲ್ಲದೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಮೇಲ್ದರ್ಜೆಗೇರಿಸುವ ಮೇಲ್ವಿಚಾರಣೆಯನ್ನು ಸಚಿವಾಲಯ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಳಗೊಳ್ಳುವಿಕೆ ಇಲ್ಲದೆ ಸಂಪೂರ್ಣವಾಗಿ ಸಂಬಂಧಿತ ಸಂಸ್ಥೆಗಳಿಗೆ ಬಿಡಲಾಗಿದೆ ಎಂದು ಸಿಎಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಆ ಮೂಲಕ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನ ಬಲಪಡಿಸಬೇಕು ಎಂದು ಸಿಎಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಇದಿಷ್ಟು ವಿಚಾರಗಳು ಪಿಎಂಎಸ್ಎಸ್ವೈ ಯೋಜನೆಯ ಪ್ರಮುಖ ಅಂಶಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಯೋಗೇಶ್ ಎಂಎನ್ ಹಿರಿಯ ಪತ್ರಕರ್ತರು, ನಿರ್ವಹಣೆ ಹನುಮಂತರಾಯಪ್ಪ ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ, ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಾಯಂಕಾಲ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ.
3: ಹಲೋ ಆಕಾಶವಾಣಿ.
2: ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು ಹೀಗಿವೆ: 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080.
4: ಹಲೋ ಆಕಾಶವಾಣಿ
2: ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮ.
3: ಹಲೋ ಆಕಾಶವಾಣಿ.
2: ಗಮನಿಸಿ, ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ.
5: ಕೇಳು
1: ಇದುವರೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಗುಜರಾತ್ನ ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ, ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ಗೆ ಭೇಟಿ ನೀಡಿದ್ದು, ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಇಂದು ಚಾಲನೆ ದೊರೆತ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಾಯಿತು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಿದರು. ಇಂದು ಮಧ್ಯಾಹ್ನ ಪ್ರಧಾನಿ ನೌಸಾರಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಮಂತ್ರಿಯವರು ಇದೇ 11ರವರೆಗೆ ನಡೆಯಲಿರುವ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ದಿಮತ್ತೆ ಹಾಗೂ ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ್ದಾರೆ. ದೀರ್ಘಕಾಲದ ಸ್ನೇಹ ಸಂಬಂಧ ಹಾಗೂ ಐತಿಹಾಸಿಕ ಮತ್ತು ನಾಗರಿಕತೆಯ ಬಾಂಧವ್ಯದ ಜೊತೆಗೆ ನೆರೆಹೊರೆ ಮೊದಲು ಮತ್ತು ಮಹಾಸಾಗರ ಉಪಕ್ರಮಗಳ ಅಡಿಯಲ್ಲಿ ಶ್ರೀಲಂಕಾ ಭಾರತದ ಪ್ರಮುಖ ಪಾಲುದಾರ ರಾಷ್ಟಗಳಲ್ಲಿ ಒಂದಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ನಾಯಕರೊಂದಿಗೆ ಫಲಪ್ರದ ಮಾತುಕತೆ ನಡೆಸಲು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ರಕ್ಷಣಾ ಸಚಿವರು ಶ್ರೀಲಂಕಾದಲ್ಲಿರುವ ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ. ಖ್ಯಾತ ಗಾಯಕ ಹಾಗೂ ಅಸ್ಸಾಂ ಮಾಜಿ ವಿಧಾನಸಭಾ ಸದಸ್ಯ ಭಾರತ ರತ್ನ ಪುರಸ್ಕೃತ ಡಾ ಭೂಪೇನ್ ಹಜಾರಿಕಾ ಅವರ ಜನ್ಮದಿನವಾದ ಇಂದು ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ವಿವಿಧ ಗಣ್ಯರು ಹಜಾರಿಕಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಡಾ ಹಜಾರಿಕಾ ಅವರ ಹಾಡುಗಳು ಜನರನ್ನು ಮತ್ತಷ್ಟು ಹತ್ತಿರ ತಂದಿದ್ದು, ಅವರ ಸಂಗೀತದ ಮೂಲಕ ಅಸಂಖ್ಯಾತ ಜನರ ಆಲೋಚನೆ ಮತ್ತು ಆಶೋತ್ತರಗಳಿಗೆ ರೂಪು ನೀಡಿದರು ಎಂದು ಸ್ಮರಿಸಿದ್ದಾರೆ. ಭೂಪೇನ್ ಅವರ ಸಂಗೀತವು ಅಸ್ಸಾಂನ ವೈವಿಧ್ಯಮಯ ಸಂಸ್ಕೃತಿಯನ್ನು ವಿಶ್ವವೇದಿಕೆಗೆ ಕೊಂಡೊಯ್ದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಡಾ ಹಜಾರಿಕಾ ಅವರು ಅಸ್ಸಾಂನ ಆತ್ಮಕ್ಕೆ ಧ್ವನಿ ನೀಡಿದ ಮಹಾನ್ ಸಾಂಸ್ಕೃತಿಕ ಪ್ರತೀಕ ಹಾಗೂ ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಭೇಟಿಯಲ್ಲಿರುವ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು. ರಾಯಭಾರ ಕಚೇರಿಯ ಆಶ್ರಯದಲ್ಲಿ ಅಖಿಲ ಭಾರತ ಸ್ಟೀರಿಂಗ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವರು ಭಾರತೀಯ ಸಮುದಾಯದೊಂದಿಗೆ ಸಭೆ ನಡೆಸಿದರು. ವ್ಯಾಪಾರ, ಹೂಡಿಕೆ, ಇಂಧನ ಮತ್ತು ಸಂಸ್ಕೃತಿ ಕ್ಷೇತ್ರಗಳ ಮೂಲಕ ಭಾರತ ಸೌದಿ ಅರೇಬಿಯಾ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಭಾರತೀಯ ಸಮುದಾಯದ ಅಮೂಲ್ಯ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಭಾರತೀಯ ಸಮುದಾಯವು ಕೊಡುಗೆ ನೀಡಬೇಕು ಎಂದು ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಲೂಚ್ ನಿವಾಸಿ ಇಮ್ರಾನ್ ಅಲಿ ಎಂಬುವವರ ಬಲವಂತ ನಾಪತ್ತೆ ಹಾಗೂ ಎನ್ಕೌಂಟರ್ ಹೆಸರಿನಲ್ಲಿ ನಡೆದ ಹತ್ಯೆಯ ಕುರಿತು ವಿಶ್ವಸಂಸ್ಥೆ ಮಾನವ ಹಕ್ಕು ತಜ್ಞರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತು ತಕ್ಷಣವೇ ಸಮಗ್ರ, ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಪಾಕಿಸ್ತಾನ ಸರ್ಕಾರವನ್ನು ತಜ್ಞರು ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಭದ್ರತಾ ಸಿಬ್ಬಂದಿಯಿಂದ ಅಪಹರಣಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಇಮ್ರಾನ್ ಅಲಿಯವರ ಸುಳಿವು ಸುಮಾರು ಒಂದು ವರ್ಷದವರೆಗೆ ಲಭ್ಯವಿರಲಿಲ್ಲ. ಆದರೆ 2026 ಮೇನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿರುವುದಾಗಿ ಪಾಕಿಸ್ತಾನ ಅಧಿಕಾರಿಗಳು ಘೋಷಿಸಿದ್ದರು. ಬಲೂಚಿಸ್ತಾನದಲ್ಲಿ ಪತ್ತೆಯಾಗುತ್ತಿರುವ ಇತರ ಗುರುತಿಸಲಾಗದ ಮೃತದೇಹಗಳ ಕುರಿತು ಕಳವಳ ವ್ಯಕ್ತಪಡಿಸಿರುವ ವಿಶ್ವಸಂಸ್ಥೆ ತಜ್ಞರು ಈ ಪ್ರಾಂತ್ಯದಲ್ಲಿ ಬಲವಂತದ ನಾಪತ್ತೆ, ಚಿತ್ರಹಿಂಸೆ ಹಾಗೂ ಕಾನೂನುಬಾಹಿರ ಹತ್ಯೆಯಂತಹ ಘಟನೆಗಳು ವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಎಚ್ಚರಿಸಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಸಾಕ್ಷರತೆಯು ಜ್ಞಾನ, ಅವಕಾಶ ಮತ್ತು ಉತ್ತಮ ಭವಿಷ್ಯದ ಬಾಗಿಲು ತೆರೆಯುತ್ತದೆ ಎಂದು ಹೇಳಿದ್ದಾರೆ. ಶಿಕ್ಷಣದ ಪರಿವರ್ತನಾ ಶಕ್ತಿಯನ್ನು ಸಂಭ್ರಮಿಸುವಂತೆ ಹಾಗೂ ಕಲಿಕೆಯ ಪಯಣದಲ್ಲಿ ಯಾರೂ ಹಿಂದೆ ಉಳಿಯದಂತೆ ನೋಡಿಕೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸುವಂತೆ ನಾಗರಿಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕರೆ ನೀಡಿದ್ದಾರೆ. ಶಿಕ್ಷಣ ಪಡೆದ ಮತ್ತು ಸಬಲ ನಾಗರಿಕ ಸಮುದಾಯವೇ ವಿಕಸಿತ ಭಾರತಕ್ಕೆ ಅತ್ಯಂತ ಬಲಿಷ್ಠ ಅಡಿಪಾಯವಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ನವದೆಹಲಿಯ ತಮ್ಮ ನಿವಾಸದ ಬಳಿ ಹಲ್ಲೆಗೊಳಗಾಗಿ ಮೃತಪಟ್ಟ ಮಣಿಪುರದ ಖ್ಯಾತ ಸಂಗೀತಗಾರ ಚಾಂಗ್ಥಮ್ ವಿಕ್ರಮ್ ಸಿಂಗ್ ಅವರ ನಿಧನಕ್ಕೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಘಟನೆ ಕುರಿತು ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 7 ಜನರನ್ನು ಬಂಧಿಸಿದ್ದು ಒಬ್ಬ ಅಪ್ರಾಪ್ತನನ್ನು ವಶಕ್ಕೆ ಪಡೆದಿದ್ದಾರೆ. ಮಧ್ಯಪ್ರದೇಶದ ವಿದಿಶಾದ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನಲ್ಲಿ ಇಂದು ಕಿಮೋಥೆರಪಿ ಡೇ ಕೇರ್ ಘಟಕವನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ಹೊಸ ಘಟಕದಿಂದ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಹಾಗೂ ವ್ಯವಸ್ಥಿತ ಕಿಮೋಥೆರಪಿ ಸೇವೆ ದೊರೆಯಲಿದೆ. ಉದ್ಘಾಟನೆಯ ಬಳಿಕ ಕೇಂದ್ರ ಸಚಿವರು ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಲಿದ್ದಾರೆ. ಮಧ್ಯಪ್ರದೇಶ ಉಪಮುಖ್ಯಮಂತ್ರಿ ರಾಜೇಂದ್ರ ಶುಕ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವೈದ್ಯರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿರುವರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಏಷ್ಯಾಕಪ್ ಹಾಕಿ ಟೂರ್ನಿಯಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ 7-3 ಅಂತರದ ಭರ್ಜರ್ ಜಯ ಸಾಧಿಸಿದ ಭಾರತದ ಜೂನಿಯರ್ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶದ ಹಾದಿಯನ್ನು ಮತ್ತಷ್ಟು ಸುಗಮಗೊಳಿಸಿಕೊಂಡಿದೆ. ಪಂದ್ಯದ ಕೊನೆಯ ಹಂತದಲ್ಲಿ ತ್ರಿವಳಿ ಗೋಲು ಗಳಿಸಿ ಭಾರತದ ತಂಡ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದೆ. ಹಾಲಿ ಚಾಂಪಿಯನ್ ಆಗಿರುವ ಭಾರತದ ತಂಡ ಪ್ರಸ್ತುತ ಆಡಿದ 3 ಪಂದ್ಯಗಳಿಂದ 7 ಅಂಕ ಗಳಿಸಿದ್ದು ನಾಳೆ ನಡೆಯಲಿರುವ ಚೀನಾ ತೈಪೆ ವಿರುದ್ಧದ ಪಂದ್ಯದಲ್ಲಿ ಜಯಗಳಿಸಿದರೆ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಳ್ಳಲಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 16 ಸುತ್ತಿನ ಪಂದ್ಯದಲ್ಲಿ ಅವರು ಇಟಲಿಯ ಲೂಸಿಯಾನೋ ಡರ್ಡೆರಿ ವಿರುದ್ಧ 6-2, 6-2, 7-6 ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ಅಮೆರಿಕದ ಕೋಕೋ ಗೌಫ್ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಕೂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026 ಏಷ್ಯನ್ ಕ್ರೀಡಾಕೂಟ ಇದೇ 19 ಅಕ್ಟೋಬರ್ 4 ನಡೆಯಲಿದೆ. ಆದರೆ ಕ್ರೀಡಾ ಸ್ಪರ್ಧೆಗಳು ಉದ್ಘಾಟನಾ ಸಮಾರಂಭಕ್ಕೆ 9 ಮುನ್ನ ಇದೇ 10 ಆರಂಭಗೊಳ್ಳಲಿವೆ. ಭಾರತದ ಸ್ಪರ್ಧಾ ಅಭಿಯಾನ ಇದೇ 17 ಟೆಕ್ಬಾಲ್ನೊಂದಿಗೆ ಆರಂಭವಾಗಲಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಇದೇ 18 ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ, ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.
1: Ladies and gentlemen, welcome to the selfie game.

2016ರಲ್ಲಿ ತೆರೆಗೆ ಬಂದಂತಹ ಸಿಪಾಯಿ ಚಿತ್ರದಿಂದ ಇದಾಗಿ ದಿನ ಕೇಳ್ತಾ ಇದ್ದೀರಾ. ಅಜನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜಿಸಿ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಗೀತೆಯನ್ನ ಬರೆದಿದ್ದಾರೆ ಭರತ್ ವೆಂಕಟಸ್ವಾಮಿ.

ರಣತಂತ್ರ ಚಿತ್ರದ ಈ ಒಂದು ಗೀತೆಗೆ ಧನಿಯಾಗಿದ್ದವರು ಕಾರ್ತಿಕ್ ಹಾಗೂ ಮೇಘನಾ, ರಾಣಿ ಹಾಗೂ ದಿವ್ಯಾ. ಈ ಗೀತೆಯ ರಚನೆಕಾರರು ಕವರಾಜ್.

ನವೀನ್ ಸಜ್ಜು ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನ ಆಯ್ದದ್ದು ಸುಪಾರಿ ಸೂರ್ಯ ಚಿತ್ರದಿಂದ. ಗೀತೆಯನ್ನ ಬರೆದಿದ್ದವರು ವಿನಯ್, ಸಂಗೀತ ಶ್ರೀಧರ್ ವಿ ಸಂಭ್ರಮ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ.

ಇಂದು ನಾಗರಾಜ್ ಮತ್ತು ವಿಜಯಪ್ರಕಾಶ್ ಹಾಡಿರುವ ಸುಂದರಾಂಗ ಜಾಣ ಚಿತ್ರದ ಹಾಡು. ಸಾಹಿತ್ಯ ಟಿ ಕೆ ಬಾಲಚಂದ್ರ, ಸಂಗೀತ ಅಜನೀಶ್ ಬಿ ಲೋಕನಾಥ್.

ವಿರಾಟ್ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಧನಿಯಾಗಿದ್ದಾರೆ ಶಶಾಂಕ್ ಶೇಷಗಿರಿ ಹಾಗೂ ಸಂಗೀತ ರವೀಂದ್ರನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

ಟಿಪ್ಪು ಮೇಘ ಹಾಗೂ ಸಂಗಡಿಗರು ಹಾಡಿದ ಶಿವಲಿಂಗ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಇದು. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. ಎಂಟನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ, ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಕೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ರಾಜ್ಯದ ಪ್ರಸ್ತಾವಿತ ಕ್ವಾಂಟಮ್ ಸಿಟಿಯನ್ನು ಸಂಶೋಧನೆ, ನಾವೀನ್ಯತೆ ಮತ್ತು ಜಾಗತಿಕ ಮಟ್ಟದ ತಂತ್ರಜ್ಞಾನ ಸಹಭಾಗಿತ್ವದ ಪ್ರಮುಖ ಕೇಂದ್ರವಾಗಿ ರೂಪಿಸಲು ಜಾಗತಿಕ ತಂತ್ರಜ್ಞಾನ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಹಾಗೂ ಸಂಶೋಧಕರು ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಬಾಹ್ಯಾಕಾಶ, ಮೊಬಿಲಿಟಿ ಮತ್ತು ಡ್ರೋನ್ ಕ್ಷೇತ್ರಗಳ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ ಕಂಪನಿಗಳು ರಾಜ್ಯದಲ್ಲಿ ತಮ್ಮ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು, ಪರೀಕ್ಷಿಸಲು, ಉತ್ಪಾದಿಸಲು ಮತ್ತು ವಾಣಿಜ್ಯ ಮಟ್ಟದಲ್ಲಿ ವಿಸ್ತರಿಸಲು ಅನುಕೂಲಕರ ವಾತಾವರಣ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2025-30 2033 ವೇಳೆಗೆ ಭಾರತದ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ 50% ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ 5% ಪಾಲು ಪಡೆಯುವುದು, 3 ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆ ಆಕರ್ಷಿಸುವುದು ಹಾಗೂ 50,000 ವೃತ್ತಿಪರರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ದುಂಡುಮೇಜಿನ ಸಭೆಯಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಸ್ ಸೋಮನಾಥ್, ದಕ್ಷಿಣ ಭಾರತದಲ್ಲಿನ ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಟ್ಸ್ಮನ್ ಸೇರಿದಂತೆ ಹೂಡಿಕೆದಾರರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಶೀಲನೆ ಮುಂದುವರೆದಿದ್ದು, ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರವೇ ಈ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ನಿರ್ಧರಿಸಿರುವುದಾಗಿ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ 200+ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದ್ದು, ಕರಾವಳಿ ಪ್ರದೇಶ ಹೊರತುಪಡಿಸಿ ಉಳಿದೆಡೆ ಬರಗಾಲವಿದೆ ಎಂದು ಹೇಳಿದ್ದಾರೆ. ಕೆಲ ತಾಲೂಕುಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಈಗಾಗಲೇ ಘೋಷಿಸಿರುವ ಪಟ್ಟಿಯಲ್ಲಿ ವಿರೋಧ ಪಕ್ಷದ ಶಾಸಕರಿರುವ ತಾಲೂಕುಗಳೂ ಇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿಯಮಗಳಡಿ ಬರ ಪ್ರದೇಶಗಳನ್ನು ಘೋಷಣೆ ಮಾಡಲಾಗಿದೆಯೇ ಹೊರತು ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನೈಸ್ ನಿವೇಶನ ಹಂಚಿಕೆ ವಿಚಾರದಲ್ಲಿ ಯಾರಿಗೂ ವೈಯಕ್ತಿಕ ಲಾಭ ಮಾಡಿಕೊಡುವ ಉದ್ದೇಶವಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ತೆಂಗು ಬೆಳೆಗಾರರು, ವರ್ತಕರು ಹಾಗೂ ಮಂಡಿ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಆಲಿಸಿದರು. ಎಪಿಎಂಸಿಯಲ್ಲಿ ಬಾಲಕಾರ್ಮಿಕ ಪದ್ದತಿಯನ್ನು ತಕ್ಷಣದಿಂದಲೇ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ಅನುಸರಿಸುತ್ತಿರುವವರನ್ನು ಬಂಧಿಸಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರು ಹಾಗೂ ವ್ಯಾಪಾರಿಗಳಿಗೆ ನ್ಯಾಯ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ರಾಜ್ಯದ ಎಲ್ಲಾ ಎಪಿಎಂಸಿ ಮಾರುಕಟ್ಟೆಗಳಿಗೆ ಸಚಿವರು ಭೇಟಿ ನೀಡಿ ಪರಿಶೀಲಿಸಿ ರೈತರಿಗೆ ಹಾಗೂ ವರ್ತಕರಿಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ. ವರ್ತಕರಿಂದ ಹೆಚ್ಚು ಹಣ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರಿಂದ ನೇರ ಖರೀದಿ ವೇಳೆ ತೂಕ ಮೋಸ ಆಗದಂತೆ ಕ್ರಮ ವಹಿಸಬೇಕು ಎಂದು ಎಪಿಎಂಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿಯ ಜೀವರ್ಗಿ ತಾಲೂಕಿನ ಇಟ್ಟನಹಳ್ಳಿ ಗ್ರಾಮದ ರೈತರ ಬೆಳೆ ವಿಮೆಗೆ ಪಾವತಿಸಿದ್ದ ಹಣವನ್ನು ಡಿಸಿಸಿ ಬ್ಯಾಂಕಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ 93 ರೈತರ ವಿಮೆ ತಿರಸ್ಕೃತಗೊಂಡಿದೆ. ನಿರ್ಲಕ್ಷ್ಯ ತೋರಿರುವ ಸೊಸೈಟಿ ಕಾರ್ಯದರ್ಶಿ ವಜಾಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಇಟ್ಟನಹಳ್ಳಿ ಗ್ರಾಮದ ರೈತ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಬೆಳೆ ವಿಮೆ ತಿರಸ್ಕೃತಗೊಂಡಿರುವುದರ ಬಗ್ಗೆ ಅಳಲು ತೋಡಿಕೊಂಡರು. ಈ ವೇಳೆ ರೈತರು ಹಣ ಪಾವತಿ ಮಾಡಿರುವ ಪಟ್ಟಿ ಪರಿಶೀಲಿಸಿದ ಮುಖ್ಯಮಂತ್ರಿ ಕೂಡಲೇ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳನ್ನು ವಜಾಗೊಳಿಸುವಂತೆ ಆದೇಶಿಸಿದ್ದಾರೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗುತ್ತಿರುವ ಕಾವೇರಿ ನೀರಿನ ಪ್ರಮಾಣವನ್ನು 57% ಕಡಿತಗೊಳಿಸಲಾಗಿದೆ. ಮಳೆಯ ಪ್ರಮಾಣ ಇಳಿಮುಖವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಕೊಡಗಿನಲ್ಲಿ ಮಳೆ ಸಂಪೂರ್ಣವಾಗಿ ನಿಂತಿದ್ದು ಜಲಾಶಯಕ್ಕೆ ಬರುತ್ತಿದ್ದ ನೀರಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ. 124.80 ಅಡಿ, ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 106.84 ಅಡಿಗಳಷ್ಟಿದೆ. ಒಳಹರಿವು 2,511 ಕ್ಯೂಸೆಕ್ ಇದ್ದು ಹೊರಹರಿವು 4,800 ಕ್ಯೂಸೆಕ್ ಆಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಳ್ಳಾರಿ ಚಲೋ ಪಾದಯಾತ್ರೆ 8ನೇ ದಿನವಾದ ಇಂದು ಸಂಡೂರು ತಾಲೂಕಿನ ಹಳೆ ದರೋಜಿ ಗ್ರಾಮದಿಂದ ಆರಂಭವಾಗಿದೆ. ಪಾದಯಾತ್ರೆಗೂ ಮುನ್ನ ನಾಡೋಜ ಬುರ್ರಕಥ ದರೋಜಿ ಈರಮ್ಮ ಅವರ ಸ್ಮಾರಕಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ನಮನ ಸಲ್ಲಿಸಿದರು. ಪಾದಯಾತ್ರೆಯಲ್ಲಿ ಪಕ್ಷದ ಮುಖಂಡರಾದ ಅಶ್ವಥ್ ನಾರಾಯಣ್, ಬಿ ಶ್ರೀರಾಮಲು, ಜಿ ಜನಾರ್ದನ ರೆಡ್ಡಿ, ಸಿಟಿ ರವಿ ಸೇರಿದಂತೆ ಹಲವರು ಕಾರ್ಯಕರ್ತರೊಂದಿಗೆ ಹೆಜ್ಜೆ ಹಾಕಿದರು. 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಯ ಬಳಿಕ ಬಳ್ಳಾರಿಯಲ್ಲಿ ಬಿಜೆಪಿ ನಡೆಸಲು ಉದ್ದೇಶಿಸಿದ್ದ ಬೃಹತ್ ಸಮಾವೇಶಕ್ಕೆ ಅನುಮತಿ ನೀಡಲು ಜಿಲ್ಲಾಡಳಿತ ನಿರಾಕರಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಳ್ಳಾರಿ ಜಿಲ್ಲಾಡಳಿತ ಸರ್ಕಾರದ ಒತ್ತಡಕ್ಕೆ ಮಣಿದು ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. September 10 ಬಳ್ಳಾರಿಯಲ್ಲಿ ಸಮಾವೇಶ ನಡೆಸಲು ಬಿಜೆಪಿ ಜಿಲ್ಲಾಡಳಿತದಿಂದ ಅನುಮತಿ ಕೋರಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 50,000 ಮಂದಿಯನ್ನು ಆಹ್ವಾನಿಸಲು ನಿರ್ಧರಿಸಲಾಗಿತ್ತು. ಮಂಗಳೂರು ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿಗಳು ಸ್ಮಾರ್ಟ್ಫೋನ್ ಬಳಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಮಂಗಳೂರಿನಲ್ಲಿರುವ ಜಿಲ್ಲಾ ಕಾರಾಗೃಹದ ಎ ಬ್ಲಾಕ್ ಮೇಲೆ ದಿಢೀರ್ ದಾಳಿ ನಡೆಸಿದ ಪೊಲೀಸರು ಖೈದಿಗಳ ಬಳಿ ಇದ್ದ 10 ಸ್ಮಾರ್ಟ್ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೈಲಿನೊಳಗೆ ನಿಷೇಧಿತ ಮೊಬೈಲ್ ಬಳಕೆಯಾಗುತ್ತಿರುವ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 3,508 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಆಂಬ್ಯುಲೆನ್ಸ್ ಸೇವೆಯಲ್ಲಿನ ಬಿಕ್ಕಟ್ಟಿಗೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಪುಟಗಟ್ಟಲೆ ಜಾಹೀರಾತು ನೀಡುವ ಸರ್ಕಾರಕ್ಕೆ 108 ಸಿಬ್ಬಂದಿಗೆ ನ್ಯಾಯ ನೀಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಸಿಬ್ಬಂದಿಯ ಬೇಡಿಕೆ ಈಡೇರಿಕೆಗೆ ಕುರಿತಂತೆ ಸರ್ಕಾರ ಮೌನ ವಹಿಸಿರುವ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಅಪೌಷ್ಟಿಕತೆ ನಿವಾರಣೆಗೆ ರಾಗಿ ಮಾಲ್ಟ್ ಉತ್ತಮ ಆಹಾರವಾಗಿದ್ದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಸಹಕಾರಿಯಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬಾಲಕರ ಶಾಲೆಯಲ್ಲಿ ಅನ್ನಪೂರ್ಣ ಬೆಳಗಿನ ಪೌಷ್ಟಿಕ ಆಹಾರ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ವಾಸಂತಿ ಅಮರ್, ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಮೇಶ್ ಉಪಸ್ಥಿತರಿದ್ದರು. ಗಣೇಶೋತ್ಸವದ ಹೆಸರಿನಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ನೂತನ ಪೊಲೀಸ್ ಆಯುಕ್ತ ಭೂಷಣ್ ಭೋರಸೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಗಣೇಶ ಹಬ್ಬದ ಸೌಹಾರ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮೈಸೂರು ದಸರಾ ಮಾದರಿಯಲ್ಲಿ ಹುಬ್ಬಳ್ಳಿಯ ಗಣೇಶೋತ್ಸವವು ಖ್ಯಾತಿಗಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. 8ನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಖೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕಹೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹೀ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೇ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೇ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ,
3: ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೆ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೆ ಉನ್ಕೋ ಪದ್ಮಭೂಷಣ್ ಸೆ ಭಿ ಅಲಂಕೃತ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೆ ಪಹಲೆ ಮುಝೆ ತುಮ್ ಲೋಗೋ ಸೆ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೆ ಬುದ್ಧ ಕಾ ನಾಮ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೆ ಥೆ, ಉನ್ಹೋನೆ ಏಕ್ ಹಂಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹಂಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ್ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹಂಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೆ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಯಹ ತೋ ಮಾ ಬೇಟಿ ಹಿ ಬೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೋ ಏಕ್ ಕಹಾನಿ, ತೂ ಹೈ ಬೇಟಿ ಮಾನ್ ಧನ್ ಮೇರಿ. ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ಥೆ ತೇರೆ, ಜಹಾ
1: ಸುರಭಿ
2: ಮನಮಾನಿ.
1: ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾನಿ. ಕಹತಿ ಹೈ ಮುಜ್ಸೆ ಯಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೆ ಏಕ್ ಕಹಾನಿ, ತೂ ಹೈ ಹಟಿ ಮಾನ್ಧನ್ ಮೇರೆ, ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ತೇರೆ, ಜಹಾ ಸುರಭಿ ಮನಮಾನಿ. ಠೀಕ್ ಹೈ. ಯಹಾ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೇ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾ ಕ್ಯಾ ಕಹ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಝೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಝೆ ಕಹಾನಿ ಸುನಾಉಂಗಿ.
3: ಜಿ, ಜೈಸೆ ಜ್ಯಾದಾತರ್ ಹೋತಾ ಹೈ ನಾನಿ ಯಾ ದಾದಿ ಬಚ್ಚೋ ಕೋ ಕಹಾನಿಯಾ ಸುನ್ತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹ ರಹಿ ಹೈ ಕಿ ಮಾ ನಾನಿ ಕಿ ಬೇಟಿ ಹೈ. ನಾನಿ ನ ಸಹಿ, ಅಬ್ ಚೇಟಿ ಕಾ ಕ್ಯಾ ಅರ್ಥ ಹೈ? ಚೇಟಿ ಕಾ ಮತಲಬ್ ಹೈ

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ

ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಸಿರಿಗಂಧ 7:45, 9:15 ಪಿಎಸ್ ವಸಂತ ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿನಾಯಕ ವೈದ್ಯನಾಥನ್ ಅವರಿಂದ ವೀಣಾವಾದನವಿದೆ. ಮೃದಂಗ ಸಹಕಾರ ಆರ್ ನರಸಿಂಹನ್. ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಇಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಹೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:31:35. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ, ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ. ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ನೀವೆಲ್ಲ ಕಾಯ್ತಾ ಇದ್ದೀರಾ, ಹಾಗೇನೆ ನಿಮ್ಮ ಮೊಬೈಲ್ ಫೋನ್ಗಳನ್ನ ತೆಗೆದುಕೊಂಡು ನಮ್ಮ ಪ್ರಶ್ನೆಗೆ ಉತ್ತರಿಸೋದಕ್ಕೆ ರೆಡಿ ಆಗಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸ್ಬೇಕು ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವಾಗಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇರೋದು ನಾನು ಆರ್ಜಿ ಸಿಂಧು. ಹಾಗಾದರೆ ಇನ್ಯಾಕೆ ತಡ ನೀವೆಲ್ಲ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ಪ್ರಶ್ನೆಯನ್ನು ಕೇಳೋದಕ್ಕೆ ನಾನು ಸಹ ರೆಡಿಯಾಗಿದ್ದೀನಿ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಮೂಡಿ ಬರ್ತಾ ಇದೆ. ನೀಮ್ ಕರೋಲಿ ಬಾಬಾರವರ ಕುರಿತಾದ ಚಿತ್ರ ಸದ್ಯ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನದೊಂದಿಗೆ ಜನ ಮನ್ನಣೆ ಗಳಿಸುತ್ತಿರುವ ಚಿತ್ರ ಯಾವುದು? ನೀಮ್ ಕರೋಲಿ ಬಾಬಾರವರ ಕುರಿತಾದಂತಹ ಚಿತ್ರ ಸದ್ಯ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನದೊಂದಿಗೆ ಜನ ಮನ್ನಣೆ ಗಳಿಸ್ತಾ ಇರುವಂತಹ ಹಿಂದಿ ಚಲನಚಿತ್ರ ಯಾವುದು ಅನ್ನೋದು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ರಾಬರ್ಟ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತವಿದ್ದಂತಹ ಗೀತೆ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ನೆಚ್ಚಿನ ಕೇಳುಗರು ಕಳಿಸಿದ್ದೀರಿ. ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ ಅಂತ ನೋಡುವಂತಹ ಸಮಯ. ಮೊಟ್ಟ ಮೊದಲ ಸಂದೇಶ ಬಂದಿದೆ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಹಾಗೆಯೇ ನೇತ್ರ ಅವರು ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಗಜಾನನ ಭಟ್ ಬೋಳನ ಮಕ್ಕಿ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿ ಉತ್ತರ ಇದೆ. ಹಾಗೆ ಶಕುಂತಲಾ ಅಭಿಷೇಕ್ ಪುಟ್ಟು ಫ್ರಮ್ ಬಿಜಾಪುರ, ನಿಮ್ಮ ಉತ್ತರವೂ ಸಹ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ರೆ, ಎಡೆದೊರೆನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಾಗೆ ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕಳಿಸಿದ್ದೀರಿ, ಆದರೆ ಉತ್ತರ ಮಾತ್ರ ಮಿಸ್ಸಿಂಗ್ ಇದೆ. ಓಕೆ, ಮುಂದಿನ ಸಂದೇಶ ಹೊನ್ನೂರು ಅಲಿ ಹನುಮಂತಾಪುರ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು. ಹಾಗೆ ಮುಂದಿನ ಸಂದೇಶ ಬಂದಿದೆ, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂ ಬೆಂಗಳೂರಿನಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ, ಆದರೆ ನಿಮ್ಮ ಉತ್ತರ ತಪ್ಪಾಗಿದೆ, ಸಾರಿ. ಮುಂದಿನ ಸರಿಯಾದ ಉತ್ತರ ಕಳಿಸಿದ್ದವರು ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿ ಮೈಸೂರಿನಿಂದ ಕಳಿಸಿದ್ದೀರಿ, ಸರಿಯಾದ ಉತ್ತರ. ಮುಂದಿನ ಸಂದೇಶ ಯಾರ್ದು, ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿಯಿಂದ ಸರಿಯಾದ ಉತ್ತರ. ಮುಂದಿನ ಸರಿಯಾದ ಉತ್ತರ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಕಳಿಸಿದ್ದಾರೆ. ಹಂಪಿಯಿಂದ ಜಾಫರ್ ಅವರು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆಯೇ ಮುಂದಿನ ಸರಿಯಾದ ಉತ್ತರವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೂ ಮಧುಮತಿ ಕರಮಡಿ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಎ ಹರಿಹರನ್ ಅವರು ವಿಜ್ಞಾನನಗರದಿಂದ, ಚಿತ್ರ ಕನಕರಾಯ ರತ್ನಾಪುರದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಾಗಾದರೆ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವ ಸಮಯ. ನೀಮ್ ಕರೋಲಿ ಬಾಬಾರವರ ಕುರಿತಾದಂತಹ ಚಿತ್ರ ಸದ್ಯ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನದೊಂದಿಗೆ ಜನಮನ್ನಣೆಯನ್ನು ಗಳಿಸ್ತಾ ಇರುವಂತಹ ಚಿತ್ರ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಹನುಮಾನ್ ಅಂಶ್. ಹನುಮಾನ್ ಅಂಶ್ ಅನ್ನುವ ಚಿತ್ರ ನೀಮ್ ಕರೋಲಿ ಬಾಬಾರವರ ಕುರಿತಾಗಿ ಬಂದಿರುವಂತಹ ಚಿತ್ರ ಸದ್ಯಕ್ಕೆ ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನವನ್ನು ಕಾಣುತ್ತಾ ಜನಮನ್ನಣೆಯನ್ನು ಗಳಿಸ್ತಾ ಇದೆ. ಸ್ನೇಹಿತರೆ, ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನು ನೋಡುವ ಸಮಯ. 2026 ಮಿಸ್ ವರ್ಲ್ಡ್ ಕಿರೀಟ ಮುಡಿಗೇರಿಸಿಕೊಂಡ ಸುಂದರಿಯ ಹೆಸರೇನು? 2026 ಸಾಲಿನ ಮಿಸ್ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಂಡ ಸುಂದರಿಯ ಹೆಸರೇನು ಅನ್ನೋದು ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋನಲ್ಲಿ ನಿಮ್ಮ ನೆಚ್ಚಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸಿರುವಂತಹ ನಮ್ಮ ಕೇಳುಗರು ನಮ್ಮ ಇನ್ಬಾಕ್ಸನ್ನು ಫುಲ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಸಂದೇಶ, ಎಷ್ಟೊಂದು ಸರಿಯಾದ ಉತ್ತರಗಳು ಬಂದು ತಲುಪಿದೆ. ಹಾಗಾದರೆ ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ರಿ, ಮೊದಲಿಗರು ಯಾರು ಅಂತ ನೋಡೋಣ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಸೋಮಶೇಖರ್ ಶಾಮನೂರು ದಾವಣಗೆರೆ, ಸುಧಾ ಬೂದಿಹಾಳ್, ಅನಿಲ್ ಬಿಷ್ಣಣ್ಣನವರ್ ಶಮನೆವಾಡಿ, ರಘುನಾರಾಯಣ್ ಬೆಂಗಳೂರು, ಹಸನ್ ಸಾಬ್ ಹನುಮಂತಾಪುರ, ಸಿದ್ದಲಿಂಗಮೂರ್ತಿ ಸಿರಿಗಿರಿ, ಎ ಹರಿಹರನ್ ವಿಜ್ಞಾನ ನಗರ, ಚಂದ್ರಕಾಂತ್ ಹವಾಲ್ದಾರ್, ಸುಮಿತ್ರಾ ಸಂಡೂರು, ಸುಜಾತ ಆರ್ ಗಣೇಶ್ ರಾಜಾಜಿನಗರ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಆಶಾ ಶ್ರೀನಿವಾಸ್ ಪಿನ್ನಿಪೇಟೆ, ಬಿಕೆ ಶಿವಕುಮಾರ್ ಹಾಗೂ ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಯಶೋಧ ಈಚಲಕರಂಜಿ ಮಹಾರಾಷ್ಟ್ರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಇದಷ್ಟೇ ಅಲ್ಲದೆ ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಉತ್ತರವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ, ತುಂಬಾ ಸಂತೋಷ. ಹಾಗಾದರೆ ನಮ್ಮ ಪ್ರಶ್ನೆ ಏನಿತ್ತು, ಸರಿಯಾದ ಉತ್ತರ ಏನು ಅಂತ ತಿಳಿಯುವ ಸಮಯ.

2026ನೇ ಸಾಲಿನ ಮಿಸ್ ವರ್ಲ್ಡ್ ಕಿರೀಟ ಮುಡಿಗೇರಿಸಿಕೊಂಡ ಸುಂದರಿಯ ಹೆಸರೇನು ಅಂತ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಜೋಹೆರಿ ಮೋಲ್, ಡೊಮಿನಿಕನ್ ರಿಪಬ್ಲಿಕ್ ದೇಶದ ಚಲುವೆ. 2026ರ ಮಿಸ್ ವರ್ಲ್ಡ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗ್ತಾ ಇದ್ದೀರಿ, ಸಂದೇಶವನ್ನ ಕಳಿಸ್ತಾ ಇದ್ದೀರಿ. ಹಾಗೆ ಮತ್ತೊಂದು ಪ್ರಶ್ನೆ ನಿಮಗೋಸ್ಕರ ರೆಡಿಯಾಗಿದೆ. ಕಾರ್ಯಕ್ರಮದ ಮೂರನೇ ಪ್ರಶ್ನೆ, ಜನರಿಂದ ಪ್ರೇಕ್ಷಕರಿಂದಲೇ ಹಣ ಸಂಗ್ರಹಿಸಿ ನಿರ್ಮಿಸಿದಂತಹ ಮೊದಲ ಕನ್ನಡದ ಚಲನಚಿತ್ರ ಯಾವುದು? ಕ್ರೌಡ್ ಫಂಡಿಂಗ್ ಮಾಡಿ ನಿರ್ಮಾಣ ಮಾಡಿದಂತಹ ಮೊದಲ ಕನ್ನಡ ಚಿತ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಕ್ರೌಡ್ ಫಂಡಿಂಗ್ ಅಂದರೆ ಪ್ರೇಕ್ಷಕರಿಂದಲೇ ಹಣವನ್ನು ಸಂಗ್ರಹಿಸಿ ನಿರ್ಮಾಣ ಮಾಡಿದಂತಹ ಮೊದಲ ಕನ್ನಡದ ಚಿತ್ರ ಯಾವುದು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಡು ಕೇಳ್ತಾ ಕೇಳ್ತಾ ಉತ್ತರ ಏನಿರ್ಬೋದು ಅಂತ ಗೆಸ್ ಮಾಡ್ತಾ ನಮಗೆ ಮೆಸೇಜ್ ಮಾಡಿ.

ನೆನಪೆ ನಿತ್ಯ ಮಲ್ಲಿಗೆ ಅನ್ನುವ ಹಾಡನ್ನ ಕೇಳಿ ಬಂದ್ರಿ. ಕೆಂಡ ಸಂಪಿಗೆ ಚಿತ್ರದ ಹಾಡು, ಕಾರ್ತಿಕ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರವನ್ನ ಹಿಂದಿನ ಪ್ರಶ್ನೆಗೆ ಯಾರ್ಯಾರು ನೀಡಿದ್ದೀರಿ ಅಂತ ನೋಡುವಂತಹ ಸಮಯ. ದೇವಿ ಸಿಂಗ್, ಸರೋಜಾ ಸಿಂಗ್, ಸುಧಾಮೂರ್ತಿ ಕೆಹಳ್ಳಿ, ಜಗದಾಂಬಿಕಾ ಹಂಸವೇಣಿ, ಚಂದ್ರಪ್ಪ ಉತ್ತರಹಳ್ಳಿ, ಎನ್ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಎಸ್ ಕೆ ಸುಬ್ರಾಯಪ್ಪ ಸಾತನೂರು, ರವೀಂದ್ರ ಮಹಾಲೆ, ಕುಮಟಾ ನಾಗರಾಜ ರೆಡ್ಡಿ, ರಾಮತೀರ್ಥ ಹರಿಹರ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಶ್ರೀಕಾಂತ್ ಗುಡ್ಕಿಂಡಿಯವರು ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ದಾಮಿನಿ ಉಮೇಶ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಾಗೆಯೇ ಶಿವಣ್ಣ ಟೇಲರ್ ಕಾಮನಕೆರೆಯಿಂದ ಸರಿಯಾದ ಉತ್ತರ, ವತ್ಸಲಮೂರ್ತಿಯವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮಣಿಕಂಠ ದಾವಣಗೆರೆಯಿಂದ ಸರಿಯಾದ ಉತ್ತರ. ಮುಂದಿನ ಸಂದೇಶ ಬಿ ಕೆ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹುಲಗಪ್ಪ ಕಡ್ಡಿರಾಮ್ಪುರದಿಂದ ಸರಿಯಾದ ಉತ್ತರ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು ನಿಮ್ಮ ಹೆಸರನ್ನು ಕಳಿಸಿಲ್ಲ. ನಂಬರ್ ಎಂಡಿಂಗ್ ವಿತ್ 7957 ಇವರು ಸಹ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸರಿಯಾದ ಉತ್ತರ. ಧಾರವಾಡದಿಂದ ವಾಣಿಶ್ರೀಯವರು, ಮಂದಿಶ್ರೀ ಅವರು ಸರಿಯಾದ ಉತ್ತರವನ್ನು, ಮಂಜುಶ್ರೀ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಮೀನಾಕ್ಷಿ ಅವರು 8ನೇ ಮೈಲಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ಪ್ರಶ್ನೆಗೆ ಸರಿಯಾದ ಉತ್ತರ, ಕ್ರೌಡ್ ಫಂಡಿಂಗ್ನಿಂದ ನಿರ್ಮಾಣವಾದ ಮೊದಲ ಕನ್ನಡದ ಚಲನಚಿತ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾದ ಉತ್ತರ ಲೂಸಿಯಾ. 2013ರಲ್ಲಿ ತೆರೆ ಕಂಡಂತಹ ಚಿತ್ರ ಲೂಸಿಯಾ, ಇದು ಕ್ರೌಡ್ ಫಂಡಿಂಗ್ ಮಾಡಿ ನಂತರ 2023ರಲ್ಲಿ ಡೇರ್ಡೆವಿಲ್ ಮುಸ್ತಫಾ ಅನ್ನುವ ಚಿತ್ರವನ್ನು ಸಹ ಕ್ರೌಡ್ ಫಂಡಿಂಗ್ನಿಂದ ಮಾಡಲಾಗಿತ್ತು. ಆದರೆ ಪ್ರಥಮ ಚಿತ್ರ ಲೂಸಿಯಾ. ನಮ್ಮ ಕೊನೆಯ ಪ್ರಶ್ನೆಗೆ ಲೂಸಿಯಾ ಚಿತ್ರ ಸರಿಯಾದ ಉತ್ತರ, ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆ. ಹಾಗೆಯೇ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಳುಹಿಸ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಸ್ನೇಹಿತರೆ, 4 ಗಂಟೆಗೆ ಸರಿಯಾಗಿ ಬ್ಯಾಂಗ್ಳೂರ್ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಅತಿಥಿಯೊಬ್ಬರು ಜೊತೆ ಆಗ್ತಾ ಇದ್ದಾರೆ. ಕೃಷಿಯನ್ನು ಹೇಗೆ ಉದ್ಯಮವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ, ಅವರ ಆಲೋಚನೆಗಳಲ್ಲಿ ಯಾವ್ಯಾವ ರೀತಿಯ ಹೊಸ ಹೊಸ ಯೋಜನೆಗಳು ಇದೆ ಅಂತ ಹೇಳಿ ತಿಳಿಯುವಂತಹ ಕಾರ್ಯಕ್ರಮ 4 ಗಂಟೆಯಿಂದ 5 ಗಂಟೆವರೆಗೂ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹಾಗೂ ಹೇಳಿದಂತಹ ಉತ್ತರಗಳು ಹಾಗೂ ಪ್ರಸಾರವಾದಂತಹ ಹಾಡುಗಳೆಲ್ಲ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:42. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಸ್ನೇಹಿತರೆ, ವೀಕೆಂಡ್ ಅಥವಾ ಸಾಲು ಸಾಲು ರಜೆ ಬಂತು ಅಂದರೆ ನಗರದ ಜನರು ರೆಸಾರ್ಟ್ ಕಡೆಗೆ ಮುಖ ಮಾಡ್ತಾರೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರವಾಸ ಅಂತ ಅಂದರೆ ಎಲ್ಲಿ ಹೋದರೆ ಮಕ್ಕಳಿಗೆ ಪ್ರಯೋಜನ ಆಗಬಹುದು ಅಂತ ಯೋಚನೆ ಮಾಡ್ತೀವಿ. ಇಲ್ಲೊಂದು ರೆಸಾರ್ಟ್ ಇದೆ, ಅಲ್ಲಿ ಬರೀ ಆಟ ಊಟ ಮೋಜು ಮಸ್ತಿ ಮಾಡಿ ಬರೋದಷ್ಟೇ ಅಲ್ಲದೆ ಅಲ್ಲಿ ಹೋದರೆ ನೀವು ಹೊಸದೊಂದು ಅನುಭವವನ್ನು ಪಡೆಯಬಹುದು. ಸ್ಪೆಷಲಿ ಕೃಷಿಯ ಕುರಿತಾಗಿ ಹಲವು ಕುತೂಹಲಕಾರಿ ವಿಷಯಗಳನ್ನು ತಿಳಿಯುವ ಜೊತೆಗೆ ಹೈನುಗಾರಿಕೆ, ಜೇನು ಕೃಷಿ, ಅಣಬೆ ಕೃಷಿ ಹಾಗೆ ಮನುಷ್ಯ ಸ್ನೇಹಿ ಪ್ರಾಣಿಗಳ ಪರಿಚಯ, ಮೀನುಗಾರಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಒಂದು ಎಜುಕೇಷನಲ್ ಟೂರ್ನ ಮಾಡಿ ಬರಬಹುದು. ಇಂತಹ ಆಲೋಚನೆಗಳೊಂದಿಗೆ ತಮ್ಮ ಪ್ರಯೋಗವನ್ನು ಉದ್ಯಮವಾಗಿಸಿದ ಡಾಕ್ಟರ್ ಉಷಾ ರಾಣಿಯವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಇವರು ಉದ್ಯಮಿ, ಶಿಕ್ಷಣ ತಜ್ಞೆ ಹಾಗೂ ಕೃಷಿ ಉದ್ಯಮಿ. ಇವರ ಪ್ರೇರಣಾದಾಯಕ ಪ್ರಯಾಣದ ಕುರಿತು ಮಾತನಾಡುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗೋಣ. ಡಾಕ್ಟರ್ ಉಷಾರಾಣಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಸಿಂಧು. ನಮಸ್ತೆ.
0: ಉಷಾರಾಣಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸಿಂಧು. ನಮಸ್ತೆ ಕನ್ನಡ ಜನತೆಗೆ.
0: ಓಕೆ, ಇಂದಿನ ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ನಾನಂತೂ ಸಣ್ಣದಾಗಿ ಮಾಡಿಕೊಟ್ಟೆ, ಆದರೆ ಪರಿಚಯ ನಿಮ್ಮ ಬಾಯಿಂದ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೇಳಿ ನಿಮ್ಮ ಬಗ್ಗೆ, ಹಾಗೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿ.
2: ಥ್ಯಾಂಕ್ ಯು ಸಿಂಧು. ನಾವು ಬಂದುಬಿಟ್ಟು ಹಳ್ಳಿಯಿಂದ ಬಂದಿದ್ದು, ಮತ್ತು ಅದಾದ ಮೇಲೆ ನಂದು MBA ಕಂಪ್ಲೀಟ್ ಆದಮೇಲೆ ಕೆಲವು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದಾಯಿತು. ವರ್ಕ್ ಮಾಡಿದ ನಂತರ ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ IT ಬಿಸ್ನೆಸ್ ಶುರು ಜೊತೆಗೇನೆ ಹಳ್ಳಿಯಲ್ಲಿ ಜಾಗ ತೊಗೊಂಡ್ಬಿಟ್ಟು ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡ್ತಾ ಒಂದು ಇದನ್ನ ಏನಕ್ಕೆ ಎಜುಕೇಷನ್ ಪರ್ಪಸ್ಸಿಗೆ ಯುಟಿಲೈಸ್ ಮಾಡ್ಕೋಬಾರ್ದು, ಸೊ ಮಕ್ಕಳು ಕೂಡ ತಿಳುವಳಿಕೆ ಬರುತ್ತೆ, ಅಗ್ರಿಕಲ್ಚರ್ ಆನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಎಜುಕೇಷನಲ್ ಟೂರಿಸಮ್ ಮತ್ತು ಡೇ ಔಟಿಂಗ್ ಅಂತ ಶುರು ಮಾಡಿದ್ವಿ. ಲಾಸ್ಟ್ ಇಯರ್ ಶುರು ಮಾಡಿದ್ವಿ, ಬಟ್ ಈಗ ಇಟ್ಸ್ ಎ ಬಡ್ಡಿಂಗ್, ಈಗ ಅರಳುತ್ತಾ ಇದೆ.
0: ಹೌದು. ನಿಮ್ಮ ಹಿನ್ನೆಲೆ ನೋಡೋದಾದ್ರೆ ನೀವು MNC ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಓದಿರೋದು MBA, ಹಾಗೆ PhD ಸಹ ಮಾಡಿದ್ದೀರಿ ನೀವು. ಒಂದು ಕಾರ್ಪೊರೇಟ್, ಒಂದು ಏನಂತಾರೆ, ಒಂದು ಮಾಡರ್ನ್ ಲೈಫ್ ಕಡೆಗೆ ಹೆಚ್ಚಾಗಿ ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡೋರಿಗೆ ಆ ಕಡೆಗೆ ಮುಖ ಮಾಡೋದು ಜಾಸ್ತಿ ಇರುತ್ತೆ. ಹಾಗೆ ನೀವೊಂದು ಕಂಪ್ನಿನೂ ಸಹ ಪ್ರಾರಂಭ ಮಾಡೋ ಪ್ರಯತ್ನ ಪಟ್ಟ್ರಿ. ಅದಾದಮೇಲೆ ಕೃಷಿ ಕಡೆಗೆ ಹೇಗೆ ಈ ಸಡನ್ ಟರ್ನ್ ಹೇಗೆ ಬಂತು? ನಿಮ್ಗೆ ಹೇಗೆ ಕೃಷಿ ಕಡೆಗೆ ನಿಮ್ಮ ಗಮನ ಬಂತು?
2: ಇದಕ್ಕೆಲ್ಲ ಥ್ಯಾಂಕ್ಸ್ ಟು ಕೋವಿಡ್ ಅಂತ ಹೇಳಬೇಕು.
0: ಓಕೆ.
2: ಕೆಲವರಿಗೆ ಇದು ಒಂದು ಒಳ್ಳೆ ಪಾಸಿಟಿವ್ ಆಗೂ ಆಗಿದೆ, ಕೆಲವರಿಗೆ ನೆಗೆಟಿವ್ ಆಗಿದೆ, ಸಾರಿ ಫಾರ್ ದಟ್. ಬಟ್ ಪಾಸಿಟಿವ್ ಆಗಿರೋರಿಗೆ, ನಂತರದವರಿಗೆ ಏನಂತಂದರೆ, ಅಲ್ಲಿ ಸ್ವಲ್ಪ ಜಾಗ ತೊಗೊಂಡ್ಬಿಟ್ಟು ಅದನ್ನು ಮುಂಚೆಯಿಂದ ಅಂದರೆ ಡ್ರಾಸ್ಟಿಕ್ ಚೇಂಜ್ ಆಯಿತು ನಮಗೂ. ಏಕೆಂದರೆ ಮೆಟ್ರೋ ಸಿಟಿಯಿಂದ ಹಳ್ಳಿಗೆ ಹೋಗಿ ಅಲ್ಲಿಂದ ಎಕ್ಸ್ಪೀರಿಯನ್ಷಲ್ ಹೊಸದಾಗಿ ಹೊಸ ಜೀವನ ಥರನೇ ಆಯಿತು.
0: ಓಕೆ.
2: ಹೇಗೆ ಅಂತಂದರೆ, ಕೆಲವೊಂದು ಸರಿ ಸಾಕಪ್ಪ ಕೃಷಿ ಅಂತಲೂ ಅನಿಸಿದುಂಟು. ಅದಾದ ನೆಕ್ಸ್ಟ್ ಓಕೆ ಅರ್ಧ ಬಂದಿದ್ದೀವಿ, ಸ್ಟಾಪ್ ಮಾಡೋದು ಬೇಡ, ಇದನ್ನು ಮುಂದಿನ ಲೆವೆಲಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಬಟ್ ನಾವು ಏನು ಅಂದರೆ ರಿಗ್ರೆಟ್ ಮಾಡ್ತಿಲ್ಲ, ನಾವು ಏನು ಕೃಷಿ ಮಾಡ್ತಾ ಇದ್ದೀವಿ ಅದನ್ನು ಇದಿನವರೆಗೂ. ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ, ರಿಗ್ರೆಟ್ ಮಾಡಿದ್ದು ಉಂಟು. ಬಟ್ ಅದಾದಮೇಲೆ ಒಂದು ಸ್ಟೆಪ್ ಮುಂದೆ ಬಂದಮೇಲೆ ವಿ ಆರ್ ಹ್ಯಾಪಿ ವಿತ್ ದಟ್, ಥ್ಯಾಂಕ್ಸ್ ಟು ನೇಚರ್ ಅಂತ ಹೇಳ್ಬೋದು.
0: ಕೋವಿಡ್ ಇಂದ ಇಲ್ಲಿವರೆಗೂ ಅಂದರೆ ಆಲ್ಮೋಸ್ಟ್ 5 ವರ್ಷ, 5-6 ವರ್ಷ ಆಗಿರುತ್ತೆ. ಕೋವಿಡ್ ಅಂತ 2021 ತಗೊಂಡ್ರೆ 6 ವರ್ಷ ಅಂತೂ ಗ್ಯಾರಂಟಿ ಆಗಿರುತ್ತೆ. ಈ 6 ವರ್ಷದಲ್ಲಿ ನಿಮಗೆ ಕೃಷಿನ ಮಾಡಬೇಕು ಅನ್ನೋ ಭಾವನೆ ಬಂದಿದ್ದು ಒಂದು ಕಡೆಗಾದರೆ, ಅದನ್ನು ಎಜುಕೇಷನ್ ಕಡೆಗೆ ಟರ್ನ್ ಮಾಡ್ಬೋದು ಅನ್ನೋದು ಯಾವ ಪಾಯಿಂಟಲ್ಲಿ ನಿಮ್ಗೆ ಅನ್ನಿಸ್ತು?
2: ಈಗ ನಾವು ಎಲ್ಲದನ್ನು ಸಿಸ್ಟಮ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ದಾಗ ಕೆಲವೊಂದು ನಮ್ಮ ಫ್ರೆಂಡ್ಸ್ಗಳು ಬಂದಾಗ ನಾವು ಇಲ್ಲಿ ಸ್ಟೇ ಆಗಬೇಕು ಅಂತ ಹೇಳ್ತಾ ಇದ್ರು. ಸೊ ಇದನ್ನೇ ಒಂದು ಏನಕ್ಕೆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ತಗೊಂಡೋಗ್ಬಾರ್ದು ಅಂದ್ಬಿಟ್ಟು ಅದು ಒಂದು.
0: ನೀವು ಜಾಗ ತಗೊಂಡಾಗ ಕೃಷಿ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಈ ತರದ ಒಂದು ಐಡಿಯಾ ಇರಲೇ ಇಲ್ಲ?
2: ಇರಲಿಲ್ಲ.
0: ಓಕೆ. ಫಾರ್ಮ್ ಹೌಸ್ ತರ ನೀವು
2: ಮಾಡಿದ್ವಿ?

0: ಅದಾದ್ಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ ಬರೋ ಆಲೋಚನೆ ಕೂಡ ಇತ್ತು. ಅದು ಆದ್ಮೇಲೆ ನೇಚರ್ ಎಲ್ಲ ಕಲಿಸುತ್ತೆ ಅಂತಾರಲ್ಲ, ಹಾಗೆ ಒನ್ ಬೈ ಒನ್ ಅದು ಅಡಿಕ್ಟ್ ಆಗೋಯ್ತು ಅಲ್ಲೇ ಇರೋದಕ್ಕೆ. ಸೊ ಅದಾದ ನೆಕ್ಸ್ಟ್ ಪ್ಲಾನಿಂಗ್ ಮಾಡಿಬಿಟ್ಟು ಪ್ಲಾಂಟಿಂಗ್ಸ್ ಒಂದು 20-25 ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ.
1: ಎಲ್ಲ ಐಡೆಂಟಿಟಿ ತರದ ಬೆಳೆನ ಬೆಳೀತಾ ಇಲ್ಲ ಇವಾಗ. ಎಷ್ಟು ಎಕರೆ ಜಮೀನು ಇದೆ ಅಂತ ಕೇಳ್ಬೋದು?
0: ನಮ್ದು ಅಲ್ಲಿ 3.5 ಎಕರೆ ಜಮೀನು ಇದೆ. ಅದ್ರಲ್ಲಿ ಆಲ್ಮೋಸ್ಟ್ 600 ಗಾವಾ ಪ್ಲಾಂಟ್ ಇದೆ, 300 ಕಸ್ಟರ್ಡ್ ಆಪಲ್ ಇದೆ, 200 ಸ್ಯಾಂಡಲ್ ಪ್ಲಾಂಟ್ ಇದೆ, ಅದಾದ್ಮೇಲೆ 200 ಮೂಸಂಬಿ, 200 ಮ್ಯಾಂಗೋಸ್, 40 ಕೋಕೋನಟ್, ಎಲ್ಲ ಮಿಕ್ಸ್ಡ್ ಇದೆ.
1: ಮಿಕ್ಸ್ಡ್ ಫಾರ್ಮಿಂಗ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಿ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ ಕಾರ್ಯಕ್ರಮದಲ್ಲಿ. ನಿಜವಾಗ್ಲೂ ತುಂಬ ಕುತೂಹಲಕಾರಿ ಅಂಶಗಳನ್ನ ನಿಮ್ಮ ಜೊತೆಗೆ ನಾನು ಮಾತಾಡಿ ತಿಳ್ಕೊಳ್ಳೋದಿದೆ. ಹಾಗೆ ನಮ್ಮ ಕೇಳುಗರಿಗೂ ಸಹ ಅದೇ ರೀತಿಯ ಪ್ರಶ್ನೆಗಳಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಮಗೂ ಸಹ ಉಷಾರಾಣಿಯವರ ಜೊತೆಗೆ ಯಾವುದಾದ್ರೂ ಪ್ರಶ್ನೆಯನ್ನ ಕೇಳೋದಿದ್ರೆ, ಯಾವುದಾದ್ರೂ ಅನುಮಾನಗಳನ್ನು ಬಗೆಹರಿಸಿಕೊಳ್ಳೋದಿದ್ರೆ ಕೃಷಿಯ ಕುರಿತಾಗಿ ಹಾಗೂ ಕೃಷಿಯ ಶಿಕ್ಷಣದ ಕುರಿತಾಗಿ ಇದ್ರೆ, ಖಂಡಿತವಾಗ್ಲೂ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು, ನಮಗೆ ಸಂದೇಶವನ್ನು ಕಳಿಸ್ಬೋದು. 9480901013 ಈ ಸಂಖ್ಯೆಗೆ ಸಂದೇಶವನ್ನು ನೀವು ಕಳಿಸ್ಬೋದು. ಕಾರ್ಯಕ್ರಮದಲ್ಲಿ ಮುಂದುವರೋಣ. ಉಷಾ ಅವರೇ, ಒಂದು ಹಾಡನ್ನು ಕೇಳಿ ಬರೋಣ.

0: ಸ್ನೇಹಿತರೆ, ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಉಷಾರಾಣಿಯವರು. ಮೇಡಮ್ ಹೇಳಿ, ನಾವು ಮಾತಾಡ್ತಾ ಇದ್ವಿ, ನೀವು ಮೊದಲು ಜಾಗವನ್ನು ಖರೀದಿ ಮಾಡಿದ್ರಿ, ಕೃಷಿ ಜಮೀನನ್ನು, ಅಲ್ಲಿ ನೀವು ಬೆಳೆಯನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರಿ, ಅಲ್ಲಿಂದ ನಿಮಗೆ ಇದನ್ನು ಉದ್ಯಮವಾಗಿಸ್ಬಹುದು, ಹಾಗೆ ಇದನ್ನು ಎಜುಕೇಷನ್ ಕಡೆಗೂ ಸಹ ಟರ್ನ್ ಮಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ತು. ಹೇಳಿ, ಇದ್ರ ಬಗ್ಗೆ ಯಾವ ಒಂದು ಪಾಯಿಂಟಲ್ಲಿ ನಿಮ್ಮ ಈ ಪ್ರಯತ್ನಗಳಿಗೆಲ್ಲ ಪ್ರತಿಕ್ರಿಯೆ ಸಿಕ್ಕಾಗ ಯಾವ ಒಂದು ಪಾಯಿಂಟಲ್ಲಿ ನಿಮ್ಗೆ ಈ ಥರ ಅನ್ನಿಸ್ತು?
1: ಹೌದು, ಅದಾದಮೇಲೆ ನಾವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಅದ್ರ ನೇಮ್ ಬಂದುಬಿಟ್ಟು ಸ್ಕೈವೋ ಸಿರಿ ಅಂದ್ಬಿಟ್ಟು. ಸ್ಕೈವೋ ಸಿರಿ ಅಂದರೆ ಕೇವಲ ಒಂದು ಫಾರ್ಮ್ ಅಥವಾ ಟೂರಿಸಂ ಡೆಸ್ಟಿನೇಷನ್ ಅಲ್ಲ, ಕೃಷಿ, ಪ್ರಕೃತಿ, ಶಿಕ್ಷಣ ಮತ್ತು ಎಂಟರ್ಪ್ರಿನರ್ಶಿಪ್ಪನ್ನು ಒಂದೇ ವೇದಿಕೆಯಲ್ಲಿ ತರುವ ಒಂದು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಮತ್ತು ನಮ್ಮ ವಿಷನ್ ಏನಂತಂದರೆ, ಮುಂದಿನ ಪೀಳಿಗೆ ಕೃಷಿಯನ್ನು ಕೇವಲ ಒಂದು ವೃತ್ತಿಯಾಗಿ ನೋಡೋದಲ್ಲ, ಪ್ರೊಫೆಷನಲ್ ಆಗಿ ನೋಡ್ಬೋದು ಇವಾಗ, ಬಟ್ ಇನ್ ಫ್ಯೂಚರ್ ಅದರಲ್ಲಿ ಏನೇನು ಅವಕಾಶ ಗುರುತಿಸಿ ಹೊಸ ಉದ್ಯಮಗಳನ್ನು ಸೃಷ್ಟಿಸುವಂತೆ ಪ್ರೇರೇಪಿಸುವುದು. ಸ್ಕೈವೋ ಸಿರಿ ಅಂತಂದರೆ ವೇರ್ ಲರ್ನಿಂಗ್ ಮೀಟ್ಸ್ ನೇಚರ್, ಅಗ್ರಿಕಲ್ಚರ್,

0: ಆ್ಯಂಡ್ ಆಂಟ್ರಪ್ರಿನರ್ಶಿಪ್.
1: ಓಕೆ,
0: ಸ್ಕೈವ ಸೀರಿ ಒಂದು ನಾನು ಹೇಳಿದಂಗೆ ಒಂದು ಫಾರ್ಮ್ ವಿಸಿಟ್ ಅಥವಾ ಡೇ ಔಟಿಂಗ್ ಹೋಗಿ ಬರೋದಷ್ಟೇ ಅಲ್ಲ, ಅದರಲ್ಲಿ ಏನಂತಂದರೆ ಒಂದು ನೇಚರ್ ಅಗ್ರಿಕಲ್ಚರ್ ಕೂಡ ಇದೆ, ನೇಚರ್ ಇದೆ, ಅದಾದ ನೆಕ್ಸ್ಟ್ ಎಂಟರ್ಪ್ರಿನರ್ಶಿಪ್ ಮತ್ತು ಎಜುಕೇಷನಲ್ ಟೂರಿಸಮ್ ಫಾರ್ ಸ್ಟೂಡೆಂಟ್ಸ್.
1: ಓಕೆ, ನಿಮ್ಮಲ್ಲಿ ಬರೋರಿಗೆ ಯಾವ್ಯಾವ ಅನುಭವಗಳನ್ನ, ಒಂದು ದಿನದಲ್ಲಿ ಒಂದು ದಿನ ಡೇ ಔಟಿಂಗ್ ಬಂದರೆ ಒಬ್ಬ ವ್ಯಕ್ತಿ ಯಾವ್ಯಾವ ರೀತಿಯ ಹೊಸ ಅನುಭವಗಳಿಂದ ಆಚೆ ಬರಬಹುದು?
0: ಅವರಿಗೆ ನಾನು ಒಂದು ಅಗ್ರಿಕಲ್ಚರ್ ಮಾಡಿದೆ, ಮಿಸ್ ಮಾಡ್ಕೊಂಬಿಟ್ನಲ್ಲ, ನಾನು ಇಷ್ಟು ದಿನ ಮಾಡಿದೆ ಅಂತ ಅವರು ರಿಗ್ರೆಟ್ ಮಾಡ್ತಾರೆ. ಬಟ್ ಅದಾದಮೇಲೆ ಅವರು ಅಟ್ಲೀಸ್ಟ್ ಒಂದು ಎಂಟರ್ಪ್ರಿನರ್ಶಿಪ್ಪಿಗಾದರೂ ಅಗ್ರಿಪ್ರಿನರ್ಶಿಪ್ ಏನಾದರೂ ಸರಿ ಒಂದು ಹೊಸ ಹೆಜ್ಜೆ ಕಾಲಿಡ್ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಚಿಂತನೆ
1: ಬರ್ಬೋದು, ಪ್ರೇರಣೆ ಸಿಗ್ಬಹುದು.
0: ಹೌದು, ಪ್ರೇರಣೆ ಸಿಗ್ಬೋದು. ಇದು ತುಂಬ ಕಷ್ಟನೂ ಅಲ್ಲ, ತುಂಬ ಈಸಿನೂ ಅಲ್ಲ. ನಾವು ಯಾವ ರೀತಿ ಅನ್ಕೊಂತೀವಿ ಅಂದರೆ ಒಂದು ಕಂಫರ್ಟ್ ಝೋನಿಂದ ಆಚೆ ಬರಬೇಕಷ್ಟೆ. ಅದಾದ್ಮೇಲೆ ಎಲ್ಲದು ಈಸಿ ಆಗ್ತಾ ಹೋಗುತ್ತೆ.
1: ಹೌದು,
0: ಅಗ್ರಿಕಲ್ಚರ್ ಆಗಲಿ ಅಥವಾ ಐ ಟಿ ಬಿಸ್ನೆಸ್ ಆಗಲಿ ಯಾವುದೇ ಕೆಲಸ ತಗೊಳ್ಳಿ, ನಮ್ದು ಏನಿದೆ ಕಂಫರ್ಟ್ ಝೋನು ಅದರಿಂದ ಆಚೆ ಬಂದರೆ ಎಲ್ಲದು ಈಸಿ ಆಗ್ತಾ ಹೋಗುತ್ತೆ.
1: ಓಕೆ ಓಕೆ, ಪರಿಶ್ರಮ ಜೊತೆಗೆ ಆ ಕಂಫರ್ಟ್ ಝೋನ್ ನಾವು ಕಳಚಿ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಿಮ್ಮ ಸ್ಕೈಯೋ ಸಿರಿ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಒಂದು ಮಗುನ ನಾವು ಇವತ್ತು ಡೇ ಔಟಿಂಗ್ ಕರ್ಕೊಬರ್ತೀವಿ ಅಂದರೆ ಮಗು ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು?
0: ಬಂತು ಅಂದರೆ ನಾವು ಯೂಶ್ವಲಿ ಎಷ್ಟು 50-100 ಸ್ಟೂಡೆಂಟ್ಸ್ ಬರ್ತಾರೆ.
1: ಓಕೆ,
0: ಅದರಲ್ಲಿ ನಾವು ಒಂದು 3-4 ಬ್ಯಾಚಸ್ ಮಾಡ್ತೀವಿ.
1: ಓಕೆ,
0: ಒಂದು ಟೀಮ್ ಏನಾಗುತ್ತೆ ಪ್ಲ್ಯಾಂಟಿಂಗ್ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ, ಏನಕ್ಕೆ ನಾವು ಈ ಪ್ಲ್ಯಾಂಟ್ ಇಲ್ಲ ಹಾಕಿದ್ದೀವಿ, ಒಂದೊಂದು ರೀಸನ್ ಇದೆ. ಎಕ್ಸಾಂಪಲ್ ಸ್ಯಾಂಡಲ್ ಪ್ಲ್ಯಾಂಟ್ ಡಿಪೆಂಡೆಂಟ್ ಪ್ಲ್ಯಾಂಟ್ ಏನಕ್ಕೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಬಂದ್ಬಿಟ್ಟು ಅನಿಮಲ್ ಹಸ್ಬೆಂಡ್ರಿ, ಏನಕ್ಕೆ ಅದು ಇಂಪಾರ್ಟೆಂಟ್.
1: ಓಕೆ, ಯಾವ್ಯಾವ ರೀತಿ ಪ್ರಾಣಿಗಳಿದೆ ನಿಮ್ಮ ಫಾರ್ಮ್ ಹೌಸಲ್ಲಿ?
0: ಹಸುಗಳಿದಾವೆ ಅಂದರೆ ಮಲ್ನಾಡ್ ಗಿಡ್ಡ, ಎ2 ಮಿಲ್ಕ್ ಅಂತ ಹೇಳ್ತಾರಲ್ಲ ಅದು ಮಲ್ನಾಡ್ ಗಿಡ್ಡ ಹಸುಗಳಿದಾವೆ, ಸಾಯಿವಲ ಇದೆ, ಅದಾದ್ಮೇಲೆ ಫಿಶ್, ಮೊಲ, ರ್ಯಾಬಿಟ್ ಇದೆ.
1: ಓಕೆ,
0: ಅದಾದ ನೆಕ್ಸ್ಟ್ ಅನಿಬಿ ಇದೆ. ಅಪಿಕಲ್ಚರ್ ಹೇಗೆ ಮಾಡ್ತೀವಿ, ಏನಕ್ಕೆ ಇಂಪಾರ್ಟೆಂಟ್ ಅಪಿಕಲ್ಚರ್ ಅನ್ನೋದನ್ನ ಮಕ್ಕಳಿಗೆ ತೋರಿಸ್ಕೊಡ್ತೀವಿ. ಏನಕ್ಕೆ ಅಂತಂದ್ರೆ ಜೇನುನೊಣಗಳು ಇಲ್ಲ ಅಂತಂದ್ರೆ
1: ಪರಾಗಸ್ಪರ್ಶ ಆಗೋದಕ್ಕೆ
0: ಕಷ್ಟ ಆಗುತ್ತೆ, ಮತ್ತೆ ಇಳುವರಿ ಕಡಿಮೆ ಆಗುತ್ತೆ. ನಾವು ಅದು ಹನಿಗೋಸ್ಕರ ಸಾಕಬಾರ್ದು, ನಮ್ದು ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕೋಳಿಗಳನ್ನೆಲ್ಲ ನಾವು ಎಲ್ಲ ಶೆಡ್ ಅಲ್ಲಿ ಹಾಕಿ ಕಟ್ಟಿರ್ತಾರೆ, ಬಟ್ ನಾವು ಅದನ್ನ ಪರ್ಪಸ್ ಸೇಲ್ ಮಾಡೋದಕ್ಕೂ ಅಲ್ಲ, ಹಾಗೆ ಬಿಟ್ಬಿಡ್ತೀವಿ ಕೋಳಿಗಳನ್ನ. ಸೊ ನಮ್ಗೆ 2 ಬೆನಿಫಿಟ್, ಒಂದು 100 ಕೋಳಿ ಇದಾರೆ ಅಂತಂದ್ರೆ ಒಂದು 5-6 ಜನ ಕೆಲಸ ಮಾಡ್ತಿದ್ದಾರೆ ಅಂತ ಆಗ್ತಾ.
1: ಮಣ್ಣಿನ ಕೆಳಗೆ ಮಳೆ ಮಾಡ್ತಾ ಇರ್ತಾರೆ.
0: ಹೌದು,
1: ಹಾಗೆ ಹುಳುಗಳನ್ನೆಲ್ಲ
0: ಗಿಡಕ್ಕೆ ಬೇಡದೆ ಹೋಗಿರೋ ಏನೇನೋ ಬೇಡದೆ ಹೋಗಿರೋ ಹುಳುಗಳಿರ್ತವೆ.
1: ಹೌದು, ಅದನ್ನೆಲ್ಲ.
0: ಹೌದು,
1: ಆ ರೀತಿ ಸಹಾಯ ಆಗುತ್ತೆ. ಹಾಗೆ ಮತ್ತಿನ್ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೋಟೆ ಇದೆ ಅಂತ ಹೇಳ್ತಾ ಇದ್ರು.
0: ಏನು ಹೇಳಿ,
1: ನಿಮ್ಮ ಇದು ತೋಟದಿಂದ ಕೋಟೆ ಇದೆ ಅಂತ ಹೇಳ್ತಾ ಇದ್ರು.
0: ಹೌದು, ಉತ್ತರದುರ್ಗ ಬೆಟ್ಟ ಇದೆ.
1: ಓಕೆ,
0: ಅದು ಬಂದು ಕೆಂಪೇಗೌಡವ್ರು ಕಟ್ಟಿದ ಫಸ್ಟ್ ಫೋರ್ಟ್.
1: ಓಕೆ,
0: ಉತ್ತರದುರ್ಗ ತುಂಬಾ ಜನಕ್ಕೆ ಗೊತ್ತು, ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ
1: ಹತ್ರ ಇದೆಯಾ, ಅಲ್ಲಿ ಹೋಗ್ಬರ್ಬೋದು?
0: ಹೌದು, ಅಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದು ಟ್ರೆಕ್ಕಿಂಗ್ ಸ್ಪಾಟ್ ಇರೋದ್ರಿಂದ ಅವರಿಗೆ ಏನಕ್ಕೆ ಅಂದ್ರೆ ಬರೀ ಎಜುಕೇಶನ್ ಅಂತಂದ್ರೆ ಎಲ್ಲರಿಗೂ ಬೋರಿಂಗ್ ಆಗ್ಬೋದು, ಸ್ಮಾಲ್ ಸಣ್ಣ ಸಣ್ಣ ಮಕ್ಕಳಿಗೆ ಫನ್ ಇರಬೇಕು.
1: ಸೊ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಿ,
0: ಅಲ್ಲಿ ಟ್ರೆಕ್ಕಿಂಗಿಗೆ ಅಥವಾ ಟ್ರ್ಯಾಕ್ಟರ್ ರೌಂಡ್ಸಿಗೆ ಅಂತ ಕರ್ಕೊಂಡು ಹೋಗ್ತೀವಿ.
1: ಟ್ರ್ಯಾಕ್ಟರ್ ರೌಂಡ್ ಮಾಡಿಸ್ತೀರಾ ಮಕ್ಕಳಿಗೆ?
0: ಹೌದು,
1: ಇದೊಂಥರ ಚೆನ್ನಾಗಿರುತ್ತೆ.
0: ಟ್ರ್ಯಾಕ್ಟರ್ ರೌಂಡಿಂದ ಬಂದಮೇಲೆ ಅವರಿಗೆ ಸೆಕೆಂಡ್ ಆಫ್ ಎಲ್ಲ ಸ್ವಿಮ್ಮಿಂಗ್ ಬೇಕಂದ್ರೆ ಸ್ವಿಮ್ಮಿಂಗ್, ರೈನ್ ಡ್ಯಾನ್ಸ್, ಇಂಡೋರ್ ಔಟ್ಡೋರ್ ಗೇಮ್ಸ್ ಇರುತ್ತೆ, ಅದನ್ನ ಆಟ ಆಡಿಕೊಂಡು ಏನು ಮೆಮೊರೀಸ್ ಜೊತೆಗೆ ಅವರ ಆಚೆ ಹೋಗ್ಬೋದು.
1: ಓಕೆ ಓಕೆ, ಇದು ನಿಜವಾಗ್ಲೂ ಈ ಕಾನ್ಸೆಪ್ಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾವೀಗ ರೆಸಾರ್ಟ್ ಅಂದ ಕೂಡಲೇ ಅಲ್ಲಿ ಏನು ಊಟ ಸಿಗುತ್ತೆ, ಯಾವ ಥರದ ಆಕ್ಟಿವಿಟೀಸ್ ಇರ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅದಲ್ಲದೆ ಅಲ್ಲಿ ಕಲಿಕೆಗೂ ಒಂದು ಅವಕಾಶ ಇದೆ ಅಂತಂದಾಗ ಶಾಲಾ ಮಕ್ಕಳಿಗಿರ್ಬೋದು ಅಥವಾ ಈ ರೀತಿ ಒಂದು ಕೃಷಿಯ ಬಗ್ಗೆ ಆಸಕ್ತಿ ಇರುವಂತಹ ಯುವ ಜನತೆಗಿರ್ಬೋದು, ತುಂಬಾ ಚೆನ್ನಾಗಿರುವಂತಹ ಒಂದು ನಿಮ್ಮ ಒಂದು ಏನು ಈ ಯೋಜನೆ ಇದೆ, ಇದು ತುಂಬಾ ಚೆನ್ನಾಗಿದೆ, ಜನರನ್ನ ಆಕರ್ಷಿಸೋದ್ರ ಕಡೆಗೆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾನೆ ಅನ್ಕೋಬಹುದು. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಮತ್ತೊಂದು ಹಾಡಿನ ನಂತರ.
0: ಶೂರ್.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:20:59. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ ಅತಿಥಿ ಇದ್ದಾರೆ, ಡಾಕ್ಟರ್ ಉಷಾ ರಾಣಿಯವರು. ಇವರೊಂದಿಗೆ ನಾವು ಮಾತಾಡ್ತಾ ಸಾಗ್ತಾ ಇದ್ವಿ. ಇವರು ಕೃಷಿಯನ್ನ ಉದ್ಯಮವನ್ನಾಗಿ ಹೇಗೆ ಪರಿವರ್ತನೆ ಮಾಡಿದ್ದಾರೆ, ಅದರಿಂದ

0: ಯಾವ್ಯಾವ ಹೊಸ ಯೋಜನೆಗಳನ್ನ ನಿರೂಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಯುವರಾಜ್ ಕಾಯೋ ಸಿರಿ ರೆಸಾರ್ಟ್ ನಲ್ಲಿ ಮಕ್ಕಳಿಗಾಗಿ ಡೇ ಔಟಿಂಗ್ ಇರಬಹುದು, ಹಾಗೆ ಕಾರ್ಪೊರೇಟ್ ಔಟಿಂಗ್ ಗಳಿರಬಹುದು, ಅಥವಾ ನೀವು ನಿಮ್ಮ ಫ್ರೀ ಆಗಿರುವಂತಹ ದಿನವನ್ನ ಕಳೆಯೋದಕ್ಕೆ ಕೃಷಿಯ ಒಂದು ಹಿನ್ನೆಲೆಯಲ್ಲಿ ಹೋಗಿ ನೋಡುವುದಾದರೆ ಅವರಸ್ ಕಯೋ ಸಿರಿ ರೆಸಾರ್ಟ್ಗೆ ನೀವು ಹೋಗಬಹುದು ಅಂತ ಹೇಳ್ತಾ ಇದ್ರು. ಹಾಗೇನೆ ಅಲ್ಲಿ ಯಾವ್ಯಾವ ರೀತಿಯ ಫೆಸಿಲಿಟಿಗಳಿದೆ, ಯಾವ ರೀತಿ ಇದನ್ನ ಒಂದು ಡೇ ಫನ್ನನ್ನು ಹೇಗೆ ಅವರು ಎಜುಕೇಷನ್ ಕಡೆಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊತಾ ಇದ್ವಿ. ನಿಮಗೂ ಸಹ ಈ ಕುರಿತಾಗಿ ಪ್ರಶ್ನೆಗಳಿದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ, ಅರೆರೆ ನಮ್ಮ ಹತ್ರನೂ ಜಮೀನಿತ್ತು, ನಾವು ಬೆಳೆದಿದ್ದೇ ಬೆಳೀತಾ ಇದ್ದೀವಿ, ನಮಗೂ ಮಳೆ ಬಂತು ಅಂದರೆ ಇಳುವರಿ ಇಲ್ಲ ಅಂತಂದರೆ ಇಲ್ಲ, ಈ ಥರದ್ದೇನಾದ್ರು ನಾನು ಹೊಸ ಪ್ರಯತ್ನ ಪಡ್ಬೋದಿತ್ತಲ್ಲ ಅಂತ ನಿಮಗೂ ಅನಿಸ್ತಾ ಇರ್ಬೋದು. ಅದಕ್ಕೆಲ್ಲ ನೀವು ಉಷಾರಾಣಿ ಅವರ ಸ್ಟೋರಿನ ಕೇಳಲೇಬೇಕು, ಅವ್ರು ಏನು ಹೇಳ್ತಾರೆ ಅಂತ. ಖಂಡಿತವಾಗ್ಲೂ ಮುಂದೆ ಅವರ ಸ್ಟೋರಿ ನಿಮಗೂ ಸಹ ಒಂದು ಪ್ರೇರಣೆ ಆಗಿ ನಿಂತ್ಕೋಬಹುದು. ಹಾಗಾದರೆ ಯಾಕೆ ತಡ 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ. ನಿಮ್ಮಲ್ಲೂ ಯಾವುದಾದರೂ ಪ್ರಶ್ನೆಗಳಿದ್ದರೆ, ಇನ್ನೇನಾದರೂ ಅವ್ರ ಹತ್ರ ಕೇಳಬೇಕು ಅಂತ ಅನಿಸಿದ್ರೆ ಪ್ರಶ್ನೆಯನ್ನು ನೀವು ನಮಗೆ ಸಂದೇಶದ ಮೂಲಕ ತಲುಪಿಸ್ಬೋದು. ಮೇಡಮ್, ಮಾತಾಡ್ತಾ ಇದ್ವಿ ಎಜುಕೇಷನ್ ಟೂರಿಸಂ ಬಗ್ಗೆ ಮಾತಾಡಿದ್ರಿ, ಈಗ ನಿಮ್ಮ ರೆಸಾರ್ಟ್ಗೆ ಬರೋ ಮಕ್ಕಳಿಗೆ ಏನೇನೆಲ್ಲ ನೀವು ಕಲಿಸ್ತೀರಾ ಅನ್ನೋದನ್ನ ಹೇಳಿದ್ರಿ. ಇದಲ್ಲದೆ ನೀವು ಸ್ಕೂಲ್ಗಳಿಗೆ ಹೋಗಿನೂ ಸಹ ಅಲ್ಲಿ ವರ್ಕ್ಶಾಪ್ಗಳನ್ನ ಮಾಡಬೇಕು ಅನ್ನೋ ಯೋಜನೆಯನ್ನ ಹಾಕ್ಕೊಂಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದರೆ.
1: ಶೋರ್. ನಾವು ಕಳೆದ ವರ್ಷ ಒಂದು ಹೇಗೆ ಸ್ಕೂಲ್ಗಳಲ್ಲಿ ಇವಾಗ ಸ್ಟೆಮ್ ಎಜುಕೇಷನ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಅದೇ ರೀತಿ ಅಗ್ರಿ ಲ್ಯಾಬ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕೆಲವು ಸ್ಕೂಲಲ್ಲಿ ಲಾಸ್ಟ್ ಇಯರ್ ಇಂಪ್ಲಿಮೆಂಟ್ ಮಾಡಿದ್ವಿ, ಬಟ್ ನಮ್ಮ ಲಕ್ ಏನಂತ ಅಂತಂದ್ರೆ ಈ ಇಯರ್ ಏಪ್ರಿಲ್ ಮಂತ್ ಅಲ್ಲಿ ಅಂಡರ್ NEP ಕೃಷಿನ ಆನ್ ಅಂಡ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಗ್ರೇಡ್ 6th, 7th, 8th ಅವರಿಗೆ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಬಂದಿದೆ, ಒಂದು ಸರ್ಕ್ಯುಲೇಷನ್ ನೋಟಿಸ್ ಅಲ್ಲ ಸರ್ಕ್ಯುಲೇಷನ್ ಬಂದಿದೆ. ಸೊ ನಮ್ಗೆ ಇದೊಂದು ಅಡ್ವಾಂಟೇಜ್ ಆಯ್ತು. ಹಾಗಾಗಿ ಇವಾಗ ಏನ್ ಮಾಡ್ತಿದೀವಿ ಅಂತ ಅಂದ್ರೆ ಅಗ್ರಿ ಲ್ಯಾಬ್ ಅಂತ ಏನಿದೆ ಅದು ಓಕೆ ಅಂದ್ರೆ ಅದರಲ್ಲಿ ಮಕ್ಕಳುಗಳೇ ಬಂದು ಸಾಯಿಲ್ ಪ್ರಿಪರೇಷನ್ ಮಾಡ್ತಾರೆ, ಗಿಡಗಳು ಹಾಕ್ತಾರೆ, ಅದು ಸ್ಟೆಪ್ ಬೈ ಸ್ಟೆಪ್ ಅದು ಹೋಗ್ತಾ ಹೋಗುತ್ತೆ. ವರ್ಕ್ಶಾಪ್ ಅಂತ ಅಂದ್ರೆ ಮಕ್ಕಳ ಕೈಯಲ್ಲಿ ಮಶ್ರೂಮ್ ಕಲ್ಟಿವೇಷನ್ಸ್ ಮಾಡ್ತೀವಿ, ವರ್ಕ್ಶಾಪ್ ಇರುತ್ತೆ, ಒನ್ ಡೇ ಫುಲ್ ವರ್ಕ್ಶಾಪ್ ಇರುತ್ತೆ.
0: ಒಂದ್ ದಿನದಲ್ಲಿ ಮಶ್ರೂಮ್ ಕಲ್ಟಿವೇಷನ್ ಕಲಿಸಬಹುದಾ?
1: ಒನ್ ಡೇನಲ್ಲಿ ಆಗಲ್ಲ. ಅದು ಹೇಗೆ ಅಂತಂದ್ರೆ ಪ್ಯಾಡಿ ಸ್ಟಿಕ್ ಬೇಕಾಗುತ್ತೆ, ಅದನ್ನ ವಾಶ್ ಮಾಡಿ ಮತ್ತೆ ಅದಕ್ಕೆ ಏನೇನು ಪಾಲಿಥಿನ್ ಕವರ್ ಬೇಕಾಗುತ್ತೆ, ಅದಾದ ನೆಕ್ಸ್ಟ್ ರಬ್ಬರ್ ಬ್ಯಾಂಡ್, ಅದನ್ನೆಲ್ಲ ಹೇಗೆ ಮಶ್ರೂಮ್ ಸೀಡ್ಸ್ ಏನಿರುತ್ತೆ ಅದನ್ನ ಯಾವ ರೀತಿ ಹಾಕ್ಬೇಕು, ಏನಕ್ಕೆ ಹೈಜೀನ್ ಮೇಂಟೈನ್ ಮಾಡಬೇಕು, ಮಕ್ಳ ಕೈಲೇ ಮಾಡಿಸ್ತೀವಿ ಅದನ್ನೆಲ್ಲ ಮೆಟೀರಿಯಲ್ ಕೊಟ್ಬಿಟ್ಟು. ಅದಾದ್ಮೇಲೆ 20 days ಇನ್ಕ್ಯುಬೇಷನ್ ಅಂದ್ರೆ ಡಾರ್ಕ್ ರೂಮ್ ಅಲ್ಲಿ ಇಡಬೇಕಾಗುತ್ತೆ, ಅದನ್ನ ಇಟ್ಟಾದ್ಮೇಲೆ ಮತ್ತೆ ವಾಪಸ್ ತೆಗೆದ್ಬಿಟ್ಟು ಕೊಕೋಫಿಟ್ ಮತ್ತೆ ಸಾಯಿಲ್ ಅದರದೇ ಟೆಂಪರೇಚರ್ ಅಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು. ಅದು ಸಾಯಿಲ್ ಹಾಕಿದ್ಮೇಲೆ ಇನ್ನೊಂದು 10 days ಟೋಟಲ್ ವಿತಿನ್ 40 days ಅಲ್ಲಿ ನಮಗೆ ಮಶ್ರೂಮ್ ಕಲ್ಟಿವೇಷನ್ ಆಗುತ್ತೆ. ಬಟ್ 2 days ಇರುತ್ತೆ ಅದು, ಬಟ್ 1 day ಆಕ್ಟಿವಿಟೀಸ್ ಮಾಡಿಬಿಟ್ಟು ಅದನ್ನ ಇನ್ಕ್ಯುಬೇಷನ್ ರೂಮ್ ಅಲ್ಲಿ ಇಡಿಸ್ತೀವಿ. ಅದು ಮಾರ್ನಿಂಗ್ ಈವ್ನಿಂಗ್ ಸ್ಪ್ರೇ ಕೊಡಬೇಕು, ವಾಟರ್ ಸ್ಪ್ರೇ.
0: ಓಕೆ, ಹಾಗಾದ್ರೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವುದೇ ಶಾಲೆಗಳಾಗಿರ್ಬೋದು ಅಥವಾ ಯಾರು ನಿಮ್ಮ ಕಯೋಸಿರಿಗೆ ಭೇಟಿ ನೀಡಬೇಕು ಅಂತಂದ್ರೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವ ವಿಧಾನದ ಮೂಲಕ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಬಹುದು?
1: ಅವರಿಗೆ skyosiri.com ಅಂದ್ಬಿಟ್ಟು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬೋದು. ಇಲ್ಲಾಂದ್ರೆ 9744338132 ಕಾಲ್ ಮಾಡಿದ್ರೆ
0: ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆ
1: 9744338132 ನಂಬರ್ಗೆ ಕರೆ ಮಾಡಿದ್ರೆ ನಾನು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ನೀನು ಏನು ಮಾಡಬೇಕು, ಯಾವ ಡೇಸ್ ಅಲ್ಲಿ ಬರಬೇಕಾಗುತ್ತೆ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಅದಾದ ನೆಕ್ಸ್ಟು ನಾವು ಎರೆಹುಳ ಅದನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಮುಟ್ಟೋದಕ್ಕೆ ಕೊಡ್ತೀವಿ, ಸಾಯಿಲ್ ಪ್ರಿಪರೇಷನ್ ಮಾಡಿಸ್ತೀವಿ, ವರ್ಮಿ ಕಾಂಪೋಸ್ಟ್ ಇಂದ ಇರುತ್ತೆ. ಅದಾದ್ಮೇಲೆ ಜೇನ್ ಪೆಟ್ಟಿಗೆನ ಸ್ಕೂಲ್ ಹತ್ರನೇ ಇಟ್ಬಿಟ್ಟು ಒಂದು 1 week ಮುಂಚೆನೆ ಇಡ್ತೀವಿ. ಅದಾದ್ಮೇಲೆ ಹೋಗಿ ಅದರಲ್ಲಿ ರಾಣಿ ಜೇನಿನ ಇದು ಸೋಲ್ಜರ್ ಯಾರು ಮತ್ತೆ ಫುಡ್ ತರೋದಕ್ಕೆ ಯಾರ್ಯಾರು ಹೋಗ್ತಾರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ.
0: ಇದೆಲ್ಲ ಮಕ್ಕಳಿಗೂ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ.
1: ಹೌದು,
0: ಕಲಿಯೋದಕ್ಕೂ ಬುಕ್ ಅಲ್ಲಿ ಇರೋದನ್ನೇ ಕಲಿಬೇಕು, ಓದ್ಬೇಕು ಅನ್ನೋದಕ್ಕಿಂತ ಈ ರೀತಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಮಕ್ಕಳಿಗೂ ಸಹ ತುಂಬಾ ಕುತೂಹಲ ಬರುತ್ತೆ. ತುಂಬಾ ಒಳ್ಳೆ ಯೋಜನೆಗಳನ್ನ ನೀವು ರೂಪಿಸ್ಕೊಂಡಿದ್ದೀರಿ, ಹಾಗೆ ಇನ್ನಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ ಮತ್ತೊಂದು ಹಾಡಿನ ನಂತರ.
1: ಓಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ನಮ್ಮೊಂದಿಗೆ ಅತಿಥಿ ಇದ್ದಾರೆ, ಡಾಕ್ಟರ್ ಉಷಾ ರಾಣಿಯವರು. ಅವರೊಂದಿಗಿನ ಮಾತುಕತೆ ಮುಂದುವರಿಯುತ್ತೆ 4:35. ಇದೀಗ ಕೇಳಿ ಆರ್ಯ ವೈಶ್ಯ ಮಹಾಸಭಾ ಪ್ರಾಯೋಜಿತ ಕಾರ್ಯಕ್ರಮ.

0: ಸಾರ್ವಜನಿಕರಿಗಾಗಿ
1: ಸೇವಾನಿರತರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
1: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
0: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವಾಸವಿ ಅಕಾಡೆಮಿ ಅಂತ ನಿಮ್ಮ ಆರ್ಯವೈಶ್ಯ ಮಹಾಸಭಾದ ಒಂದು ಸಂಸ್ಥೆ ಸರ್. ಈ ಸಂಸ್ಥೆ ವತಿಯಿಂದ IAS ಸ್ಪರ್ಧಾಕಾಂಕ್ಷಿಗಳಿಗೆ ಉಚಿತವಾಗಿ ತರಬೇತಿಯ ಜಾತ್ಯತೀತವಾಗಿ ನೀಡ್ತಾ ಇರೋದ್ರ ಬಗ್ಗೆ ಹೇಳಿ ಸರ್.
4: ಜಾತ್ಯತೀತ ಪದಕ್ಕೆ ಒಂದು ಕ್ಲಾರಿಫೈ ಮಾಡ್ತೇನೆ. ಸಮುದಾಯದ ಸಂಘಟನೆ ಇರ್ಬೋದು, ಬಟ್ ಅಲ್ಲಿ ನಡೆಯುವಂಥ ಎಲ್ಲ ಸೇವೆಗಳು ಎಲ್ಲ ಸಮುದಾಯಕ್ಕೂ ಬರುತ್ತದು. ಆರ್ಯವೈಶ್ಯ ಸಮಾಜ ನಿರ್ಮಾಣ ಆಗಿರೋ ಸಂಸ್ಥೆ ಹೌದು ಕೂಡ ಅದು. ಆದರೆ ಎಲ್ಲ ಸೇವೆಗಳು ಬರೀ ಆರ್ಯವೈಶ್ಯ ಸಮಾಜಕ್ಕೆ ಇಲ್ಲದು, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ರೀಚ್ ಆಗ್ತದೆ. ಈ ವಾಸವಿ ಅಕಾಡೆಮಿ ಕೂಡ ಅಂಥದ್ದೊಂದು. ಸಾಮಾನ್ಯವಾಗಿ UPSC ಅಂದರೆ IAS IPS ಮಾಡಬೇಕು ಅಂತ ಅಪೇಕ್ಷೆ ಭಾಳ ಜನಕ್ಕೆ ಇರುತ್ತೆ. ಅದನ್ನು ಓದಬೇಕು ಅಂದಾಗ ಅದಕ್ಕೆ ಆದಂಥ ವ್ಯವಸ್ಥೆಗಳು ಬೇಕು ಅವ್ರಿಗೆ. ಬೆಂಗಳೂರಿಂದ ಜನಕ್ಕೆ ತೊಂದರೆ ಇಲ್ಲ, ಇಲ್ಲಿ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಹೊರಗಡೆಯಿಂದ ಬಂದವ್ರಿಗೆ ಅದರೊಳಗೂ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಬಂದರೆ ಇಲ್ಲಿ ಅವ್ರಿಗೆ ಅಕಾಮಡೇಷನ್ ಆಗಬೇಕು, ಫುಡ್ ಆಗಬೇಕು, ಜೊತೆಗೆ ಓದಲಿಕ್ಕೆ ಹೋಗಬೇಕು. ಇದೆಲ್ಲನೂ ಕೂಡ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಅರ್ಹತೆ ಇದೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತೀವಿ ನಾವೇ. ನಮ್ಮದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಸೆಲೆಕ್ಟ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಎಲ್ಲವೂ ಉಚಿತವಾಗಿ ನಡೆಯುತ್ತೆ ಅವ್ರಿಗೆ.
0: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
5: ಏನ್ ಕರಣ್, ಡಿಗ್ರಿಲಿ ನೀವು ಕಾಲೇಜಿಗೆ ಫಸ್ಟ್, ಏನ್ ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀರಾ?
6: ಮನೇಲಿ ತುಂಬಾ ಬಡತನ, ತುಂಬಾ ಕಷ್ಟ ಇದೆ. IAS ಮಾಡಬೇಕಂತ ತುಂಬಾ ಆಸೆ, ಆದ್ರೆ ಎಂತ ಮಾಡುದು, ಬರೀ ಡಿಗ್ರಿ ಓದಿದಕ್ಕೆ ಯಾವ ಕೆಲಸ ಸಿಗುತ್ತೆ, ಅದಕ್ಕೆ ಈ ಕೆಲಸ ಮಾಡ್ತಿದ್ದೀನಿ.
5: ಕರಣ್, ನಿನ್ ಯೋಚನೆ ಮಾಡ್ಬೇಡ ನೋಡು, ವಾಸವಿ ಅಕಾಡೆಮಿಲಿ ಈ ರೀತಿ IAS IPS ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಹಾಯ ಮಾಡ್ತಾರೆ. ಅವ್ರದ್ದೊಂದು ಎಕ್ಸಾಮ್ ಇರುತ್ತೆ, ಇಂಟರ್ನಲ್ ಎಕ್ಸಾಮ್, ಅದನ್ನ ಪಾಸ್ ಮಾಡಿದ್ರೆ ನೀನು ಅಲ್ಲಿ ಓದ್ಬೋದು, ನಿನ್ನ IAS ಕನಸು ಖಂಡಿತ ನನಸಾಗತ್ತೆ.
6: ಎಂತ ಸುದ್ದಿ ಕೊಟ್ರಿ ಸರ್, ಹಾಗಾದ್ರೆ ನಾನು ಕೂಡಲೇ ಅಪ್ಲೈ ಮಾಡ್ತೀನಿ.
0: ಪರೀಕ್ಷೆ ಅಂದರೆ IAS ಯಾರು ಒಂದು ನೆರವನ್ನು ಪಡೀಲಿಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆ ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಆಂತರಿಕ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ.
4: ಹೌದು ಹೌದು, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಅದನ್ನು ನಾವು ನಮ್ಮ ಯಾಕೆಂದರೆ 800-1,000 ಜನ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲರಿಗೂ ಎಲಿಜಿಬಿಲಿಟಿ ಇರಲ್ಲ. ಸುಮ್ಮನೆ ನಾವು IAS ಮಾಡ್ತೀವಿ ಅಂತ ಒಂದು ಆಗಲ್ಲ ಅದು. ಹಾಗೆ ನಾವೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಿ, ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾರು ಆಗ್ತಾರೆ ಅವ್ರಿಗೆ ಗ್ಯಾರಂಟಿ ನಡೆಯುತ್ತೆ. 7 ಬ್ಯಾಚ್ ನಡೆದಿದೆ, ಈ ಸಲ ಬ್ಯಾಚಲ್ಲಿ 3 ಜನ ಪ್ರಿಲಿಮ್ಸಲ್ಲಿ ಪಾಸ್ ಆಗಿ ಬಂದಿದ್ದಾರೆ. ಆ 3 ಜನ ನಾವು ಡೆಲ್ಲಿಗೆ ಹೋಗಿ ಎಕ್ಸ್ಟ್ರಾ ತೊಗೋಬೇಕು ಅಂದ್ರೆ ಅದನ್ನು ಕೂಡ ನಾವೇ ಮಾಡ್ತಾಯಿದ್ವಿ. ಡೆಲ್ಲಿಯಲ್ಲಿ ಅವ್ರಿಗೆ ಎಜುಕೇಷನ್ನು, ಅಲ್ಲಿನ ಬೋರ್ಡಿಂಗ್, ಅಲ್ಲಿನ ಲಾಡ್ಜಿಂಗು ಸಂಪೂರ್ಣವಾಗಿ ನಮ್ಮ ಸಂಸ್ಥೆ ವತಿಯಿಂದಲೇ ಮಾಡ್ತೀವಿ ಅದನ್ನು.
0: ರಾಜ್ಯದ ಜನತೆಗೆ ಮಹಾಸಭಾದ ಅಧ್ಯಕ್ಷರಾಗಿ ಒಂದು ಸಂದೇಶ ಕೊಡಿ ಸರ್.
4: ಈ ರಾಜ್ಯದಲ್ಲಿ ಕೋಟ್ಯಾನುಕೋಟಿ ಜನ ಇದ್ದೀವಿ, ಯಾರ್ಯಾರಿಗೆ ದೇವರ ಅನುಕೂಲ ಕೊಟ್ಟಿದ್ದಾನೆ ಅವರೆಲ್ಲರೂ ಸಹ ನಿಮಗೆ ಕೈಲಾದಷ್ಟು ಈ ಸಮಾಜಕ್ಕೆ ವಾಪಸ್ ಕೊಡಿ ಸೇವೆ ಮೂಲಕ. ನಿಮ್ಮ ಸೇವೆ ಮೂಲಕ ಕನಿಷ್ಠ ಒಂದು 10 ಜನ ಆದರೂ ಬೆಳೆಯಂಥದ್ದಾಗಲಿ, ಜೊತೆಗೆ ಈ ರಾಜ್ಯ ಸಮೃದ್ಧಿ ಆಗಬೇಕು ಅನ್ನೋದಾದರೆ ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿರೋದನ್ನು ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಅಂತ ಈ ಮೂಲಕ ಕೋರ್ಕೊಂತೀವಿ.
0: ಧನ್ಯವಾದಗಳು ಸರ್. ತಮ್ಮ ಮಹಾಸಭಾದ ಬಗ್ಗೆ, ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ.
0: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ, ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ನಮಸ್ಕಾರ.
1: ಸಾರ್ವಜನಿಕರಿಗಾಗಿ ಸೇವಾನಿರತರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ ಆರ್ಯ ವೈಶ್ಯ
0: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
1: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
0: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನವಿಲ್ಲು 101.3 ಎಫ್ಎಂ ರೇನ್ಬೋ. ಸಮಯ ಆಗಿದೆ 4:35:18 ಬೆಂಗಳೂರು ಬಿಸಿನೆಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಡಾಕ್ಟರ್ ಉಷಾ ರಾಣಿಯವರೊಂದಿಗೆ ಮಾತುಕತೆ. ಮೇಡಮ್, ನಾವು ವಿರಾಮಕ್ಕೂ ಮೊದಲು ಮಾತಾಡ್ತಾ ಇದ್ವಿ ಶಾಲೆ ಮಕ್ಕಳಿಗೆ ಕುರಿತಾದಂತಹ ಎಜುಕೇಷನಲ್ ಟೂರಿಸಂನ ನೀವು ಹೇಗೆ ನಿರೂಪಿಸಿದ್ದೀರಿ ಅಂತ. ಹಾಗಾದರೆ ಮತ್ತೆ ನೀವು ಹೇಳಿದ್ವಿ ಕಾರ್ಪೊರೇಟ್ ಕಂಪನಿಗಳು ಸಹ ಗ್ರೂಪ್ ಔಟಿಂಗ್ ಅಂತ ಏನು ಮಾಡ್ತಾರೆ ಅದಕ್ಕೂ ಸಹ ನಾವು ಯೋಜನೆಯನ್ನು ನಿರೂಪಿಸಿದ್ದೀವಿ ಅಂತ ಹೇಳಿದ್ರಿ. ಹೇಳಿ, ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಿದೆ, ಕಾರ್ಪೊರೇಟ್ ಔಟಿಂಗ್ ಬಂದರೆ ಅವರಿಗೆ ಯಾವ ರೀತಿಯ ಬೆನಿಫಿಟ್ಸ್ ಸಿಗ್ಬೋದು ಅಂತೀರಾ?
2: ನಾವು ಮೇಜರ್ ಆಗಿ ಬಂದುಬಿಟ್ಟು ಎಜುಕೇಷನಲ್ ಟೂರಿಸಂ ಫಾರ್ ಸ್ಟೂಡೆಂಟ್ಸ್,
3: ಮತ್ತು ಅಗ್ರಿ ಲ್ಯಾಬ್ ಅಟ್ ಸ್ಕೂಲ್ ಪ್ರಿಮೈಸಸ್, ನೆಕ್ಸ್ಟ್ ಕಾರ್ಪೊರೇಟ್ ಟೀಮ್ ಔಟಿಂಗ್.
1: ಓಕೆ,
3: ಅಂದರೆ ಕಾರ್ಪೊರೇಟ್ ಟೀಮ್ ಔಟಿಂಗ್ ಅಂತಂದರೆ ಮೇಜರ್ ಆಗಿ ಬಂದುಬಿಟ್ಟು ಇವಾಗ ತುಂಬ ನೇಚರ್ ಲವರ್ಸ್ ತುಂಬ ಇದ್ದಾರೆ.
1: ಹೌದು,
3: ಇವಾಗ ತುಂಬ ರೆಸಾರ್ಟಿಗೆ ಹೋಗೋದು ಇದೆ, ಅದಕ್ಕೆಲ್ಲ ಹೋಗ್ಬೇಕು ಅಂತಂದರೆ ಇಲ್ಲಿ ಪ್ರಿಫರಬಲ್ ಇರೋದಿಲ್ಲ. ಇಲ್ಲಿ ಏನಂತಂದರೆ ಮೇಜರ್ ಆಗಿ ಫನ್ ಆ್ಯಕ್ಟಿವಿಟೀಸ್ ಇದೆ, ಅದ್ರ ಜೊತೆಗೆ ಕಲಿಕೆ ಇದೆ. ಅಂದರೆ ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಮೇಜರ್ ಆಗಿ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದರೆ ಅವರು ಫನ್ ಆ್ಯಕ್ಟಿವಿಟೀಸ್ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ,
1: ಯಾಕೆಂದರೆ
3: ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಫೈರ್ ಕ್ಯಾಂಪ್ ಇದೆ, ಟ್ರೆಕ್ಕಿಂಗ್ ಇದೆ, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇದೆ. ಅದ್ರ ಜೊತೆಗೆ ನಾವು ಜಸ್ಟ್ ವಾಕ್ ಮಾಡಿದ್ರೆ ಸಾಕು ಅಲ್ಲಿ ನೇಚರ್ ಜೊತೆಗೆ, ಅದೊಂಥರ ಫಾರೆಸ್ಟ್ ಟೈಪ್ ಆಗೋಗಿದೆ ನಮ್ದು. ಫಾರ್ಮ್ ಐಡೆನ್ಸಿಟಿ ಫಾರ್ಮಿಂಗ್ ಅಂತ ಹೇಳಿದ್ನಲ್ಲ, ಒಂದು ಗಿಡ ಆದ್ಮೇಲೆ ಬೇರೆ ಗಿಡ ಇರುತ್ತೆ, ಅದರಲ್ಲಿ ನಮಗೆ ಗೊತ್ತಿಲ್ಲದೆ ಹೋಗಿರೋ ಮೆಡಿಸಿನ್ ಎಲ್ಲದು ಇರುತ್ತೆ. ನಾವು ವಾಕ್ ಮಾಡಿದ್ರೆ ಸಾಕು ಅದ್ರದ್ದು ಫೀಲ್ ಆಗ್ತಾ ಹೋಗುತ್ತೆ. ಸಮ್ ಎಕ್ಸ್ಟೆಂಡ್ ನಮಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ. ಆಫ್ಟರ್ ಸಮ್ ನೇಚರ್ ಎಲ್ಲ ಕಲಿಸುತ್ತೆ ಅಂತ ಹೇಳ್ತೀವಲ್ಲ, ಒಂದು ರೀತಿಲಿ ನಡೀತಾ ಇದ್ದಾಗ ಅದು
1: ಅದು ಶುದ್ಧ ಗಾಳಿನ ಉಸಿರಾಡ್ತಾ ಇದೀವಿ ಅನ್ನೋದನ್ನು ಸಹ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
3: ಹೌದು, ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನೇ ಬ್ಯಾಂಗ್ಳೂರಿಗೆ ಬಂದರೆ ಅಲ್ಲಿಂದ ತುಂಬ ಡ್ರಾಸ್ಟಿಕ್ ಚೇಂಜ್ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ತುಂಬ ಹೇಳ್ತಿರ್ತಾರೆ ವಿಟಮಿನ್ ಡಿ ವಿಟಮಿನ್ ಡಿ, ಇವಾಗ ಕೇಳಿಸ್ಕೊಂತಿರ್ಬೋದು ಅವರು, ಅದು ಜಲಸ್ ಫೀಲ್ ಆಗ್ತಿರ್ತಾರೆ.
1: ಓಕೆ, ವಿಟಮಿನ್ ಡಿ ನಿಮಗೆ
3: ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು, ಒಳ್ಳೆ ಗಾಳಿ ಒಳ್ಳೆ ಬೆಳಕು ಚೆನ್ನಾಗಿ ಸಿಗುತ್ತೆ, ಅದು ಒಂದು. ಅದ್ರ ಜೊತೆಗೆ ಏನಂತಂದ್ರೆ ನೆಕ್ಸ್ಟ್ ಕಾರ್ಪೊರೇಟ್ ಟೀಮ್ ಔಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಕಾರ್ಪೊರೇಟ್ ಟೀಮ್ ಔಟಿಂಗ್ ಅಂತ ಬಂದ್ರೆ ಅವರು ಎಲ್ಲ ಗೇಮ್ಸ್ ಜೊತೆಗೆ ಅವ್ರ ನೇಚರ್ ಜೊತೆನು ಟೈಮ್ ಸ್ಪೆಂಡ್ ಮಾಡ್ಬೋದು, ಅದ್ರ ಜೊತೆಗೆ ಟ್ರೆಕ್ಕಿಂಗ್ ಇದೆ, ಅದು ಬಿಟ್ಟರೆ ಟಗ್ ಆಫ್ ವಾರ್ ಎಲ್ಲ ರೆಸಾರ್ಟಲ್ಲಿ ಏನು ಸಿಗುತ್ತೆ ಅದನ್ನು ಸಿಗುತ್ತೆ, ಅದ್ರ ಜೊತೆಯಲ್ಲಿ ಪ್ಲಸ್ ನೇಚರ್ ಎಕ್ಸ್ಪೀರಿಯನ್ಸ್.
1: ಹಾಗೇನೆ ಅಣಬೆ ಕೃಷಿನ ಕಲಿಬಹುದು, ಜೇನು ಕೃಷಿನ ನೋಡಬಹುದು, ಪ್ರಾಣಿಗಳ ಜೊತೆ ಇಂಟರಾಕ್ಟ್ ಮಾಡಬಹುದು ಅಂತ ಹೇಳಿದ್ರೆ. ನಿಜವಾಗ್ಲೂ ನಿಮ್ಮ ಈ ಒಂದು ಯೋಜನೆ ಏನಿದೆ, ಈ ರೀತಿಯ ಒಂದು ಆಲೋಚನೆಗಳೇನಿದೆ, ಒಂದು ಕೃಷಿನ ಒಂದು ಉದ್ಯಮವನ್ನಾಗಿಯೂ ನೋಡಬಹುದು, ಹಾಗೆ ಶೈಕ್ಷಣಿಕವಾಗಿಯೂ ಸಹ ನಾವು ಪರಿವರ್ತನೆ ಮಾಡಬಹುದು ಅನ್ನುವಂಥ ನಿಮ್ಮ ಆಲೋಚನೆ ಏನಿದೆ, ಇದು ತುಂಬ ಚೆನ್ನಾಗಿದೆ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ.
3: ಮುಂದಿನ ಯೋಜನೆ ಅಂತಂದರೆ ಆಫ್ಟರ್ ಸ್ಕೂಲ್ ಮಕ್ಕಳುಗಳು ಸಮ್ಮರ್ ಕ್ಯಾಂಪ್, ಸಮ್ಮರ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ಏನಂತಂತಂದರೆ ಮಕ್ಕಳುಗಳಿಗೆ ಮಾರ್ನಿಂಗ್ ಯೋಗ, ಅದ್ರ ನೇಚರ್ ಸೌಂಡು, ಪಕ್ಷಿಗಳ ಸೌಂಡ್ ಬೆಳಿಗ್ಗೆನೇ ಹೇಗೆ ಬರುತ್ತೆ, ಮತ್ತು ನೇಚರ್ ವಾಕ್, ಅದ್ರ ಜೊತೆಗೆ ಅವರೇ ಪ್ಲ್ಯಾಂಟಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಒನ್ ವೀಕ್ ಸಮ್ಮರ್ ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ
1: ಈಗ
3: ಮಕ್ಕಳಿಗೋಸ್ಕರ.
1: ಓಕೆ,
3: ಅದು ಒಂದು ಬ್ಯಾಚ್ ಎಲ್ಲ ಸ್ಕೂಲ್ಗಳಿಂದನೂ ಬರ್ತಾರೆ. ಸೊ ಅವ್ರಿಗೊಂದು ಗ್ರೂಪ್ ಇತ್ತು ಮುಂಚೆ ಎಲ್ಲ, ಹೇಗಿತ್ತು ಅಂತ ಅಂದರೆ ನಾವು ಕಸಿನ್ಸ್ ನಮ್ಮದಿದ್ರಲ್ಲಿ ಚೈಲ್ಡ್ಹುಡ್ಡಲ್ಲಿ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ, ಒಂದು 15-20 ಕಸಿನ್ಸ್ಗಳು ಆಗ್ತಾ ಇದ್ರು, ಒಟ್ಟಿಗೆ ಇರ್ತಿದ್ವಿ, ಕೆಳಗೇ ಮಲಗ್ತಾ ಇದ್ವಿ, ಅದು ಒಂಥರ ಆ್ಯಕ್ಟಿವಿಟೀಸ್ ಇರ್ತಾ ಇತ್ತು. ಬಟ್ ನಮಗೆ ಇವಾಗ ಮುಂಚೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆಲ್ಲ ಇವಾಗ ಐ ವಿ ಸ್ಕೂಲ್ಸ್ ಅಥವಾ ಐ ಜಿ ಸಿ ಎಸ್ ಸಿ ಸಿಲೆಬಸ್ಸಲ್ಲಿ ಅದು ಇಟ್ಟಿದ್ದಂಗಿದೆ ನನಗಂತೂ. ಏನಕ್ಕೆ ಅಂತಂದ್ರೆ
1: ರೆಸಾರ್ಟಲ್ಲಿ ಈ ಸಮ್ಮರ್ ಕ್ಯಾಂಪ್ ಒಂದು ರೀತಿ ಅಜ್ಜಿ ಮನೆಗೆ ಹೋಗಿರೋ ಅನುಭವ.
3: ಹೌದು ಹೌದು, ಎಲ್ಲ ಮಕ್ಕಳುಗಳು ಒಟ್ಟಿಗೆ ಸೇರ್ತಾರೆ. ಸೊ ಅಡ್ಜಸ್ಟ್ ಆಗೋದು ಹೆಂಗೆ, ಕೆಲವರಿಗೆ ಏನಂತಂದರೆ ಒಬ್ಬರ ಜೊತೆ ಮಾತಾಡೋದು ಹೇಗೆ ಅಂತ ಗೊತ್ತಾಗಲ್ಲ, ಏನು ಅನ್ಕೊಂಡ್ಬಿಡ್ತಾರಂತ ಓವರ್ ಥಿಂಕ್ ಮಾಡಿಬಿಟ್ಟಿನೇ ಅರ್ಧ ಮಾತಾಡಲ್ಲ. ಮುಂಚೆ ಎಲ್ಲ ನಮ್ಮ ಮನೆಗೆ ಯಾರಾದರೂ ಬಂತು ಅಂದರೆ ಅಟ್ಲೀಸ್ಟ್ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ವಿ, ಈಗೇನಾದರೂ ಯಾರಾದರೂ ಬಂದರು ಅಂತ ಅಂದರೆ ಅಷ್ಟೇ, ಮಕ್ಕಳೆಲ್ಲರೂ ಸ್ಟಡೀಸ್ ಓದಬೇಕು ಅಂದ್ಬಿಟ್ಟು ರೂಮಿಗೆ ಕಳಿಸ್ಬಿಡ್ತಾರೆ ಅಥವಾ ಅವರೇ ಹೊರಟೋಗ್ಬಿಡ್ತಾರೆ,
1: ಒಂದು ಕನೆಕ್ಟಿವಿಟಿ ಇರಲ್ಲ, ಒಂದು ಕನೆಕ್ಷನ್ ಇರಲ್ಲ ಅವರಿಗೆ.
3: ಹೌದು,
1: ಅದನ್ನೆಲ್ಲ ಇಲ್ಲಿ ಬೇರೆ ಬೇರೆ ರೀತಿಯ ಜನರ ಜೊತೆಗೆ ಒಂದು ಹೊಂದಾಣಿಕೆ ಹೇಗೆ
3: ಮಾತಾಡಬೇಕು.
1: ಓಕೆ,
3: ಮತ್ತೆ ಮುಂಚೆ ಹೇಗಿತ್ತು ಅದೇ ರೀತಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ನಿಸರ್ಗದ ಜೊತೆಗೆ ಒಂದು ಒಳ್ಳೆ ಶಿಕ್ಷಣನು ಸಿಗುವಂತೆ ಮಾಡೋದು ನಿಮ್ಮ ಉದ್ದೇಶ ಆಗಿದೆ.
3: ಹೌದು,
1: ತುಂಬಾ ಒಳ್ಳೆ ಉದ್ದೇಶಗಳೊಂದಿಗೆ ಹೆಜ್ಜೆ ಇಡ್ತಾ ಇದ್ದೀರಿ, ನಿಮ್ಮ ಉದ್ದೇಶಗಳೆಲ್ಲ ಸಫಲ ಆಗಲಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆಯನ್ನ ಮುಂದುವರ್ಸೋಣ ಮತ್ತೊಂದು ಹಾಡನ್ನ ಕೇಳಿ ನಂತರ.
3: ಶೋರ್ ಶೋರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:45:32. ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ನಮ್ಮ ಅತಿಥಿ ಡಾಕ್ಟರ್ ಉಷಾರಾಣಿಯವರು. ಅವರ ಸ್ಕಯೋ ಸಿರಿ ರೆಸಾರ್ಟ್ನಲ್ಲಿ ಯಾವೆಲ್ಲ ರೀತಿಯ ಶಿಕ್ಷಣ ಸಿಗುತ್ತೆ, ಹಾಗೆ ಯಾವ ರೀತಿಯ ಕೃಷಿಗೆ ಸಂಬಂಧಿಸಿದಂತಹ ಮಾಹಿತಿಗಳು ಸಿಗುತ್ತೆ ಅಂತ ಇಷ್ಟೊತ್ತು ಅವರು ನಮ್ಮೊಂದಿಗೆ ಹಂಚ್ಕೋತಾ ಇದ್ರು. ನಿಮಗೂ ಸಹ ಇವರ ರೆಸಾರ್ಟ್ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ, ಅವರ ರೆಸಾರ್ಟ್ಗೆ ಹೇಗೆ ಹೋಗೋದು, ಹೇಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು, ಅಥವಾ ನೀವು ನಿಮ್ಮ ಸ್ಕೂಲ್ನಲ್ಲಿರುವಂತಹ ಮಕ್ಕಳನ್ನೆಲ್ಲ ಹೇಗೆ ಕರ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಯಾವುದಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನಮಗೆ ಸಂದೇಶವನ್ನು ಕಳಿಸ್ಬೋದು. 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ಡಾಕ್ಟರ್ ಉಷಾರಾಣಿಯವರಿಂದ ಉತ್ತರವನ್ನು ಪಡೆಯಬಹುದು.

0: ಮೇಡಮ್, ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರಿ. ನಿಮ್ಮ ಈ ಕೃಷಿಯ ಜೊತೆಗೆ ಉದ್ಯಮವನ್ನ ನಿರೂಪಿಸುವಂತಹ ಈ ನಿಮ್ಮ ಜರ್ನಿ ನಿಜವಾಗ್ಲೂ ತುಂಬಾ ಮೋಟಿವೇಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಮಾಡುವಾಗ ನೀವು ಕಾರ್ಪೊರೇಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರಿ, ಚೆನ್ನಾಗಿ ಓದ್ಕೊಂಡಿದ್ರಿ, ಈ ಕೆಲಸನ ಬಿಟ್ಟು ಕೃಷಿಗೆ ಬರ್ತೀನಿ, ಕೃಷಿಯಿಂದ ಮತ್ತೆ ಇದನ್ನೇನೋ ಇನ್ನೊಂದು ರೀತಿಯ ದಿಕ್ಕಲ್ಲಿ ತಗೊಂಡು ಹೋಗ್ತೀನಿ ಅಂತ ಅಂದಾಗ ನಿಮ್ಮ ಕುಟುಂಬದ ಪ್ರತಿಕ್ರಿಯೆ ಹೇಗಿತ್ತು? ಅವರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರ ಇಲ್ವಾ, ಹೇಗಿತ್ತು ಅವರ ಪ್ರತಿಕ್ರಿಯೆ?
1: ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಾವು ಯಾವಾಗ ಕೃಷಿ ಮಾಡ್ತೀವಿ ಅಂತ ನಾವು ಜಾಗ ಪರ್ಚೇಸ್ ಮಾಡಿದ್ವಿ ಅವಾಗಿಂದ ಹಸ್ಬೆಂಡ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಸಿಸ್ಟರ್, ಫ್ರೆಂಡ್ಸ್ ಎಲ್ಲರ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದೆ.
0: ಓಕೆ,
1: ಈವನ್ ಹಸ್ಬೆಂಡ್ ನಾನು ಏನಾದರೂ ಮಾಡ್ತೀನಿ ಅಂದರೆ ಅವ್ರಿಗೆ ನಂಬಿಕೆ ಇದೆ, ಏನಾದರೂ ಮಾಡು ಅಂತಲೇ ಅವ್ರು ಹೇಳ್ತಾರೆ. ಬಟ್ ಬಿಫೋರ್ ದಟ್ ವಿಲ್ ಡಿಸ್ಕಸ್, ಮುಂಚೆನೇ ಒಂದು ಡಿಸ್ಕಷನ್ ಆಗಿರುತ್ತೆ. ಓಕೆ, ವಿಲ್ ಇದು ಒಂದು 10 ಆಪ್ಷನ್ ದಿನ ಬೆಳಗ್ಗೆ ಇತ್ತು ಅಂತಂದರೆ ದಿನ ಒಂದು 10 ಆಪ್ಷನ್ಸ್ ಬರುತ್ತೆ. ನನ್ನ ಫ್ರೆಂಡ್ಸೇ ಹೇಳ್ತಾರೆ ದಿನಕ್ಕೆ ಎಷ್ಟು ಆಪ್ಷನ್ ತಗೊಳ್ತೀಯ, ಒಂದೊಂದು ತಗೋ ಅಂತ ಅಂದ್ಬಿಟ್ಟು ಒಂದು 10 ಆಪ್ಷನಲ್ಲಿ ಡಿಸ್ಕಷನ್ ಮಾಡಿ ಒಂದು ಆಪ್ಷನ್ ತೊಗೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬಟ್ ಆ ವೇನಲ್ಲಿ ಐ ಆಮ್ ಲಕ್ಕಿ ಅಂತ ಅನಿಸುತ್ತೆ. ಫ್ಯಾಮಿಲಿಯಿಂದ ನಮ್ಮ ಸಿಸ್ಟರ್ ಸಪೋರ್ಟು, ಫ್ರೆಂಡ್ಸ್ಗಳಿಂದ ಫ್ರೆಂಡ್ ಅದು ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕಿದೆ. ಮೋಟಿವೇಶನ್ ಸಿಗ್ತಾ ಇರುತ್ತೆ ಅವಾಗವಾಗ,
0: ಏನೇ ಮಾಡಿದ್ರು ಮಾಡ್ತೀರಾ ಅನ್ನೋ ನಂಬಿಕೆ ಅವರಿಗೂ ಸಹ.
1: ಹೌದು, ಈಗ ತುಂಬ ಜನಕ್ಕೆ ಸ್ಕಿಲ್ ಇರುತ್ತೆ, ಮಾಡೋ ಧೈರ್ಯ ಇರುತ್ತೆ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು ಅಥವಾ ಬೇರೆ ಹೆಲ್ತ್ ಇಶ್ಯೂ ಇರ್ಬೋದು,
0: ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳಿಗೆ ಏನಿರುತ್ತೆ ಅಂದ್ರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಮದುವೆ ಆಯ್ತು ಅಂತ ಕೂಡಲೇ ಮಕ್ಕಳಿರಬಹುದು, ಹಾಗೆ ಗಂಡನ ಕಡೆ ಸಂಬಂಧಿಕರು, ನಮ್ಮ ಕಡೆ ಸಂಬಂಧಿಕರು ಅಂತ ಹೇಳಿ ತುಂಬಾ ಜವಾಬ್ದಾರಿಗಳು ಇರುತ್ತೆ. ಕೆಲವೊಂದ್ಸಲ ಹೆಣ್ಮಕ್ಳಿಗೆ ಅವ್ರಿಗೆ ಅವರೇ ಟೈಮ್ ಕೊಟ್ಕೊಳಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ಸಾಧನೆ ಮಾಡಿ ನಿಜವಾಗ್ಲೂ ಎಷ್ಟೋ ಹೆಣ್ಮಕ್ಳಿಗೆ ಪ್ರೇರಣೆ ಆಗಿದ್ದೀರಿ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಅಂಥವ್ರಿಗೆ ಏನಂತಂದರೆ ಅವರೆಲ್ಲ ಅವ್ರ ನಂಬಿಕೆ ಇಟ್ಕೊಬೇಕು.
0: ಓಕೆ,
1: ಅವ್ರ ಮನೆಯವರು ಸ್ವಲ್ಪ ಮೋಟಿವ್ ಮಾಡಲಿ ಸಾಕು.
0: ಓಕೆ,
1: ನೀನು ಮಾಡ್ತಿದ್ಯಲ್ಲ, ನೀನು ಗೋ ವಿತ್ ಯುವರ್ ವೇ. ಮುಂಚಿನಂಗಿಲ್ಲ ಇವಾಗಿನ ಜನ್ರೇಷನಲ್ಲಿ ತುಂಬ ಚೇಂಜ್ ಆಗಿದೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಸಿಕ್ಕಿದ್ರೆ ಸಾಕು. ಸ್ವಲ್ಪ ನಾನು ಮುಂಚೆನೇ ಹೇಳ್ದಂಗೆ ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಅವ್ರು ಏನು ಮಾಡಬೇಕು ಅಂತ ಇರುತ್ತೆ, ಆ ಮಿಷನ್ ವಿಷನ್ ಇಟ್ಕೊಂಡು ಅವ್ರು ವರ್ಕ್ ಮಾಡಲಿ.
0: ಓಕೆ,
1: ಏನಂತಂದರೆ ಈಗೆಲ್ಲರೂ ಬೋಲ್ಡಾಗೇ ಇದ್ದಾರೆ, ಆ ಥರ ಏನಿಲ್ಲ. ಬಟ್ ಇನ್ನು ಕೆಲವರಿಗೆ ಸ್ಕಿಲ್ ಇದ್ದು ಮೆಂಟಲಿ ಹೆಲ್ತ್ ಇಶ್ಯೂ ಇರ್ಬೋದು, ಬೇರೆ ಇಶ್ಯೂಸ್ ಆಗಿರ್ಬೋದು, ಒನ್ ಟೈಮ್ ಡ್ಯೂರೇಷನ್ ಹಾಕ್ಕೊಂಡು ಅಲ್ಲಿಂದ ಆಚೆ ಬಂದು ಏನು ಮಾಡಬೇಕು, ಟಾರ್ಗೆಟ್ ಇಟ್ಕೋಬೇಕು.
0: ಅಷ್ಟೇ ಅಲ್ಲ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ.
1: ಈಗ ಮಕ್ಳುಗಳ್ದು ಎಜುಕೇಷನ್ಸ್ಗೆ ಅಂತ ಟೈಮ್ ಎಲ್ಲ ಅಲ್ಲೇ ಹೋಗುತ್ತೆ. ನಮ್ಮ ಬಗ್ಗೆ ನಾವು ಅಟ್ಲೀಸ್ಟ್ ದಿನದಲ್ಲಿ ಒಂದು 1/2 ಗಂಟೆ ಬೆಳಗ್ಗೆ ಅಥವಾ ಯಾವಾಗಾದ್ರೂ ಒಂದು ಯೋಚನೆ ಮಾಡಿದಾಗ ನಾವೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಎಲ್ಲರೂ ಮಾಡ್ತಾನೆ ಇರ್ತಾರೆ, ಮಕ್ಳದ್ದು, ಫ್ಯಾಮಿಲಿದು, ಅದು ಇದು ಎಲ್ಲದು ಅಂದ್ಬಿಟ್ಟು. ಬಟ್ ನಮ್ದು ಅಂತಾನೆ ಒಂದು ಟೈಮ್ ಟೇಬಲ್ ಹಾಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು, ಒಂದು ದಿನದಲ್ಲಿ ಒಂದು 1/2 ಗಂಟೆ ನಮ್ಗೆ ಟೈಮ್ ಕೊಟ್ಕೊಂಡ್ರೆ
0: ಓಕೆ, ನಮ್ಮಲ್ಲಿರೋ ಒಂದು ಚಿಕ್ಕ ಶಕ್ತಿನೂ ಸಹ ಮುಂದೆ ಒಂದು ದೊಡ್ಡ ಬೆಳಕಾಗಿ ಕಾಣಿಸ್ಬೋದು. ಹಾಗೇ ಇಮರ್ಷನ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಕುರಿತಾಗಿ ಸ್ವಲ್ಪ ಮಾಹಿತಿನ ಹಂಚ್ಕೋತೀರಾ?
1: ಹೌದು, ನಾನು MBA ಮಾಡಿದೆ ಅಂತ ಹೇಳಿದೆ. ಅಲ್ಲಿ ಏನಂತಂದ್ರೆ ಕಂಪ್ಲೀಟ್ಲಿ ಥಿಯರಿ.
0: ಓಕೆ,
1: ಸೊ ನಾನು ಏನಂತ ಅನ್ಕೊಂಡೆ, ಈಗ ರೀಸೆಂಟಾಗಿ ಬೇರೆಯವ್ರ ಇಮರ್ಷನ್ ಪ್ರೋಗ್ರಾಮ್ ಫಾರ್ ಎನಿ PG ಸ್ಟೂಡೆಂಟ್ಸ್ ಏನಂತಂದರೆ ಅವ್ರು ಬಂದು ಅಲ್ಲಿ ಜಾಯ್ನ್ ಆಗಿ ವಿತಿನ್ 3 ಮಂತ್ಸಲ್ಲಿ ಅವ್ರೊಂದು ಐಡಿಯಾ ಜೊತೆ ಹೊಸದಾಗಿ ಬಂತು ಅಂತಂದರೆ ಅವರಿಗೆ ಒಂದು ಶಾರ್ಟಾಗಿ ಹೇಳ್ಬಿಡ್ತೀನಿ ಇದನ್ನು.
0: ಹೇಳಿ ಹೇಳಿ.
1: ಅವ್ರಿಗೇನಂತಂದರೆ ಅವ್ರ ಆ ಇನ್ಸ್ಟಿಟ್ಯೂಟಿಂದ ಅಥವಾ ಒಂದು 12 ಮಂತ್ಸ್ ಡ್ಯೂರೇಷನ್ ಇರುತ್ತೆ ಕೋರ್ಸ್. ಅವ್ರ 12th ಮಂತಲ್ಲಿ ಅವರು ಎಂಟರ್ಪ್ರೆನರ್ ಆಗಿ ಆಚೆ ವಿತ್ ಕಂಪ್ನಿ ರಿಜಿಸ್ಟ್ರೇಷನ್ ಇಂದ ಹಿಡಿದು ಬ್ರ್ಯಾಂಡಿಂಗ್ ವಾಟ್ ಎವರ್ ಇಟ್ ಈಸ್ ಇದರಿಂದ ಆಚೆ ಹೋಗ್ಬೇಕು. ಕಂಪ್ನಿ ರಿಜಿಸ್ಟ್ರೇಷನ್ ಏನೇನು ಕಂಪ್ಲೈನ್ಸ್ ಇದೆ ಅವೆಲ್ಲ ನಾವು ಮಾಡಿಕೊಡ್ತೀವಿ. ಹೆಂಗೆ ಮಾಡಬೇಕು, ಮ್ಯಾನ್ ಪವರು, IT, ವೆಬ್ಸೈಟ್ ಡಿಸೈನಿಂಗ್ ಎಲ್ಲದನ್ನು ನಾವೇ ಮಾಡಿಕೊಡ್ತೀವಿ. ಅವರು ದೇ ಫೋಕಸ್ ಆನ್ ದೇರ್ ಪ್ರಾಡಕ್ಟ್ ಮತ್ತು ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಬೇಕು ಅದನ್ನೆಲ್ಲ ನಾವು ಟಾರ್ಗೆಟ್ ಕೊಡ್ತೀವಿ. ಅದು ಅಚೀವ್ ಮಾಡಿದ ತಕ್ಷಣ VC ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದು, ಏಂಜಲ್ ಇನ್ವೆಸ್ಟರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದು ಅಥವಾ ನಾವೇ ಇನ್ವೆಸ್ಟ್ ಮಾಡೋದ ಅದನ್ನೆಲ್ಲ ನಾವೇ ನೋಡ್ಕೊಳ್ಳೋದು.
0: ಇದನ್ನು ಸಹ ನಾವು ಇನ್ನೊಂದು ಕಾರ್ಯಕ್ರಮನೇ ಮಾಡಬಹುದು, ಅಷ್ಟು ಇದರಲ್ಲೂ ಸಹ ಮಾಹಿತಿ ಇದೆ. ನಿಜವಾಗ್ಲೂ ನೀವು ಇಷ್ಟು ಬೇರೆ ಬೇರೆ ವಿಧಾನಗಳಿಂದ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರೋದು ನೋಡಿದ್ರೆ ನಿಜವಾಗ್ಲೂ ಹಲವಾರು ಹೆಣ್ಮಕ್ಳಿಗೆ ನೀವು ಒಂದು ಸ್ಫೂರ್ತಿಯಾಗಿದ್ದೀರಾ ಅಂತಾನೆ ಹೇಳ್ಬೋದು. ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಹಾಗೇನೆ ನೀವು ಸಹ ಉಷಾರಾಣಿಯವರ ಸ್ಕಯೋಸಿರಿ ರೆಸಾರ್ಟ್ಗೆ ಭೇಟಿ ನೀಡಬೇಕು ಅಂದರೆ ಹೇಗೆ ಭೇಟಿ ನೀಡಬಹುದು, ಹಾಗೆಯೇ ಅದರ ಕುರಿತಾದಂತಹ ಮಾಹಿತಿ ಬೇಕು ಅಂದರೆ ಮುಂದಿನ ಭಾಗದಲ್ಲಿ ಅವರೇ ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸ್ಟೇ ಟ್ಯೂನ್ ಟು FM Rainbow.

0: ಎಫ್ಎಂ ಬ್ಯಾಂಗ್ಳೂರ್ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮೊಂದಿಗೆ ನಮ್ಮ ಅತಿಥಿ ಡಾಕ್ಟರ್ ಉಷಾ ರಾಣಿ ಅವರಿದ್ದಾರೆ. ಅವರು ಕೃಷಿಯನ್ನ ಹೇಗೆ ಉದ್ಯಮವನ್ನಾಗಿ ಮಾರ್ಪಾಡು ಮಾಡಿದ್ದಲ್ಲದೆ ಶೈಕ್ಷಣಿಕವಾಗಿಯೂ ಸಹ ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ, ಹಾಗೆ ಅವರು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ, ಹೇಗೆ ಕೃಷಿಯ ಕುರಿತಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಮೇಡಮ್, ನಮಗೆ ಒಂದು ಸಂದೇಶ ಬಂದಿದೆ. ಉಷಾ ರಂಜು ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕ್ಯಾನ್ ಯು ಟೀಚ್ ಮೀ ಮಶ್ರೂಮ್ ಫಾರ್ಮಿಂಗ್ ಅಂತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ?
1: ನಮ್ಮ ಫಾರ್ಮಿಗೆ ಬಂದರೆ ನಾವು ಹೇಳ್ಕೊಡ್ತೀವಿ ಅದು ಹೇಗೆ ಬೆಳೆಯೋದು, ಹೇಗೆ ಎಷ್ಟು ದಿನ ಇಡಬೇಕು, ಮತ್ತೆ ಮನೆಯಲ್ಲೇ ಬೆಳ್ಕೋಬೋದು.
0: ಓಕೆ, ಅಂದರೆ ನೀವು ಇಂಡಿವಿಜುವಲ್ ಟ್ರೈನಿಂಗ್ ಕೊಡ್ತೀರಾ ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಬಂದರೆ, ಮಶ್ರೂಮು ಅಥವಾ ಜೇನು ಕೃಷಿ ಕಲಿಬೇಕು ಅಂತಿರ್ಬೋದು, ಬೇರೆ ಯಾವುದೇ ಥರದ ಹೈನುಗಾರಿಕೆ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದೇ ಥರದ ಬಂದು ಕೇಳಿದ್ರು ನೀವು ಅವ್ರಿಗೆ ಹೇಳ್ಕೊಡ್ತೀರಾ?
1: ಹೌದು, ಟೆರೆಸ್ ಗಾರ್ಡನಿಂಗ್ ಮಾಡಿದ್ರೆ ಅವರಿಗೆ ಕಿಚನ್ನಲ್ಲಿ ಆಗ್ಬಿಡುತ್ತೆ. ಈಗ ಏನಂತಂದ್ರೆ ಎಷ್ಟು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ಸ್ ಹೊಡಿತಾರೆ ಅಂತಂದ್ರೆ ನಮ್ಮ ತೋಟದ ನೆಕ್ಸ್ಟ್ ಅಲ್ಲೇ ಅವ್ರು ಹೊಡಿತಾರೆ, ಜಸ್ಟ್ ಹಾಗೆ ಹೆಜ್ಜಿಟ್ಬಿಡ್ತಾರೆ ಟೊಮೆಟೋಸ್ ಎಲ್ಲದನ್ನು. ಸೊ ಹಂಗಾಗಿ ಅದಕ್ಕೆ ಹುಳ ಬರೋದಿಲ್ಲ. ನಿಮಗೆ ಆರ್ಗ್ಯಾನಿಕ್ ಮತ್ತೆ ಇದು ಆರ್ಗ್ಯಾನಿಕ್ ಅಲ್ಲ ಅಂತ ಕಂಡುಹಿಡಿಯೋದಕ್ಕೆ ಏನಂತಂದ್ರೆ ಮೇಜರ್ ಆಗಿ
0: ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಏನಾದ್ರು ಸವಾಲುಗಳಿದೆಯಾ? ನೀವು ಹೇಗೆ, ಏನು ಪೆಸ್ಟಿಸೈಡ್ಸ್ ಇಲ್ಲದೆ, ಯಾವುದು ಔಷಧಿ ಇಲ್ಲದೆ, ಯಾವ ರೀತಿ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ?
1: ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಸೆಕ್ಟ್ಸ್ ಬರ್ತವೆ ಒಳಗಡೆ, ನಾವಲ್ಲಿ ಚೆಂಡುವ ಆ ತರದ ಹಾಕಿದ್ರೆ ಎಲ್ಲ ಅಟ್ರಾಕ್ಟ್ ಆಗಿ ಹೂಗಳ ಮೇಲೆ ಹೋಗುತ್ತೆ, ನಮಗೆ ಬೆಳೆಗಳು ಚೆನ್ನಾಗಿ ಸಿಗುತ್ತೆ. ಮತ್ತೆ ಫ್ಲೈಸ್ ಎಲ್ಲ ಏನಂತಂದ್ರೆ ನಾವು ಕಾಂಪೌಂಡ್ ಹಾಕಿರೋದ್ರಿಂದ, ಇಲ್ಲಾಂದ್ರೆ ಶೇಡ್ ನೆಟ್ ಕಟ್ಟಬೇಕಾಗುತ್ತೆ ಕಾಂಪೌಂಡ್ ವಾಲ್, ಅವಾಗ ಫ್ಲೈಯರ್ಸ್ ಬರಲ್ಲ.
0: ಸೊ ನಮಗೆ ಒಂದು ಗಿಡದಿಂದಾನೇ ಮತ್ತೊಂದು ಗಿಡಕ್ಕೆ ನೀವು ಔಷಧಿ ತರ ಕೊಡ್ತಾ ಇದ್ದೀರಿ, ಇಲ್ಲಿ ಯಾವುದೇ ತರದ ಸಿಂಪಡಣೆ ಇಲ್ಲ.
1: ಇಲ್ಲ ಇಲ್ಲ, ಬೇವಿನ ಎಣ್ಣೆ ಒಂದು ಇದ್ ಮಾಡ್ತೀವಿ, ಬಟ್ ಬೇವಿನ ಎಣ್ಣೆನು ಇವಾಗ ಆಗ್ತಾ ಇಲ್ಲ, ಅದ್ರಷ್ಟಿಗೆ ಅದು ಬಿಟ್ಟಿದೀವಿ ನೇಚರ್ನ. ಕೆಲವರು ಹೇಳ್ತಾರೆ ನೇಚರ್ನ ಡಿಸ್ಟರ್ಬ್ ಮಾಡಬೇಡಿ, ಅದ್ರಷ್ಟಿಗೆ ಬಿಟ್ಬಿಡಿ ಅಂತ, ನಾವು ಅದನ್ನೇ ಫಾಲೋ ಮಾಡ್ತೀವಿ. ನಮ್ಮ ಲೇಜಿನೆಸ್
0: ಆಗ್ತಾ ಇರೋದು ಅದು ನಿಮಗೆ ಏನಾದ್ರು ಇಂಪ್ಯಾಕ್ಟ್ ಮಾಡುತ್ತಾ?
1: ಇಲ್ಲ, ಕಾಂಪೌಂಡ್ ಇರೋದ್ರಿಂದ ಯಾವುದು ಫ್ಲೈಯರ್ಸ್ ಒಳಗಡೆ ಬರಲ್ಲ. ನೀವು ಯಾವುದೇ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ನೋಡಿ, ಅದು ಮೇಲ್ಗಡೆ ಸಿಪ್ಪೆ ದಪ್ಪ ಇತ್ತು ಅಂತಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಅಂತ. ಅದು ತೆಳುವಾದ ಪದರ ಬಂತು ಅಂತಂದ್ರೆ ತುಂಬಾ ಇನ್ಸೆಕ್ಟ್ಸ್, ಯಾಕೆಂದ್ರೆ ಈವನ್ ಬ್ರಿಂಜಾಲ್ ಆಗ್ಲಿ ಟೊಮೆಟೋ ಆಗ್ಲಿ ವಿಥೌಟ್ ತುಂಬಾನೇ ಔಷಧಿ ಹೊಡಿತಾರೆ.
0: ಕ್ಯಾಬೇಜ್,
1: ದ್ರಾಕ್ಷಿ, ಅವಕ್ಕೆಲ್ಲ ಔಷಧಿ ಇಲ್ದಲೆ ಅವು ಬೆಳೆಯೋದಕ್ಕೆ ಆಗಲ್ಲ. ಆರ್ಗ್ಯಾನಿಕ್ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಫ್ಟರ್ ದಟ್ ಏನಂತಂದ್ರೆ ಹುಳಗಳು ಅಷ್ಟು ಬರಲ್ಲ,
0: ಅದಕ್ಕೆ ಹೊಂದಾಣಿಕೆ ಆಗ್ಬಿಡತ್ತೆ. ನಮ್
1: ಅದನ್ನೇ ಹೇಳಿದ್ನಲ್ಲ, ಕೋಳಿಗಳು ಸಪೋರ್ಟ್ ಮಾಡ್ತಿದ್ದಾವೆ ಬೇರೆ ಇನ್ಸೆಕ್ಟ್ಸ್ ಬಂದಾಗ.
0: ಓಕೆ ಓಕೆ ಮ್ಯಾಮ್, ಈಗ ಸ್ಕಯೋಸಿರಿ ಬಗ್ಗೆ ಇಷ್ಟೊತ್ತು ನಾವು ಮಾತಾಡಿದ್ವಿ, ಈಗ ಸ್ಕಯೋಸಿರಿ ಬಗ್ಗೆ ಕುತೂಹಲ ಬಂದಿರುವಂತಹ ನಮ್ಮ ಕೇಳುಗರು ನಿಮ್ಮನ್ನ ಭೇಟಿ ನೀಡಬೇಕು ಅಂತಂದ್ರೆ ಹೇಗೆ, ಅಥವಾ ಯಾವ್ದಾದ್ರು ಶಾಲೆಗಳಿರ್ಬಹುದು, ಪೋಷಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಕಾರ್ಪೊರೇಟ್ ಸಂಸ್ಥೆಗಳಿರ್ಬಹುದು, ಅವ್ರು ಯಾರಾದರೂ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಹೇಗೆ ಸಂಪರ್ಕಿಸಬಹುದು, ಹಾಗೆ ನಿಮ್ಮ ಅಡ್ರೆಸ್ ಎಲ್ಲಿ ಅಂತ ನಮಗೆ ತಿಳಿಸ್ಕೊಡಿ.
1: ನಮ್ಮ ಸ್ಕಯೋಸಿರಿ ಫಾರ್ಮ್ ಬಂದ್ಬಿಟ್ಟು ಯಲಗಲವಾಡಿ ಕುಣಿಗಲ್ ತಾಲೂಕು ಮಾಗಡಿಯಿಂದ 8 kilometers ಆಗುತ್ತೆ ನಮ್ದು ಫಾರ್ಮಿಗೆ. ಬ್ಯಾಂಗ್ಳೂರು ವಿಜಯನಗರದಿಂದ 50 kilometers. ಅದು ಬಿಟ್ಟರೆ ನನ್ನ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡಲಿ, 9743381232 ಈ ನಂಬರಿಗೆ ಕಾಲ್.
0: ಮತ್ತೊಮ್ಮೆ ನಂಬರ್ ರಿಪೀಟ್ ಮಾಡಿ,
1: 9743381232 ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅವರಿಗೆ ಯಾವ ರೀತಿ ಬೇಕು.
0: ವೆಬ್ಸೈಟ್ ಮೂಲಕನೂ ನಿಮ್ಮನ್ನು ತಲುಪೋದು?
1: ಹೌದು.
0: ಓಕೆ, ನಿಮ್ಮ ವೆಬ್ಸೈಟ್ ಅಡ್ರೆಸ್?
1: skyosiri.com.
0: ಓಕೆ, ಕೇಳಿದ್ರೆ ಕೇಳಿದ್ರಿ, ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಷಾ ರಾಣಿಯವರು ಸ್ಕಯೋಸಿರಿ ವೆಬ್ಸೈಟ್ ಸ್ಕಯೋಸಿರಿ ರೆಸಾರ್ಟ್ಗೆ ಹೇಗೆ ನೀವು ತಲುಪಬಹುದು ಅಂತ ಅವರ ನಂಬರನ್ನು ಕೊಟ್ಟಿದ್ದಾರೆ, ಹಾಗೆ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ, ಹಾಗೆ ಅವರು ಎಲ್ಲಿರೋದು ಅಂತಲೂ ಸಹ ಹೇಳಿದ್ದಾರೆ. ನೀವು ಸಹ ಇಲ್ಲಿ ನಿಮ್ಮ ಮಕ್ಕಳನ್ನಾಗಲಿ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ನೆಚ್ಚಿನ ಜನರನ್ನು ಕರೆದುಕೊಂಡು ಹೋಗಬೇಕು, ಒಂದು ಕೃಷಿಯ ಅನುಭವವನ್ನು ಪಡಿಬೇಕು, ಅದರ ಬಗ್ಗೆ ಜ್ಞಾನವನ್ನು ಸಹ ಪಡಿಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಭೇಟಿ ನೀಡಬಹುದು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದರು ಡಾಕ್ಟರ್ ಉಷಾರಾಣಿಯವರು. ಮೇಡಮ್, ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದಾಗಿತ್ತು ಇಂದಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಸಿಂಧು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಫೀಸಿಂದ ಮನೆಗೆ ಹೋಗ್ತಿದ್ದೀರಾ, ಕಾಲೇಜಿಂದ ಮನೆಗೆ ಹೊರಟಿದ್ದೀರಾ, ನಡ್ಕೊಂಡು ಹೋಗ್ತಾ ಇದ್ದೀರಾ, ಮನೇಲಿ ಟೀ ಮಾಡ್ತಾ ಇದ್ದೀರಾ, ವಾಕಿಂಗ್ ಹೊರಟಿದ್ದೀರಾ, ಅಥವಾ ಪಾರ್ಕಲ್ಲಿ ಕೂತಿದ್ದೀರಾ, ಹಾಗಾದ್ರೆ ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್, ಮತ್ತು ಇದು ನಿಮ್ಮ ಸೂಪರ್ ಹಿಟ್ ಹಾಡುಗಳ ನಾನ್ ಸ್ಟಾಪ್ ಸಂಜೆ. ನಿಮ್ಮ ಮೂಡ್ಗೆ, ನಿಮ್ಮ ಮ್ಯಾಜಿಕ್ಗೆ, ನಿಮ್ಮ ಮನಸ್ಸಿಗೆ ಇದು ಎಫ್ಎಂ ರೈನ್ಬೋ. ರಂಗಿನ ಅಲೆಗಳಲ್ಲಿ ಜೊತೆಯಾಗಿರಿ ಎಫ್ಎಂ ರೈನ್ಬೋ ಜೊತೆ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:06. ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ನಮ್ಮ ಟಾಪಿಕ್ ಏನ್ ಗೊತ್ತಾ, ನಮ್ಮ ಸುತ್ತಮುತ್ತ ಹೀರೋ ಹೀರೋಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇಂಟರ್ನೆಟ್ ಅಲ್ಲಿ ತುಂಬಾನೇ ತಬಾಯಿ ಹುಟ್ಟಿಸಿರುವ ಈ ಬಿಟ್ಟು ತಬಾಯಿ ಕತೆನ ಒಮ್ಮೆ ಕೇಳಿ. ಗ್ಲೌಸ್ ಇಲ್ಲ, ಈಜ್ ಬರದಿದ್ರು ತನ್ನ

30,000 ರೂಪಾಯಿ ಖರ್ಚು ಮಾಡಿ ಮಧ್ಯಪ್ರದೇಶದ ಅಜ್ನೀರ್ ನದಿಯನ್ನ ಕ್ಲೀನ್ ಮಾಡಿದ ಈ 21 ವರ್ಷದ ಇಂಟರ್ನೆಟ್ನ ಸೆನ್ಸೇಷನ್ ಅಂತ ಹೇಳ್ತಿರುವ ಬಿಟ್ಟು ತಬಾಹಿ ಸುರೇಂದ್ರ ಸಿಂಗ್ ಅಂತ ಇವನ ಹೆಸರು. ಇವತ್ತಂತೂ ಇಂಟರ್ನೆಟ್ ಅಲ್ಲಿ ಬೆಂಕಿ ಹಚ್ಚಿದೆ. ಆನಂದ್ ಮಹೀಂದ್ರ ಅವರಿಂದ ಹಿಡಿದು ದ ಓಷನ್ ಕ್ಲೀನ್ ಅಪ್ ಸಿಇಒವರೆಗೂ ಹಾಗೂ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಇವರ ಡೆಡಿಕೇಶನ್ಗೆ ಫುಲ್ ಫಿದಾ ಆಗಿ ಸಲಾಮ್ ಅಂದಿದ್ರು. ಸೊ ಹಾಗಾದ್ರೆ ಏನು ಈ ಬಿಟ್ಟು ತಬಾಯಿಯ ಕತೆ ಅಂತ ಕೇಳಿದ ನಮ್ಮ ನಾನ್ ಸ್ಟಾಪ್ ಸಂಜೆಯಲ್ಲಿ, ನಿಮ್ಮ ಊರಿನಲ್ಲೂ ಯಾರು ಈ ತರ ರಿವರು ಅಥವಾ ನದಿಗಳನ್ನ ಕ್ಲೀನಪ್ ಮಾಡ್ತಾ ಇರೋರು ಅಥವಾ ಸರೌಂಡಿಂಗ್ಸ್ ಏರಿಯಾನ ಅಥವಾ ಎನ್ವೈರನ್ಮೆಂಟ್ನ ನೋಡ್ಕೋತಾ ಇರೋರು ಇದ್ರೆ ನಮಗೂ ಕೂಡ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಕಳಿಸ್ಕೊಡಿ. ನಮ್ಮ ಸುತ್ತಮುತ್ತ ಇರುವ ಹಸಿರು ಹೀರೋಗಳಾಗಿರ್ಬೋದು ಅಥವಾ ಸಮಾಜಕ್ಕೆ ನಮಗೆ ಕಾಣದೇ ಇರುವ ಹಾಗೆ ಮಾಡುತ್ತಿರುವ ಒಳ್ಳೆಯ ಕೆಲಸಗಳ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ರೆ ಈ ಬಿಟ್ಟು ತಬಾಹಿ ತರ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಅಂತ ಹೇಳಿದ ಮುಂದಿನ ಹಾಡು.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಮತ್ತು ನಾವು ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾತಾಡ್ತಾ ಇದೀವಿ. ಮತ್ತೆ ನಾನ್ ಯಾಕೆ ಮಾಡಬಾರದು ಅಂತ, ಯಾರಾದ್ರೂ ಮಾಡ್ತಾರೆ ಬಿಡಿ, ನಮ್ಮಿಂದ ಏನಾಗುತ್ತೆ, ಅದು ಗೌರ್ಮೆಂಟ್ ಅವ್ರ ಕೆಲಸ. ಈ ಮೂರು ಮಾತುಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಸುತ್ತಮುತ್ತಲಿನ ಎಷ್ಟೋ ಸಮಸ್ಯೆಗಳು ಹಾಗೆ ಉಳಿದ್ಬಿಡುತ್ತೆ. ಆದ್ರೆ ಇಲ್ಲೊಬ್ಬ ಜನ್ಜಿ ಹುಡುಗ, 21 ವರ್ಷದ ಹುಡುಗ ಹೇಳಿದ್ದು, ಯಾರಾದ್ರೂ ಮಾಡ್ಲಿ ಅಂತ ಕಾಯೋದ್ಯಾಕೆ, ನಾನೇ ಶುರು ಮಾಡ್ತೀನಿ ಅಂತ. ಮಧ್ಯಪ್ರದೇಶದ ಬಿಟ್ಟು ತಬಾಯಿ ಅವನ ಹೆಸರು, ಸೋಷಿಯಲ್ ಮೀಡಿಯಾ ಹೆಸರು. ಕೊಳಕಿನಿಂದ ತುಂಬಿದ ಅಜ್ನಾರ್ ನದಿಯನ್ನ ಸ್ವಚ್ಛಗೊಳಿಸಲು ತಾನೇ ಕೈ ಹಾಕ್ತಾನೆ. ಇವತ್ತು ಅವನ ಕತೆ ದೇಶದ ಆಚೆಗೂ ತಲುಪಿದೆ. ಹಾಗಾದ್ರೆ ನಾನು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ನ ಕೇಳಬೇಕಾಗಿರೋ ಮಾತು, ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ನಾನ್ ಯಾಕೆ ಮಾಡಬಾರ್ದು ಅಂತ ಸುಮ್ಮನೆ ಕೂತಿರೋರಿದ್ದಾರಾ, ಅಥವಾ ಅದನ್ನು ಮುಂದೆ ಬಂದು ಮಾಡ್ತಾ ಇರೋರಿದ್ದಾರಾ? ನಿಮ್ಮ ಊರಲ್ಲೂ ನಿಮ್ಮ ಸುತ್ತಮುತ್ತ ಯಾರು ಈ ತರ ಹೀರೋಗಳಿದ್ರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ 9480901013.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಸಂಜೆಯ ಪ್ರಸಾರವನ್ನು ನೀವು ಕೇಳ್ತಾ ಇದ್ದೀರಿ. ಸಮಯ ಈಗ 5:30:22. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಪ್ರೀತಿಯ ಕಡೆಯವರಿಗೆಲ್ಲ ನಿಮ್ಮ ಬಾನುಲಿಗಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ಆಕಾಶವಾಣಿ ಬೆಂಗಳೂರು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬನ್ನಿ ಮೊದಲ ಗೀತೆಯನ್ನು ಕೇಳೋಣ. ಬಲರಾಮನ ದಿನಗಳು ಚಿತ್ರದಿಂದ ಆಯ್ದದ್ದು. ಪುಣ್ಯ ಸೆಲ್ವಾ ಅವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗಡೆ. ಜಯಂತ್ ಕಾಯ್ಕಿಣಿ ಬರೆದಿರುವ ಗೀತೆಗೆ ಸಂತೋಷ್ ನಾರಾಯಣನ್ ಅವರ ಸಂಗೀತ.

ಯಾವ ಮೋಹನ ಮುರಳಿ ಕರೆಯಿತು ಈ ಚಿತ್ರದಿಂದ ಐದ ಗೀತೆ ಹರಿಚರಣ್ ಅವರ ಧ್ವನಿಯಲ್ಲಿದೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ಅನಿಲ್ ಸಿಜೆ ಅವರ ಸಂಗೀತ.

ಸಿದ್ಧ ಶ್ರೀರಾಮ್ ಅವರ ಧ್ವನಿಯನ್ನು ಕೇಳ್ತಾ ಇದ್ದೀರಿ. ಇದು ಸೀಟ್ ಎಡ್ಜ್ ಚಿತ್ರದಿಂದ ಆಯ್ದ ಗೀತೆ. ಸಿದ್ದು ಕೋಡಿಪುರ ಬರೆದಿರುವ ಗೀತೆಗೆ ಆಕಾಶ್ ಪರ್ವ ಅವರ ಸಂಗೀತ.

ಕರಾವಳಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಸಿದ್ಧ ಶ್ರೀರಾಮ್ ಅವರದೇ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಪ್ರಮೋದ ಮರವಂತೆ ಬರೆದಿರುವಂತಹ ಗೀತೆಗೆ ಸಚಿನ್ ಬಸ್ರೂರು ಅವರ ಸಂಗೀತ.

ಕಲ್ಟ್ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ದರ್ಶನ್ ಮೆಳವಂಕಿ, ಹಾಗೆಯೇ ಲಹರಿ ಮಹೇಶ್ ಅವರುಗಳು. ಅನಿಲ್ ಕುಮಾರ್ ಬರೆದಿರುವಂತಹ ಗೀತೆ ಇದು. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ರಸ್ತೆ ರಸ್ತೆಯ ಇಕ್ಕೆಲಗಳು, ಬಸ್ಸು ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: Ukraine conflict will be one of the many issues that will come up during the bilateral discussions. On Russia-Ukraine conflict, the spokesperson said, India is in touch with both the Ukrainian and Russian sides and is trying to see if there are ideas and suggestions that can contribute to the cessation of the conflict. Speaking on the devastating flash floods in Nepal, Mr. Jaiswal said that India has expressed solidarity and sympathy with the people and government of Nepal. He added that India has responded promptly and will continue to support relief, rescue and reconstruction efforts. Mr. Jaiswal said that India-China ties are gradually moving in a positive direction. He added that this gradual normalization of ties, people-to-people ties, are very important. Prime Minister Narendra Modi and Russian President Vladimir Putin will hold bilateral talks on the sidelines of the BRICS summit. Addressing media at a virtual briefing in New Delhi, Kremlin spokesman Dmitry Peskov said both leaders expected to discuss issues of mutual interest. Mr. Peskov said Russia considers India a very important player in the global majority. The Kremlin spokesman said that AI would be high on the agenda during the BRICS summit. Defense Minister Rajnath Singh arrived in Colombo today on a three-day visit to Sri Lanka, aimed at deepening bilateral defense and maritime cooperation. Mr. Singh was warmly welcomed at the Bandara Naike International Airport by Sri Lankan Deputy Minister of Defense Aruna Jayashekara and Indian High Commissioner to Sri Lanka Santosh Jha. During his visit, the Defense Minister will hold talks with the Sri Lanka's leadership on various issues to further strengthen bilateral ties in mutually beneficial areas, including a strong maritime and defense partnership. He is leading a high-level delegation comprising senior officials from the Ministry of Defense and the Ministry of External Affairs. He will also interact with the Indian diaspora in Colombo during the visit. India delivered a stellar performance at Stage 3 of the World Archery Para Series in Ahmedabad, clinching two gold medals in the men's team events and a silver in the women's recurve category on the penultimate day today. And that is the end of this news bulletin.
1: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಕೆಳಗರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15, ಹಾಗೆಯೇ ನಾಳೆ ಬೆಳಿಗ್ಗೆ 6:35 ಮತ್ತೆ ನಾಳೆ ಸಂಜೆ 6:15 ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವರು ಬಿಕೆ ಸುಮತಿ. ಇಂದು ಸಂಜೆ 6:30 ಅವಲೋಕನ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನು ಆರೋಗ್ಯದ ಹೊಸ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್, ಈ ಕುರಿತಂತೆ ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ಚಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಘಟನೆಯಿಂದ ಭಜನೆ ಪದ ಕೇಳುತ್ತೀರಿ. 7:45 ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಪಿ ಎಸ್ ವಸಂತ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಬಿತ್ತರಿಸುತ್ತೇವೆ. ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರು ನುಡಿಸಿರುವಂತಹ ವೀಣಾ ವಾದನವನ್ನು ನೀವು ಕೇಳ್ತೀರಿ. ರಾತ್ರಿ 10:30 ಎಂದಿನಂತೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ. ಸುಮಧುರವಾಗಿರುವಂತಹ ಕನ್ನಡ ಮತ್ತು ಹಿಂದಿ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರವಾಗಲಿವೆ.

ನಾಳೆ ಬುಧವಾರ. ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಸುಂದರ್ ರಾಮನ್ ಹಾಗೂ ಕೆಎಲ್ ಲಾವಣ್ಯ ಅವರುಗಳು ಹಾಡಿರುವ ಭಕ್ತಿ ಗೀತೆಗಳನ್ನು ಬಿತ್ತರಿಸುತ್ತೇವೆ. ಇನ್ನು ಬೆಳಿಗ್ಗೆ 6:30 ತುರುವನೂರು ಮಲ್ಲಿಕಾರ್ಜುನ MV ಅವರಿಂದ ಚಿಂತನಾ ಕೇಳಲಿದ್ದೀರಿ. 6:40 ದೇಶಭಕ್ತಿ ಗೀತೆಗಳು ಪ್ರಸಾರವಾಗಲಿವೆ. ಬೆಳಿಗ್ಗೆ 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ, ಈ ವಿಷಯದ ಕುರಿತಂತೆ ಬೆಂಗಳೂರಿನ ಸಿಡ್ಯಾಕ್ ಇಲ್ಲಿಯ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿಯ ಪ್ರಧಾನ ಸಂಶೋಧಕರು ಹಾಗೂ

0: ಸೈಂಟಿಸ್ಟ್ ಆಗಿರುವ ರಾಘವೇಂದ್ರ ಪಾಟೀಲ್ ಅವರು, ಇವರೊಂದಿಗೆ ನಿರ್ಮಲಾ ಎಸ್ ಅವರು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 8:30 ಇನ್ನೊಂದು ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ನಾಳಿನ ಈ ಕಾರ್ಯಕ್ರಮದಲ್ಲಿ ವೀಳ್ಯದೆಲೆ ಹಾಗೂ ಮುಟ್ಟಿದರೆ ಮುನಿ ಗಿಡದ ಔಷಧಿಯ ಗುಣಗಳ ಕುರಿತಂತೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ನಾರ್ವೆ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಗಾಯತ್ರಿ ಅವರು ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಬೆಳಗ್ಗೆ 8:50 ಕಗ್ಗದ ಸಿರಿ, ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ. ಆತ್ಮಹತ್ಯಾ ನಿಯಂತ್ರಣದ ಕುರಿತಂತೆ ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಸುಮನಾ ಬಿ ಅವರು ಮಾತನಾಡಲಿದ್ದಾರೆ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಕನ್ನಡಕಗಳ ಸೂಕ್ತ ಬಳಕೆ ಕುರಿತಂತೆ ಡಾಕ್ಟರ್ ಶೈಲಜಾ ಎಸ್ ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, ಪಿಎಂ ಅಗ್ರಿ ಕ್ಲಿನಿಕ್ ಹಾಗೂ ಅಗ್ರಿ ಬಿಸಿನೆಸ್ ಯೋಜನೆ ಕುರಿತಂತೆ ಮಂಜುಳಾ ಸುಬ್ರಹ್ಮಣ್ಯ ಅವರಿಂದ ಮಾಹಿತಿ ಕಾರ್ಯಕ್ರಮದಲ್ಲಿ ಸಿಗಲಿದೆ. ಇನ್ನು 2:40 ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ವೆಂಕಟ ಲಕ್ಷ್ಮಮ್ಮ. ಸಂಜೆ ಪ್ರಸಾರದಲ್ಲಿ 6:30 ನಾಳೆ ರಸವಾರ್ತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:51 ಕೃಷಿರಂಗ ಕಾರ್ಯಕ್ರಮ, ಪ್ರಾಣಿಗಳ ಚರ್ಮ ಹಾಗೂ ಉಣ್ಣೆಯ ಉಪಯೋಗ ಕುರಿತಂತೆ ಡಾಕ್ಟರ್ ಚಂದ್ರನಾಯಕ್ ಅವರೊಡನೆ ಸಂದರ್ಶನ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಘಗಳಿಂದ ಸೋಬಾನೆ ಪದಗಳು ಪ್ರಸಾರವಾಗಲಿವೆ. ನಾಳೆ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾ ಲೋಕ ಕಾರ್ಯಕ್ರಮ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ನಾಳೆ ಅಂತಾರಾಷ್ಟ್ರೀಯ ಅಥ್ಲೀಟ್ ಕೋಚ್ ಆಗಿರುವ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಎನ್ ಡಿ ಈಶಾನ್ ಅವರೊಡನೆ ಸಂವಾದ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಧನಂಜಯ್ ಹೆಗಡೆ ಅವರ ಗಾಯನ ರಾಗ್ ಛಾಯಾನಟ್ ಪ್ರಸಾರವಾಗಲಿದೆ. ತಬಲಾ ಸಾಥಿ ಪಂಡಿತ್ ರವೀಂದ್ರ ಯಾವಗಲ್ ಹಾಗೂ ಹಾರ್ಮೋನಿಯಂ ಸಾಥಿ ಉಮಾಕಾಂತ್ ಪುರಾಣಿಕ್ ಅವರುಗಳು. ಇನ್ನು ನಾಳೆ ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಎಂದಿನಂತೆ ಪ್ರಸಾರವಾಗಲಿದೆ. ಈ ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಕೆ ಇಂದಿರಾ, ಪ್ರಸಿದ್ಧ ಕಾದಂಬರಿಕಾರ್ತಿ, ಸರಳ ನಿರೂಪಣೆ, ಗಟ್ಟಿತನ, ವಿಷಯ, ವಸ್ತು, ಸಾಮಾಜಿಕ ಸಂಗತಿಗಳನ್ನು ಅವರು ಮುಟ್ಟುತ್ತಿದ್ದ ಪರಿ, ಇದೆಲ್ಲ ಅವರನ್ನು ವಿಶಿಷ್ಟವನ್ನಾಗಿಸಿತು. ಗೆಜ್ಜೆಪೂಜೆ, ಪಣಿಯಮ್ಮ, ಗಿರಿಬಾಲೆ ಇವೆಲ್ಲ ಚಲನಚಿತ್ರವಾದ ಅವರ ಕೃತಿಗಳು. ಎಂಕೆ ಇಂದಿರಾ ಅವರ ಧ್ವನಿಯನ್ನ ಆಲಿಸೋಣ.
3: ಸದಾನಂದ ಕಾದಂಬರಿ ಬರೀತಾ ಇದ್ದೆ ನಾನು. ಸದಾನಂದ ರಾಜು ಇಬ್ಬರೂ ಬೊಂಬಾಯಿ ಹೊರಡ್ತಾರೆ. ಬೊಂಬಾಯಿ ಹೊರಟಾಗ ಇವನು ಮಂಗಳೂರಿಗೆ ಬರ್ತಾನೆ. ಯಾರು ಸದಾನಂದ? ಮಂಗಳೂರಿಗೆ ಬಂದು ಅಲ್ಲಿಂದವೇ ಬೊಂಬಾಯಿಗೆ ಹೊರಡ್ತಾನೆ. ಅವನು ಟ್ರೈನ್ನೆಲ್ಲ ಹೊರಡ್ತಾನೆ. ಆವಾಗ ಹೊರಟಾಗ ಹಾಗೆ ಬರೆದಿದ್ದೆ ನಾನು, ಬರ್ಕೊಂಡು ಹೋಗಿದ್ದೆ. ನಮ್ಮ ಯಜಮಾನರು ಪಕ್ಕದಲ್ಲೇ ಮಲ್ಕೊಂಡಿದ್ರು. ಅವರು ಇದೇನು ಈಗ ಮಂಗಳೂರಿಗೆ ಬಂದು ಹೊರಡಬೇಕಾದಿಲ್ಲ, ಕನ್ನನೂರ ಮುಖಾಂತರ ಹೋದ್ರೆ ತುಂಬ ಹತ್ತಿರ ಬೊಂಬಾಯಿ, ನೀನು ತಪ್ಪು ಬರೆದಿದ್ದೀಯಾ ಅಂತ ನಮ್ಮ ಯಜಮಾನರು ಹೇಳಿದ್ರು. ವಾಸ್ತವವಾಗಿ ನನಗೆ ಅದು ಗೊತ್ತಿರಲಿಲ್ಲ. ಅದಕ್ಕೆ ಪರವಾಗಿಲ್ಲ ಬಿಡಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದೆ. ಮುಂದಿನ ಪುಟದಲ್ಲೇ ಅವರಿಬ್ಬರು ಬೊಂಬಾಯಿಗೆ ಹೋಗೋದು ಇದು ಬಂತು. ಆವಾಗ ರಾಜು ರೈಲಿನಲ್ಲಿ ಕೂತ್ಕೊಂಡಾಗ ಕೇಳ್ತಾನೆ, ಎಲ್ಲ ಸೀದಾ ಕನ್ನನವ್ರ ಮುಖಾಂತರ ಹೋಗಿದ್ದು ನಿಮಗೆ ಚಾರ್ಜು ಕಡಿಮೆ ಆಗ್ತಿತ್ತು, ಹೊಟ್ಟೆನೋ ಆಗ್ತಿತ್ತು, ಸ್ವಲ್ಪ ಬೇಗ ಸೇರ್ತಾ ಇದ್ದೆ, ಯಾಕೆ ಮಂಗಳೂರಿಗೆ ಬಂದು ನೀವು ಹೋಗ್ತಾ ಇದ್ದೀರಿ ಹಾಗೆ ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನನ್ನ ಸ್ನೇಹಿತ ಇಲ್ಲಿದ್ದಾನೆ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ನಮ್ಮ ಪಬ್ಲಿಷರು ಒಬ್ಬಿದ್ದಾನೆ ಇಲ್ಲಿ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಹೀಗೆ ಹೋಗೋಣ ಅಂತ ಹೀಗೆ ಬಂದೆ. ಅಷ್ಟೇ ಹೊತ್ತು ಇನ್ನೇನಿಲ್ಲ, ನಾನು ಯಾವಾಗಲೂ ಸಾಮಾನ್ಯ ಕನ್ನನವ್ರ ಮುಖಾಂತರನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ತಿಪ್ಪೆ ಸಾರಿಸಿ ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಯಜಮಾನರಿಗೆ ಆಶ್ಚರ್ಯ ಆಯಿತು, ಏನು ಹೆಂಗಸಲ್ ಮಾಡಿಬಿಟ್ಟೆಲ್ಲ ನೀನು ಹಾಗೆ ಅಂತ ಹೇಳಿ. ಹಾಗೆ ಅಕಸ್ಮಾತ್ ಏನಾದ್ರು ಒಂದು ನನಗೆ ಅಕಸ್ಮಾತ್ ಮರೆತು ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ಮುಂದೆ ನಾನು ಅದರಲ್ಲೇ ತಿದ್ದಿಬಿಡ್ತೇನೆ ಹೊರತು ಹೊಡೆದು ಅಳಿಸಿ ತಿದ್ದಿ ಹರಿದು ಅದೆಲ್ಲ ಮಾಡೋ ಪದ್ಧತಿನೇ ಇಲ್ಲ. ಯಾವ ಕಾದಂಬರಿನೂ ಮಾಡಿಲ್ಲ ಇದುವರೆಗೆ. 62 ಪುಸ್ತಕದಲ್ಲಿ ಪತ್ರಿಕೆಯವ್ರು ಬರೀತಾರೆ ಇಂಥದ್ದು ಕಳಿಸಿ ಇಂಥದ್ದು ಸುಖ ಅಂತಾನೆ ದುರಂತಾನೆ ಏನೋ ಒಂದು ಕಳಿಸಿ ಪುಟ ಅಂತ ಅಷ್ಟೇ ಪುಟ್ಟ ಸರಿಯಾಗಿ ಮುಗಿದಿರುತ್ತೆ ನನ್ನ ಸರಿಯಾಗಿ.
4: ನಾನು ಮಲೆನಾಡಿನಲ್ಲಿ ಅಂದರೆ ನನ್ನ ತವ್ರ ಮನೆ ಒಳಗೆ ಸುಮಾರು 16 ವರ್ಷಗಳವರೆಗೆ ಅಲ್ಲೇ ಇದ್ದೆ. ಅಲ್ಲಿಯವರೆಗೆ ನನ್ನ ಒಂದು ಸುಮ್ಮನೆ ಸೀಮಿತವಾಗಿ ಇಟ್ಕೊಂಡಿದೆ ಹೊತ್ತು ನನಗೆ ಬೇಕಾದಷ್ಟು ಬರೆಯೋದು ಬೇಕಾದಷ್ಟು ಇದೆ. ಆದರೆ ಮಲೆನಾಡಿನ ಜನಜೀವನ ಅಲ್ಲಿ ಭಾಷೆ ಕೆಲವರು ಮಲೆನಾಡ ಭಾಷೆನೇ ಕೆಲವರಿಗೆ ಅರ್ಥವಾಗಲ್ಲ. ಈ ಮೊನ್ನೆ ಕೂಡ ಅದೇ ಅಂತೂ ಗೊತ್ತಾಗಲ್ಲ. ಅದನ್ನು ಸುಮ್ಮನೆ ಬರ್ಕೊಂಡು ಹೋಗಿದ್ದರಿಂದ ಅದು ಕೆಲವರಿಗೆ ಅರ್ಥವಾಗದೆ ಹೋಗಬಹುದು.
3: ಶ್ರೀಮಂತರಿಂದ ಹೇಳಿದ್ರೆ ಬಡವರ ಕೊನೆಯ ತನಕನು ಎಲ್ಲರೂ ಪ್ರತಿಯೊಂದು ಕುಟುಂಬದ್ದು ಯಾರ್ಯಾರು ಯಾವ್ಯಾವ ಥರ ಭಾವನೆ ಅದು ಜಾತೀಯತೆ ಕೆಲವು ಕಡೆ ಇದೆಯಲ್ಲ ಅದರಲ್ಲಿ ಯಾವ್ಯಾವ ಥರ ಇತ್ತು ಅಂಥದ್ದು ಎಷ್ಟೋ ಘಟನೆಗಳು ಈಗ ಈಗಿನ ಜನಗಳಿಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೆದಿದೆ. ಕಣ್ಣು ಮುಂದೆ ನಡೆದಿದ್ದನ್ನು ಸತ್ಯವಾದ್ದನ್ನೇ ಬರೀಬೇಕು. ಸಾಹಿತ್ಯ ಅಂದರೆ ಕನ್ನಡ ಒಂದು ಓದಿ ಬರೆದ್ಬಿಟ್ರೆ ಸಾಹಿತ್ಯ ಆಗಲ್ಲ. ಸಾಹಿತ್ಯದ ಎಲ್ಲ ಪ್ರಕಾರಗಳು ಗೊತ್ತಿರಬೇಕು. ಅದಕ್ಕೋಸ್ಕರವಾಗಿ ನಾನು ನಾನಾ ವಿಧವಾದ ಕಾದಂಬರಿಗಳನ್ನು ಬರೆದಿದ್ದೇನೆ. ಆದರೂ ಕೂಡ ಮಲೆನಾಡಿನ ಸಮಗ್ರ ಜೀವನ ಬರೆಯೋಣ ಅಂತ. ಈಗ ಕೆವಿ ಪುಟ್ಟಪ್ಪರು ಮಲೆಗಳಲ್ಲಿ ಮದುಮಗಳು ಬರೆದಿದ್ದಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡೆ ಇದ್ದಾರೆ. ಶಿವರಾಮ್ ಕಾರಂತರು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೆದಿದ್ದಾರೆ. ಆಯಾ ಪ್ರಾಂತ್ಯದವರು ಅಷ್ಟೇ ಬರೆದಿದ್ದಾರೆ. ನಾನು ಹಾಗಲ್ಲ. ಮಲೆನಾಡಿಂದ ಆದರೂ ಕೂಡ ಮಲೆನಾಡಿನಲ್ಲಿ ಎಷ್ಟು ಶಾಖೋಪಶಾಖೆಗಳಿದೆ ಅನ್ನೋದು ಜೀವನದಲ್ಲಿ ಅದನ್ನು ನಿಜವಾಗಿ ಇಂದಿನ ಜನಾಂಗ ತಿಳ್ಕೊಬೇಕು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ದು ಪ್ರಸಿದ್ಧ ಕಾದಂಬರಿ ಕಾರ್ತಿ ಎಂಕೆ ಇಂದಿರಾ ಅವರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ದೇಶಸ್ಯ ಆತ್ಮಾನಂ ಪೂರ್ವೋತ್ತರ ಭಾರತಸ್ಯ ಚ ಸಾಂಸ್ಕೃತಿಕ ಚೈತನ್ಯಂ ಸಮಗ್ರ ರಾಷ್ಟ್ರೇ ಪ್ರಸಾರಯತ್. ಅಪರಸ್ಮಿನ್ ಸಂದೇಶ ಉಪರಾಷ್ಟ್ರಪತಿನ ರಾಧಾಕೃಷ್ಣ ನಿತ್ಯಮುನಾ ನ್ಯರೂಪಯತ ಯತ್ ಸ್ವೀಯೇನ ಆತ್ಮಸ್ಪರ್ಶಿನ ಸಂಗೀತೇನ ಓಜಸ್ವಿಭಿ ಶಬ್ದೈಶ್ಚ ಡಾಕ್ಟರ್ ಹಜಾರಿಕಾ ಅಸಮಸ್ಯ ಪೂರ್ವೋತ್ತರ ಭಾರತಸ್ಯ ಅಥ ಚ ವಿಶಾಲ ಮಾನವ ಸಂವೇದನಾನಾಂ ಜೀವಂತರೂಪಂ ಸಂಗೀತಬದ್ಧಂ ಅಕರೋತ್. ಬಾಂಬೆ ಉಚ್ಚ ನ್ಯಾಯಾಲಯನ ಅದ್ಯ ಪ್ರಧಾನಮಂತ್ರಿಣಂ ನರೇಂದ್ರ ಮೋದಿನಂ ಪ್ರತಿ ನವದಶೋತ್ತರ ದ್ವಿಸಹಸ್ರತಮೇ ವರ್ಷೆ ಪ್ರದತ್ತಂ ವಕ್ತವ್ಯಂ ಸಂಬದ್ಧೆ ಮಾನಹಾನಿ ಪ್ರಕರಣೆ ಕಾಂಗ್ರೆಸ್ ಸಾಂಸದಸ್ಯ ರಾಹುಲ ಗಾಂಧಿನಃ ವಿರುದ್ಧಂ ಪ್ರತ್ಯಾಖ್ಯಾಪಿತಸ್ಯ ಸಮಾಹ್ವಾನ ಪತ್ರಸ್ಯ ನಿರಸ್ತೀಕರಣಂ ನಿರಾಕೃತಂ. ನ್ಯಾಯಮೂರ್ತಿನಃ ಎನ್ ಆರ್ ಬೋರ್ಕರ್ ಇತ್ಯಸ್ಯ ಏಕಲಪೀಠೇನ ರಾಹುಲ್ ಗಾಂಧಿನಃ ಸಾ ಯಾಚಿಕಾ ನಿರಸ್ತೀಕೃತಾ ಯಸ್ಯಾಂ ತೇನ ಸ್ವವಿರುದ್ಧಂ ನ್ಯಾಯಾಲಯೇನ ಪ್ರಾರಬ್ಧಸ್ಯ ಕಾರ್ಯಾಚರಣೆಯ ಆದೇಶಃ ಆಕ್ಷಿಪ್ತಃ ಆಸೀತ್. ತಥಾಪಿ ಉಚ್ಚ ನ್ಯಾಯಾಲಯೇನ ಏಕವಿಂಶತ್ಯುತ್ತರ ದ್ವಿಸಹಸ್ರತಮೇ ವರ್ಷೆ ಪ್ರದತ್ತಃ ಸ್ವಸ್ಯ ಸಹ ನಿರ್ದೇಶಃ ಯಥಾವತ್ ಸ್ಥಾಪಿತಃ ಯಸ್ಯಾಂತರ್ಗತಂ ದಂಡಾಧಿಕಾರಿಣಃ ಪುರತಃ ಶ್ರವಣಂ ಷಟ್ ಸಪ್ತಾಹಂ ಯಾವತ್ ಸ್ಥಗಿತಂ ಆಸೀತ್. ರಕ್ಷಾಮಂತ್ರಿ ರಾಜನಾಥ ಸಿಂಹ ಅದ್ಯ ತ್ರಿದಿವಸೀಯ ಶ್ರೀಲಂಕಾ ಯಾತ್ರಾಯೈ ಕೊಲಂಬೋ ನಗರಂ ಸಂಪ್ರಾಪ್ತವಾನ್. ತಸ್ಯ ಯಾತ್ರಾ ಭಾರತ ಶ್ರೀಲಂಕಯೋಃ ಮಧ್ಯೆ ದ್ವಿಪಕ್ಷೀಯ ರಕ್ಷಾ ಸಹಕಾರಸ್ಯ ಸಾಮುದ್ರಿಕ ಸಹಕಾರಸ್ಯ ಸುದೃಢೀಕರಣೋದ್ದೇಶ್ಯೇನ ಆಯೋಜಿತಾ ಅಸ್ತಿ. ಶ್ರೀಲಂಕಾಯಾಃ ಭಂಡಾರ ನಾಯಕಿ ಅಂತಾರಾಷ್ಟ್ರೀಯ ವಿಮಾನಸ್ಥಾನಕ್ಕೆ ಶ್ರೀ ಸಿಂಹಸ್ಯ ಶ್ರೀಲಂಕಾಯಾಃ ಉಪರಕ್ಷಾಮಂತ್ರಿ ಅರುಣಾ ಜಯಶೇಖರಃ ಶ್ರೀಲಂಕಾಯಾಂ ಭಾರತಸ್ಯ ಉಚ್ಚಾಯುಕ್ತಃ ಸಂತೋಷ ಝಾಃ ಚ ಹಾರ್ದಂ ಸ್ವಾಗತಂ ಕೃತವಂತೌ. ಅಹಮದಾಬಾದೆ ಅನುಷ್ಠೀಯಮಾನಾಯಾಃ ವಿಶ್ವ ದಿವ್ಯಾಂಗ ಧನುರ್ ಕ್ರೀಡಾಯಾಃ ತೃತೀಯ ಚರಣಸ್ಯ ಉಪಾಂತಿಮೇ ದಿವಸೆ ಭಾರತೀಯ ಧನುರ್ಧರೈಃ ತ್ರೀಣಿ ಪದಕಾನಿ ಹಸ್ತಗತಾನಿ ಕೃತಾನಿ ಇತಿ ವಾರ್ತಾಃ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಅವಲೋಕನ ವಿಷಯ ಸುಸ್ಥಿರ ಗ್ರಾಮಗಳ ಯೋಜನೆಯ ಮೂಲಕ ಅಭಿವೃದ್ಧಿಯ ಹಾದಿಯಲ್ಲಿ ದೇಶದ ಗಡಿಗ್ರಾಮಗಳು. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಭಾರತದ ಅಂತಾರಾಷ್ಟ್ರೀಯ ಗಡಿ ಪ್ರದೇಶಗಳಲ್ಲಿನ ಗ್ರಾಮಗಳನ್ನು ದೇಶದ ಅತ್ಯಂತ ಮೊದಲನೆಯ ಹಾಗೂ ಆಯಕಟ್ಟಿನ ಸಮುದಾಯಗಳನ್ನಾಗಿ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಸುಸ್ಥಿರ ಗ್ರಾಮಗಳ ಕಾರ್ಯಕ್ರಮವು ಮಹತ್ವದ ಮೈಲಿಗಲ್ಲಾಗಿದೆ. ಭೌಗೋಳಿಕವಾಗಿ ದುರ್ಗಮವಾಗಿರುವ ಜೊತೆಗೆ ಮೂಲಸೌಕರ್ಯಗಳ ಕೊರತೆ ಹಾಗೂ ನಿರುದ್ಯೋಗದಿಂದಾಗಿ ಗಡಿಗ್ರಾಮಗಳಿಂದ ಜನರು ನಗರಗಳಿಗೆ ವಲಸೆ ಹೋಗುತ್ತಿರುವುದು ಹಲವು ದಶಕಗಳ ಸಮಸ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗಡಿಭಾಗದ ಜನರೇ ದೇಶದ ರಕ್ಷಣೆಯ ಪ್ರಥಮ ಕಾವಲುಗಾರರು ಮತ್ತು ಸೇನೆಯ ಕಣ್ಣು ಕಿವಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಅವರನ್ನು ಸಾಮಾಜಿಕವಾಗಿ, ಡಿಜಿಟಲ್ ಆಗಿ ಮತ್ತು ಆರ್ಥಿಕವಾಗಿ ಸಶಕ್ತಗೊಳಿಸಲು ಈ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಭಾರತವು ಸುಮಾರು 15,000 ಕಿಲೋಮೀಟರ್ಗೂ ಹೆಚ್ಚಿನ ಅಂತಾರಾಷ್ಟ್ರೀಯ ಭೂಗಡಿಯನ್ನು ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮ್ಯಾನ್ಮಾರ್, ಭೂತಾನ್ ಮತ್ತು ಅಫ್ಘಾನಿಸ್ತಾನಗಳೊಂದಿಗೆ ಹಂಚಿಕೊಂಡಿದೆ. 1999ರ ಕಾರ್ಗಿಲ್ ನುಸುಳುಕೋರರ ಸುಳಿವನ್ನು ಸೇನೆಗಿಂತ ಮೊದಲು ನೀಡಿದ್ದು ಇದೇ ಗಡಿವಾಸಿಗಳು ಎಂಬುದು ಗಡಿ ಪ್ರದೇಶಗಳ ಸಮುದಾಯಗಳು ದೇಶದ ಭದ್ರತೆಗೆ ಎಷ್ಟು ಪ್ರಮುಖ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ದಿಸೆಯಲ್ಲಿ 1980ರ ದಶಕದಲ್ಲಿ ಆರಂಭವಾದ ಗಡಿ ಪ್ರದೇಶ ಅಭಿವೃದ್ಧಿ ಯೋಜನೆಯ ಯಶಸ್ವಿ ಅನುಭವದ ಆಧಾರದ ಮೇಲೆ ಈಗಿನ ವೈಬ್ರೆಂಟ್ ವಿಲೇಜಸ್ ಯೋಜನೆ ಮೂಲಕ ಆಯ್ಕೆ ಮಾಡಿದ ಗಡಿಗ್ರಾಮಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಸೌಲಭ್ಯವನ್ನು ತಲುಪಿಸುವ ನಿಟ್ಟಿನಲ್ಲಿ ಆದ್ಯತೆಯ ಮೇರೆಗೆ ಕೆಲಸ ಮಾಡಲಾಗುತ್ತಿದೆ. ಈ ಯೋಜನೆಯನ್ನು 2 ಪ್ರಮುಖ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಮೊದಲ ಹಂತವಾದ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ 1 ಅನ್ನು 2023ರಲ್ಲಿ ಅರುಣಾಚಲ ಪ್ರದೇಶದ ಅತ್ಯಂತ ಪೂರ್ವದ ಗಡಿಗ್ರಾಮವಾದ ಕಿಬಿಥೋದಲ್ಲಿ ಅಧಿಕೃತವಾಗಿ ಚಾಲನೆಗೊಳಿಸಲಾಯಿತು. 1962ರ ಭಾರತ ಚೀನಾ ಯುದ್ಧದ ನೆನಪುಗಳನ್ನು ಹೊತ್ತಿರುವ ಈ ಪ್ರದೇಶದಿಂದ ಯೋಜನೆಯನ್ನು ಆರಂಭಿಸಿದ್ದು ಗಡಿಭಾಗದ ತುದಿಗೆ ಅಭಿವೃದ್ಧಿಯನ್ನು ತಲುಪಿಸುವ ಸರ್ಕಾರದ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ. ಉತ್ತರ ಗಡಿಭಾಗದ ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ 5 ಗಡಿಗ್ರಾಮಗಳಲ್ಲಿ ಮೂಲಸೌಕರ್ಯ, ಹವಾಮಾನ ವೈಪರೀತ್ಯ ತಡೆಯುವಂತಹ ರಸ್ತೆಗಳು, ಸೇತುವೆಗಳು, ವಿದ್ಯುತ್, ಕುಡಿಯುವ ನೀರು ಮತ್ತು ಸಂಪರ್ಕ ಜಾಲವನ್ನು ವಿಸ್ತರಿಸಲು ಈ ಹಂತದಲ್ಲಿ ಆದ್ಯತೆ ನೀಡಲಾಗಿದೆ. ಇದರ ಯಶಸ್ಸಿನ ನಂತರ ದೇಶದ ಉಳಿದ ಎಲ್ಲಾ ಅಂತಾರಾಷ್ಟೀಯ ಗಡಿಗ್ರಾಮಗಳಿಗೂ ಈ ಮಾದರಿಯನ್ನು ವಿಸ್ತರಿಸುವ ಉದ್ದೇಶದಿಂದ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ

ಟು ಅನ್ನು ಅನುಮೋದಿಸಲಾಗಿದೆ. ಅಸ್ಸಾಂ ಸಿಲ್ಚಾರ್ ಬಳಿಯ ನಾಥನ್ಪುರದಲ್ಲಿ ಚಾಲನೆ ಪಡೆದ ಈ ಎರಡನೇ ಹಂತವು ಗೃಹ ಸಚಿವಾಲಯದ ಸಂಪೂರ್ಣ ಕೇಂದ್ರ ವಲಯ ಯೋಜನೆಯಾಗಿ ಜಾರಿಯಲ್ಲಿತ್ತು. ಅಸ್ಸಾಂ, ಬಿಹಾರ, ಗುಜರಾತ್, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಪಂಜಾಬ್, ರಾಜಸ್ಥಾನ, ತ್ರಿಪುರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಕಾಶ್ಮೀರ ಸೇರಿದಂತೆ 15 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ಗಡಿಬ್ಲಾಕ್ಗಳಲ್ಲಿನ ಸಾವಿರಾರು ಗ್ರಾಮಗಳನ್ನು ಒಳಗೊಂಡಿದೆ. ಈ ಹಂತದಲ್ಲಿ ಗಡಿ ಅಪರಾಧಗಳನ್ನು ತಡೆಯುವುದು ಮತ್ತು ತಡೆಗೋಡೆಯಂತಿರುವ ಸುಭದ್ರ ಗಡಿ ಸಮುದಾಯಗಳನ್ನು ನಿರ್ಮಿಸುವುದಕ್ಕೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯಡಿ ಗಡಿ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆಗೆ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡಲು ಹಬ್ ಮತ್ತು ಸ್ಪೋಕ್ ಮಾದರಿಯಲ್ಲಿ ಜೀವನಾಧಾರ ಚಟುವಟಿಕೆಗಳನ್ನು ಉತ್ತೇಜಿಸಲಾಗುತ್ತಿದೆ. ಒಂದು ಬ್ಲಾಕ್ ಒಂದು ಉತ್ಪನ್ನ ಪರಿಕಲ್ಪನೆಯಡಿ ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ, ಸಣ್ಣ ಉದ್ದಿಮೆಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರ ಸಂಘಗಳ ಮೂಲಕ ಯುವಕರು ಮತ್ತು ಮಹಿಳೆಯರಿಗೆ ಸ್ವಾವಲಂಬನೆ ಒದಗಿಸಲಾಗುತ್ತಿದೆ. ಇದರ ಜೊತೆಗೆ ಪ್ರೇಕ್ಷಣೀಯ ತಾಣಗಳು, ಸಾಹಸ ಪ್ರವಾಸೋದ್ಯಮ, ಪರಿಸರ ರೆಸಾರ್ಟ್ಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ನಿರ್ಮಿಸುವ ಮೂಲಕ ಪ್ರವಾಸೋದ್ಯಮವನ್ನು ಆದಾಯದ ಪ್ರಮುಖ ಮೂಲವನ್ನಾಗಿ ಬೆಳೆಸಲಾಗುತ್ತಿದೆ. ಗಡಿಯಲ್ಲಿ ನಿಯೋಜನೆಗೊಂಡಿರುವ ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ನಂತಹ ಭದ್ರತಾ ಪಡೆಗಳು ಸ್ಥಳೀಯ ರೈತರಿಂದಲೇ ಅಗತ್ಯ ಧಾನ್ಯ, ಹಾಲು, ತರಕಾರಿ ಮತ್ತು ಮೊಟ್ಟೆಗಳನ್ನು ನೇರವಾಗಿ ಖರೀದಿಸುತ್ತಿರುವುದು ಗಡಿವಾಸಿಗಳಿಗೆ ಮನೆಬಾಗಿಲಲ್ಲೇ ಸ್ಥಿರ ಮಾರುಕಟ್ಟೆ ಒದಗಿಸಿದೆ. ಇದರ ಜೊತೆಗೆ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮದಡಿ ದೇಶದ ನಾನಾ ಭಾಗಗಳ 100 ಯುವ ಸ್ವಯಂ ಸೇವಕರು ಗಡಿಗ್ರಾಮಗಳಲ್ಲಿ ವಾಸ್ತವ್ಯ ಹೂಡಿ ಸ್ಥಳೀಯ ಜನರೊಂದಿಗೆ ಸಾಂಸ್ಕೃತಿಕ ವಿನಿಮಯ ಮತ್ತು ಸಮುದಾಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ರಸ್ತೆ ಸಂಪರ್ಕ, ಸ್ಮಾರ್ಟ್ ತರಗತಿಗಳು, ಆಸ್ಪತ್ರೆಗಳು, ಮೊಬೈಲ್ ಟವರ್ಗಳು ಹಾಗೂ ಡಿಜಿಟಲ್ ಸೇವೆಗಳು ಗಡಿಗ್ರಾಮಗಳನ್ನು ತಲುಪುತ್ತಿರುವುದರಿಂದ ಪ್ರತ್ಯೇಕತೆಯ ಭಾವನೆ ದೂರವಾಗುತ್ತಿದೆ. ಗಡಿಭಾಗದಲ್ಲಿ ಸುಧಾರಿಸುತ್ತಿರುವ ಈ ಮೂಲಸೌಕರ್ಯ ಹಾಗೂ ಜೀವನ ಮಟ್ಟದ ಫಲವಾಗಿ ಅರುಣಾಚಲ ಪ್ರದೇಶದ ಕುರುಂಗ್, ಕುಮೆ, ದಿಬಾಂಗ್ ವ್ಯಾಲಿ ಮತ್ತು ಶಿ ಯೋಮಿ ಜಿಲ್ಲೆಗಳ ಗಡಿಗ್ರಾಮಗಳಲ್ಲಿ ಹಿಂದೆ ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗಿದ್ದ ಕುಟುಂಬಗಳು ಮತ್ತೆ ತಮ್ಮ ತವರು ಗ್ರಾಮಗಳಿಗೆ ಹಿಂತಿರುಗುತ್ತಿವೆ. ಆದ್ದರಿಂದ ಸುಭದ್ರ, ಸ್ವಾವಲಂಬಿ ಹಾಗೂ ಅಭಿವೃದ್ಧಿ ಹೊಂದಿದ ಗಡಿ ಸಮುದಾಯಗಳನ್ನು ನಿರ್ಮಿಸುವ ಮೂಲಕ 2047 ವೇಳೆಗೆ ವಿಕಸಿತ ಭಾರತದ ಕನಸನ್ನು ನನಸು ಮಾಡಲು ಈ ಸುಸ್ಥಿರ ಗ್ರಾಮಗಳ ಯೋಜನೆ ಸದೃಢ ಅಡಿಪಾಯ ಹಾಕುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳು. ಮಂಜುಳಾ ಎನ್ ಎಂಬ 51 ವರ್ಷದ ಮಹಿಳೆ ಆಗಸ್ಟ್ 31ರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾಳೆ. ಎತ್ತರ ಸುಮಾರು 5 ಅಡಿ, ಗೌರವರ್ಣ ಸಾಧಾರಣ ಮೈಕಟ್ಟು ಹೊಂದಿರುತ್ತಾಳೆ. ಇನ್ನು ರೇವಣ್ಣ ಎಂಬ 63 ವರ್ಷದ ವ್ಯಕ್ತಿ ಆಗಸ್ಟ್ 29ರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಎತ್ತರ ಸುಮಾರು 5 ಅಡಿ, ಕೋಲು ಮುಖ ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು. ಈ ಎಲ್ಲ ವ್ಯಕ್ತಿಗಳ ಪತ್ತೆಯಾದಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ನೀವು ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಓ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
6: ಬನ್ನಿ ಕನ್ನಡ ನಾಡಿಗೆ, ಚೆಲುವು ಹರಡಿದ ಬೀಡಿಗೆ.
7: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಲ್ ನೀನೋ ಹಿನ್ನೆಲೆ, ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾಕ್ಟರ್ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಎಸ್ಆರ್ಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನೀನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರುಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ, ರಾಗಿ ಬಿತ್ತನೆ ಪ್ರದೇಶವೂ ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಆಹಾರ ಮತ್ತು ಔಷಧಿಗಳನ್ನು ಖರೀದಿಸುವ ಮೊದಲು ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಈವರೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಹಾರ ಮತ್ತು ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಇಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಬೆಂಗಳೂರಿನ ಆಹಾರ ಸಂಗ್ರಹಣೆ ಮತ್ತು ಸರಬರಾಜು ಘಟಕಗಳಲ್ಲಿ ದಾಳಿ ನಡೆಸಿ ಸುಮಾರು 1,40,00,000 ರೂಪಾಯಿ ಅಧಿಕ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಬ್ರ್ಯಾಂಡ್ ಮಾಡಲಾದ ಆಹಾರ ಉತ್ಪನ್ನಗಳು ಹಾಗೂ ಔಷಧಿಗಳನ್ನು ವಶಪಡಿಸಿಕೊಂಡಿದೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸ್ಥಿತಿಯಲ್ಲಿ 6,000 ಕ್ಯೂಸೆಕ್ ನೀರು ಹರಿಸುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ಕುಳಿತು ಆದೇಶ ನೀಡುವ ಪ್ರಾಧಿಕಾರಗಳ ಕಾರ್ಯವೈಖರಿಯನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇಸ್ರೋ ಸಾಧನೆ ದೇಶದ ಹೆಮ್ಮೆಯಾಗಿದ್ದು, ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರಂ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಜಿಎಸ್ಎಲ್ವಿ F-17 EOS-5 ಉಡಾವಣೆ ಹಿನ್ನೆಲೆಯಲ್ಲಿ ಇಂದು ಇಸ್ರೋ ಅಧ್ಯಕ್ಷ ಹಾಗೂ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಡಾ ವಿ ನಾರಾಯಣನ್ ಅವರನ್ನು ಸಚಿವರು ಅಭಿನಂದಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಇಸ್ರೋ ಅಧ್ಯಕ್ಷರನ್ನು ಹಾಗೂ ಇಡೀ ತಂಡದ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇಸ್ರೋ ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳಕ್ಕೆ ಇಟಲಿಯ ರಾಯಭಾರಿಯಾಗಿರುವ ಆಂಟೋನಿಯಾ ಬಾರ್ತೋಲಿ ಹಾಗೂ ಬೆಂಗಳೂರಿನ ಇಟಲಿ ಕಾನ್ಸುಲ್ ಜನರಲ್ ಜಿಯಾಂಡೋ ಮೆನಾಕೊ ಮಿಲಾನೋ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಬೆಂಗಳೂರಿನ ಹೊರಭಾಗದಲ್ಲಿ ಕೃಷಿ, ಆಹಾರ ಮತ್ತು ತ್ಯಾಜ್ಯದಿಂದ ಇಂಧನ ತಯಾರಿಸುವ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವುದು, ಸಮಗ್ರ ಮತ್ತು ಸಮರ್ಥ ನಗರ ಸಂಚಾರ ನಿರ್ವಹಣೆಗಾಗಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಇಟಲಿಯ ಕಂಪನಿಗಳ ಸೇವೆಗಳನ್ನು ಸಾರಿಗೆ ಕ್ಷೇತ್ರದಲ್ಲಿ ಬಲಗೊಳಿಸಿಕೊಳ್ಳುವಂತೆ ಪ್ರಸ್ತಾಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸುವ ಹಾಗೂ ಭವಿಷ್ಯದ ನಗರೀಕರಣಕ್ಕೆ ತಕ್ಕಂತೆ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸುವ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ನಗರ ಭೂ ಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸುಗಮ ಜನಸಂಚಾರ, ವೇಗದ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನವೀನ ಸಾರಿಗೆ ವ್ಯವಸ್ಥೆಗಳನ್ನು ಅಳವಡಿಸುವ ಕುರಿತು ಚರ್ಚಿಸಲಾಯಿತು. ಮೆಟ್ರೋ, ಬಸ್, ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಮೇಲೆ ಉತ್ತಮ ಸಮನ್ವಯ ಮತ್ತು ಸಂಪರ್ಕ ಕಲ್ಪಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ಬಳಿಕ ಅವರು ಮೈಸೂರಿನಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಂತಾರಾಷ್ಟೀಯ ದರ್ಜೆಯ ಚಿತ್ರನಗರಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೇ ಮೊದಲ ಬಾರಿಗೆ ಪ್ರವಾಸೋದ್ಯಮ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಸಂಸ್ಥೆಗಳು, ಉದ್ಯಮಿಗಳು ಹಾಗೂ ವ್ಯಕ್ತಿಗಳನ್ನು ಗುರುತಿಸಲು ಕರ್ನಾಟಕ ಟೂರಿಸಂ ಅವಾರ್ಡ್ಸ್ 2026 ಆಯೋಜಿಸಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇದೇ 17ರವರೆಗೆ ನಾಮನಿರ್ದೇಶನಕ್ಕೆ ಅರ್ಜಿ ಸಲ್ಲಿಸಬಹುದು. ಇದೇ 27ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಲಿದೆ. ಪ್ರಶಸ್ತಿಗಳ ಆಯ್ಕೆಗೆ ಉದ್ಯಮ ಕ್ಷೇತ್ರದ ಹಿರಿಯರು, ವಿಷಯ ತಜ್ಞರು ಹಾಗೂ ಸಂಬಂಧಿತ ಪ್ರತಿನಿಧಿಗಳನ್ನು ಒಳಗೊಂಡ ಸ್ವತಂತ್ರ ಸ್ಕ್ರೀನಿಂಗ್ ಸಮಿತಿ ಕಾರ್ಯನಿರ್ವಹಿಸಲಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ವಾಹನ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಚಾರ ನಿರ್ಬಂಧಗಳನ್ನು ಜಾರಿಗೊಳಿಸಿದ ಬಳಿಕ ಬಿಜಿಎಸ್ ಫ್ಲೈಓವರ್, ಪೀಣ್ಯ ಫ್ಲೈಓವರ್ ಮತ್ತು ಡಬಲ್ ಡೆಕ್ಕರ್ ಫ್ಲೈಓವರ್ಗಳಲ್ಲಿ ಸಂಚಾರವು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುತ್ತಿರುವುದು ಕಂಡುಬರುತ್ತಿದೆ ಎಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಸರಕು ವಾಹನಗಳಿಗೆ ನಿರ್ಬಂಧ ಮುಂದುವರಿಯಲಿದೆ. ಇದೇ 11ರಿಂದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಕಾರಿಡಾರ್ನಲ್ಲೂ ಹಂತ ಹಂತವಾಗಿ ನಿರ್ಬಂಧ ಜಾರಿಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇಂದು ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಸೆಲ್ ಹಂಚಿಕೊಳ್ಳುತ್ತಿದ್ದ ಪ್ರತಾಪ್ ಮೊದಲನೇ ಆರೋಪಿಯಾದರೆ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿ ಎಂದು ಪರಿಗಣಿಸಲಾಗಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಸಿಐಡಿ 3ನೇ ನೋಟಿಸ್ ಜಾರಿ ಮಾಡಿದೆ. ಪದೇ ಪದೇ ಸಮನ್ಸ್ ಜಾರಿ ಮಾಡಿದರೂ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲು ಪೊಲೀಸರು ಸಿದ್ದತೆ ನಡೆಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ಮುಂದುವರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಿ ವಾಹನಗಳ ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿದೆ. ಸಫಾರಿ ವಾಹನಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಜೊತೆಗೆ ವನ್ಯಜೀವಿಗಳ ಚಲನವಲನದ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ವಾಹನಗಳು ಸಂಚರಿಸುವ ಮಾರ್ಗ, ವೇಗ ಸೇರಿದಂತೆ ವಿವಿಧ ಮಾಹಿತಿಯನ್ನು ಜಿಪಿಎಸ್ ಮೂಲಕ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ವನ್ಯಜೀವಿಗಳ ಸುರಕ್ಷತೆ ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಪಿಎಸ್ ಅಳವಡಿಸಲಾಗಿದೆ ಎಂದು ಗೋಪಾಲಸ್ವಾಮಿ ಬೆಟ್ಟ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇಕೆವೈಸಿ ಮಾಡಿಸಿದ್ದ ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇಕೆವೈಸಿ ದೃಢಪಡಿಸಿಕೊಳ್ಳುವಂತೆ ಸೂಚಿಸಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಬೀದಿ ದೀಪಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ದೋಷ ಕಂಡುಬಂದ ಕೂಡಲೇ ದುರಸ್ತಿ ಕೈಗೊಳ್ಳಬೇಕು ಎಂದು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ನೀನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾಕ್ಟರ್ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಐ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ಕೇಳುವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನು ಆರೋಗ್ಯ ಒಂದು ಹೊಸ ಸವಾಲು ಮತ್ತು ಕಣ್ಣಿಗೆ ಕಾಣದಂತಹ ಮೈಕ್ರೋ ಪ್ಲಾಸ್ಟಿಕ್, ಇದು ಇವತ್ತು ನಮ್ಮ ಮೀನುಗಾರರಿಗೆ ಮೀನು ಬೆಳಿಬೇಕು ಅನ್ನೋ ಒಂದು ಯೋಜನೆ ಹಾಕ್ಕೊಂಡವರು ವಿಚಾರ ಮಾಡಬೇಕಾಗಿದೆ. ಮೀನುಗಾರಿಕೆ ನಮ್ಮ ದೇಶದ ಉಪಕಸುಬಾಗಿದೆ, ಕೆಲವರ ಮುಖ್ಯ ಕಸುಬು ಕೂಡ ಆಗಿದೆ. ಹಾಗಾಗಿ ಮೀನು ಬೇಸಾಯ, ಮೀನು ಬೇಡಿಕೆ, ಮೀನಿನಿಂದ ಆರ್ಥಿಕ ಅಭಿವೃದ್ಧಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಿಂದ ಆಗ್ತಾ ಇದೆ. ಮೀನುಗಾರಿಕೆ ಈ ಉದ್ಯಮವನ್ನು ಬೆಳೆಸಬೇಕು ಅಂತ ಸರ್ಕಾರ ಕೂಡ ತಮ್ಮದೇ ಆದ ಒಂದು ಧೋರಣೆಯನ್ನು ತೆಗೆದುಕೊಂಡು ಇವತ್ತು ಪ್ರೋತ್ಸಾಹ ನೀಡ್ತಾ ಇದ್ದಾವೆ. ಸಾಕಷ್ಟು ಇವತ್ತು ಹೊಸ ಥರದ ಇಂಪ್ರೂವ್ಡ್ ಟೆಕ್ನಾಲಜಿ ಕೂಡ ಮೀನುಗಾರಿಕೆ ತಂತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಿದ್ರೆ ಬನ್ನಿ, ಈ ಒಂದು ಮೀನು ಆರೋಗ್ಯದ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್,

0: ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತು ಮೀನು ಬೆಳಿಬೇಕು, ಮೀನು ಆರೋಗ್ಯ ಕಾಪಾಡ್ಕೋಬೇಕು, ಇದೆಲ್ಲ ಗೊಂದಲದಲ್ಲಿ ನಾವಿದ್ದೇವೆ. ಇದ್ರ ಜೊತೆಗೆ ಕಣ್ಣಿಗೆ ಕಾಣದಂತಹ ಮೈಕ್ರೋ ಪ್ಲಾಸ್ಟಿಕ್ ಅಂತ, ಇದು ಕೂಡ ನಮ್ಮ ಮೀನಿನ ದೇಹ ಸೇರಿಕೊಂಡಿದೆ. ಆ ಮೀನನ್ನು ಸೇವನೆ ಮಾಡೋದ್ರಿಂದ ಜನರಿಗೂ ಕೂಡ ಬರ್ಬೋದಾ? ಒಂದೊಂದಾಗಿ ಡಾಕ್ಟರ್ ಚೇತನವರೇ ನಮಗೆ ಮಾಹಿತಿ ಮಾಡಿಕೊಡಿ. ಏನು ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೇನು? ಈ ಮೀನುಗಾರರಿಗೆ ಇದು ಯಾಕೆ ಈ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಕು?
1: ಈಗ ಮೊದಲನೇದಾಗಿ ಮೀನುಗಾರಿಕೆಯಲ್ಲಿ ಬರುವಂಥದ್ದು ಆರೋಗ್ಯಕರವಾದಂಥ ಆಹಾರವನ್ನು ನಾವು ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭ ಪಡೀಲಿಕ್ಕೆ ಸಾಧ್ಯ ಮಾಡಿಕೊಳ್ಳೋದು. ಆದರೆ ಈಗಿನ ಪರಿಸರಗಳ ಮೇಲೆ ಒತ್ತಡ ಇರುವಂಥ ರೀತಿಯಲ್ಲಿ ನೋಡೋದಾದರೆ ಹಲವಾರು ರೀತಿಯಲ್ಲಿ ನಾವು ಪರಿಸರವನ್ನು ಒಂದು ರೀತಿಯಲ್ಲಿ ಮಾಲಿನ್ಯ ಮಾಡ್ತಾನೇ ಬಂದಿದ್ದೇವೆ. ಅದರಲ್ಲಿ ಈಗ ನಾವು ತುಂಬ ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂಥದ್ದು ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ. ಯಾಕಂದರೆ ಮೈಕ್ರೋ ಪ್ಲಾಸ್ಟಿಕ್ ಹೇಗೆ ಅಂತಂದರೆ ಅದು ಕಣ್ಣಿಗೆ ಕಾಣೋವಂಥದ್ದು ಅಲ್ಲ, ಅದನ್ನು ನಾವು ಈ 0.2 inch ಅಂತ ಹೇಳ್ತೇವೆ, ಅಥವಾ 5 millimeter ಕಡಿಮೆ ಗಾತ್ರ ಇರುವಂಥ ಪ್ಲಾಸ್ಟಿಕ್ ಕಣಗಳು. ಇದು ಹಲವಾರು ರೀತಿಯಲ್ಲಿ ನಮ್ಮ ನೀರಿಗೆ ಸೇರುವಂಥದ್ದು. ಅದು ನಾವು ಬಳಸ್ತಾ ಇರೋಂಥ ದೈನಂದಿನ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಕೈಗಾರಿಕಾ ತ್ಯಾಜ್ಯಗಳಿಂದ ಇರ್ಬೋದು, ಅಥವಾ ಹಲವಾರು ರೀತಿಯಲ್ಲಿ ನಾವು ಉಪಯೋಗಿಸಿ ಬಿಸಾಡಿರುವಂಥ ಪ್ಲಾಸ್ಟಿಕ್ ಪೇಪರ್ಗಳಾಗಿರ್ಬೋದು, ಇದರಿಂದ ಹಲವಾರು ರೀತಿಯಲ್ಲಿ ಅದು ಬದಲಾವಣೆ ಆಗುತ್ತೆ. ಅದು ಸೂರ್ಯನ ಕಿರಣಗಳಿಂದ ಆಗಿರ್ಬೋದು, ಅಥವಾ ಕೆಲವು ಕಡೆ ಸುಟ್ಟು ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು, ಹಾಗೆ ಅದರಿಂದ ಬಂದಿರುವಂಥ ಸಣ್ಣ ಕಣಗಳೇನಿದೆ ಅದನ್ನು ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಅದು ಹಲವಾರು ರೀತಿಯಲ್ಲಿ ಹಲವಾರು ಜಲಸಂಪನ್ಮೂಲಗಳಿಗೆ ಅದು ಸೇರೋಂಥ, ಅದರಿಂದ ಕೆಲವು ಜೀವಿಗಳಲ್ಲಿ ಸೇರಿಕೊಳ್ಳುವಂಥದ್ದು ಅಥವಾ ಜೀವಿಗಳಿಗೆ ಅಲ್ಲೇ ಅದು ಮಾರ್ಕವಾಗಿರ್ಬೋದು. ಇನ್ನು ಕೆಲವು ಇದರಲ್ಲಿ ಅದು ಬೇರೆ ಒಂದು, ನಾವು ಫುಡ್ ಚೈನಲ್ಲಿ ಹೇಳಿದಾಗ ಬೇರೆ ಒಂದು ಜೀವಿಗೆ ಅದು ಟ್ರಾನ್ಸ್ಫರ್ ಆಗುವಂಥ, ನಾವು ಬಯೋ ಅಕ್ಯುಮುಲೇಷನ್ ಅಂತ ಹೇಳ್ತೇವೆ. ಅಂದರೆ ಒಂದು ಸಣ್ಣ ಜೀವಿಯಲ್ಲಿ ಅದು ಹೆಚ್ಚಾಗಿ ಸೇರಿಕೊಂಡು ಆ ಜೀವಕ್ಕೆ ನಾಶ ಆಗದೇ ಇರ್ಬೋದು, ಆದರೆ ಅದನ್ನು ಸೇವಿಸುವಂಥ ಇನ್ನೊಂದು ಜೀವಕ್ಕೆ ಅದು ಪ್ರಮಾಣ ಹೆಚ್ಚು ಮಾಡುವಂಥದ್ದು. ಇದು ಮೈಕ್ರೋ ಪ್ಲಾಸ್ಟಿಕ್. ಈಗ ಹಲವಾರು ರೀತಿಯಲ್ಲಿ ಹಲವಾರು ಸಮಸ್ಯೆಗಳು, ಅದು ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಈ ಇನ್ನು ಗಾಳಿಯಲ್ಲೂ ಕೂಡ ಕೆಲವು ಇದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇರೋವಂಥ ಹಲವಾರು ಸಂಶೋಧನೆಗಳು ನಮಗೆ ತೋರಿಸುತ್ತೆ.
0: ಹಾಗಾಗಿ ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ ನಮ್ಮ ಮೀನುಗಾರರು, ಮೀನು ಕೃಷಿ ಉದ್ಯಮವನ್ನು ವಿಚಾರ ಮಾಡಿದವರು ಇದು ವಿಚಾರ ಮಾಡಬೇಕಾಗುತ್ತೆ ಅಂತ.
1: ಹೌದು. ಈಗ ಮೀನು ಕೃಷಿಯಲ್ಲಿ ಅಂತಂದರೆ ನಾವು ಮೊದಲಿಗೆ ಯೋಚನೆ ಮಾಡುವಂಥದ್ದು ಏನು ಅಂದರೆ, ನಾವು ನೀರನ್ನು ಹಲವಾರು ಜಾಗಗಳಿಂದ ತಗೋತೇವೆ. ಅದು
0: ಡಾಕ್ಟರ್ ಚೇತನ್ ಅವರೇ, ಈಗ ಮೈಕ್ರೋ ಪ್ಲಾಸ್ಟಿಕ್ಗಳು ಸಾಮಾನ್ಯವಾಗಿ ನಮ್ಮ ಕೆರೆ, ನಮ್ಮ ಕೊಳ, ಜಲಾಶಯಗಳನ್ನು ಹೆಂಗೆ ಆಕ್ರಮಿಸ್ಕೊಳ್ತಾ ಇವೆ, ಇದ್ರ ಬಗ್ಗೆ ಹೇಳಿ.
1: ಈಗ ನಾವು ಒಂದು ಕೆರೆ ಅಂತ ಉದಾಹರಣೆಗೆ ತಗೊಂಡ್ರೆ, ಕೆರೆ ಸುತ್ತಮುತ್ತ ನೀರು ಬರುವಂಥ ಜಾಗಗಳು ಹಲವಾರಿದೆ. ಅದು ಬೆಟ್ಟದಿಂದ ಇರ್ಬೋದು, ಸಣ್ಣ ತೊರೆಗಳಿಂದ ಇರ್ಬೋದು, ಆ ಹಲವಾರು ಜಾಗದಲ್ಲಿ ಈಗ ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಹಲವಾರು ತ್ಯಾಜ್ಯಗಳು ಅದರಲ್ಲಿ ಸೇರಿಕೊಳ್ಳುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ನೈಸರ್ಗಿಕವಾಗಿ ಕೊಳೆಯುವಂಥ ಸಾಮರ್ಥ್ಯ ಇರುವಂಥ ಪದಾರ್ಥಗಳಾಗಿರ್ಬೋದು ಎಲ್ಲವನ್ನು ನಾವು ಆ ಕೆರೆಗಳಿಗೆ ಮಳೆಗಾಲದಲ್ಲಿ ಏನು ಮಾಡ್ತೇವೆ ಅಂತಂದರೆ, ಇದನ್ನು ಯಾವುದನ್ನು ತಡೆಗಟ್ಟುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಿಲ್ಲ. ಇದು ಒಂದು ಕೆರೆಯ ಒಂದು ಉದಾಹರಣೆ. ಆದರೆ ನದಿಗಳಿಗೆ ನೀವು ನೋಡಿರ್ಬೋದು, ಹಲವಾರು ಜಾಗಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದಾಗಿರ್ಬೋದು, ನದಿಗಳ ಪಕ್ಕದಲ್ಲಿ ಬಟ್ಟೆಗಳನ್ನು ಒಗೆಯುವಂಥದ್ದಾಗಿರ್ಬೋದು, ಅಥವಾ ಹಲವಾರು ತ್ಯಾಜ್ಯಗಳನ್ನು ನದಿಗಳಿಗೆ ಹಾಕುವಂತಾಗಿರ್ಬೋದು, ಈ ಥರ ಎಲ್ಲ ಆದಾಗ ಹಲವಾರು ಪ್ಲಾಸ್ಟಿಕ್ ಪದಾರ್ಥಗಳೇನಿದೆ ಅದು ನೀರಿಗೆ ಸೇರುವಂಥ ಸಾಧ್ಯ ಇದೆ. ಆ ನೀರಿಗೆ ದೊಡ್ಡ ಪ್ಲಾಸ್ಟಿಕ್ ಪದಾರ್ಥಗಳು ಸೇರಿದಾಗ ಅಷ್ಟೊಂದು ದೊಡ್ಡ ಸಮಸ್ಯೆ ಅನ್ನಿಸೋದಿಲ್ಲ, ಆದರೆ ಅದು ರಾಸಾಯನಿಕವಾಗಿ ಅದು ಬದಲಾವಣೆಯಾಗಿ ಹಲವಾರು ರಾಸಾಯನಿಕ ಪದಾರ್ಥಗಳೊಂದಿಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಬಿಡುವಂಥ ಸಣ್ಣ ಕಣಗಳೇನಿದೆ ಅದು ಕಣ್ಣಿಗೆ ಕಾಣೋದಿಲ್ಲ. ಅದು ಹಲವಾರು ಪದಾರ್ಥಗಳಾಗಿ ಅದು ಹಲವಾರು ಜಲಸಂಪನ್ಮೂಲಗಳಿಗೆ ಸೇರುವಂಥದ್ದು. ಅದು ನದಿಯಿಂದ ಹಲವಾರು ಜನರು ನೀರನ್ನು ತೆಗೆದು ಕೃಷಿಯನ್ನು ಮಾಡ್ತಾರೆ, ಹಲವಾರು ಜನರು ನೀರು ಕುಡಿಲಿಕ್ಕೆ ಬಳಕೆ ಮಾಡ್ತಾರೆ, ಹಲವಾರು ಕೃಷಿ ಬೆಳೆಗಳಲ್ಲಿ ಅದನ್ನು ವಿವಿಧ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಈ ಥರ ಒಂದು ಜಲಸಂಪನ್ಮೂಲಗಳಿಗೆ ಸೇರಲಿಕ್ಕೆ ಸಾಧ್ಯ ಇರುತ್ತೆ.
0: ಹಾಗಾಗಿ ನಾವು ಕೂಡ ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ನಮ್ಮ ರೈತರು ಅಥವಾ ಸಾಮಾನ್ಯ ಜನರು ಈಗ ಮೈಕ್ರೋ ಪ್ಲಾಸ್ಟಿಕ್ ಈ ಥರ ಎಲ್ಲ ನಮ್ಮ ಕೆರೆ, ನಮ್ಮ ಕೊಳ, ನಮ್ಮ ಜಲಾಶಯಗಳಿಗೆ ಹೋಗ್ತಾ ಇದ್ರೆ ಮುಂದೇನು? ಹೌದಲ್ಲ, ಇದು ಕೂಡ ನಾವು ನಮ್ಮ ಸಮಸ್ಯೆಗಳನ್ನು ಇನ್ನೂ ನಾವು ಜಾಸ್ತಿ ಮಾಡ್ಕೋತಾ ಹೋದಂಗಾಗುತ್ತೆ.
1: ಹೌದೌದು.
0: ಡಾಕ್ಟರ್ ಚೇತನ್ ಅವರೇ, ಈ ಮೀನು ಮೈಕ್ರೋಪ್ಲಾಸ್ಟಿಕ್ ಗಳನ್ನ ಹೆಂಗೆ ತಿನ್ನುತ್ತೆ?
1: ಈಗ ಮೈಕ್ರೋಪ್ಲಾಸ್ಟಿಕ್ ಸಣ್ಣ ಕಣಗಳಾಗಿರೋದ್ರಿಂದ ಕೆಲವು ಸೂಕ್ಷ್ಮ ಸಸ್ಯ ಜೀವಿಗಳ ತರಾನೇ ಅದು ಕೂಡ ಕಾಣುತ್ತೆ ನೀರಲ್ಲಿ ಮೀನುಗಳಿಗೆ. ಆ ಒಂದು ಪ್ರೈಮರಿ ಫುಡ್ ಅಂತ ಹೇಳ್ತೀವಿ, ಪ್ರಾಥಮಿಕ ಆಹಾರ ಆಗಿರೋದ್ರಿಂದ ಸೂಕ್ಷ್ಮ ಸಸ್ಯ ಜೀವಿಗಳು ಅದರಂತೆ ಇದನ್ನು ಕೂಡ ಅದನ್ನು ಸೇವಿಸುವಂಥ ಕಾರ್ಯಗಳನ್ನು ಮಾಡುತ್ತೆ. ಹಾಗಾಗಿ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಅದು ಮೀನಿನ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇರುತ್ತೆ, ಇದು ಒಂದು. ಎರಡನೇದಾಗಿ ಹಲವಾರು ರೀತಿಯಲ್ಲಿ ನಾವು ಉಪಯೋಗಿಸುವಂಥ ಮೀನಿನ ಆಹಾರ, ಈಗ ನಾವು ತಗೊಂಡಿರುವಂಥ ಏನು ಕಚ್ಚಾ ಪದಾರ್ಥಗಳಿದೆ ಮೀನಿನ ಆಹಾರವನ್ನು ಸಿದ್ಧ ಮಾಡಲಿಕ್ಕೆ, ಅದರಲ್ಲಿ ಕೂಡ ಬಂದಿರುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಮೀನಿನ ಒಳಗೆ ಹೋಗಿದ್ದು ಎಲ್ಲವೂ ಪರಿಣಾಮಕಾರಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಜೀರ್ಣಾಂಶದಲ್ಲಿ ಎಲ್ಲ ಭಾಗವೂ ಹೋಗ್ಬೋದು, ಕೆಲವು ಭಾಗಗಳು ಅಲ್ಲೇ ಅದು ಹೊಟ್ಟೆಯಲ್ಲಾಗಿರ್ಬೋದು ಅಥವಾ ಕರುಳಲ್ಲಾಗಿರ್ಬೋದು ಅಥವಾ ವಿವಿಧ ಏನು ಅಂಗಗಳಲ್ಲಿ ಅದು ಸೇರ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ಮೀನುಗಳಿಗೆ ಮೊದಲನೇದಾಗಿ ಸೂಕ್ಷ್ಮ ಸಸ್ಯಗಳ ಜೀವಿತರ ಇರೋದು ಒಂದು ಕಣಗಳ ರೀತಿಯಲ್ಲೇ ಇರೋದ್ರಿಂದ ಮೈಕ್ರೋಪ್ಲಾಸ್ಟಿಕ್ ಅದು ಸೇವನೆ ಅದಕ್ಕೆ ಸುಲಭ ಆಗಿರುತ್ತೆ, ಅದು ಪ್ರಮುಖ ಆಹಾರದ ಸೋರ್ಸ್ ಆಗಿರುತ್ತೆ.
0: ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಳ ಜೀರ್ಣಾಂಗಕ್ಕೆ ಮೈಕ್ರೋಪ್ಲಾಸ್ಟಿಕ್ ಸೇರಿದಾಗ ಏನಾಗಬಹುದು?
1: ಈಗ ಮೀನುಗಳಲ್ಲಿ ಅಂತಂದ್ರೆ, ಈಗ ನಾವು ಬರೀ ಆಹಾರ ಸೇವನೆಗೋಸ್ಕರ ಮೀನುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ಹೆಚ್ಚಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಹೊಟ್ಟೆ ಭಾಗ ಅಥವಾ ಕರುಳನ್ನು ತೆಗೆಯೋದ್ರಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ಅದು ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಆದರೆ ಕೆಲವು ವಿಷಯದಲ್ಲಿ ಏನಾಗುತ್ತೆ ಅಂದರೆ ಬರೀ ಪ್ಲಾಸ್ಟಿಕ್ ಕಣಗಳು ಮಾತ್ರದೇ ಸಮಸ್ಯೆ ಅಲ್ಲ, ಪ್ಲಾಸ್ಟಿಕ್ ಕಣಗಳು ನೀರಲ್ಲಿದ್ದಾಗ ಅದರ ಮೇಲೆ ಕೆಲವು ರಾಸಾಯನಿಕ ಪದಾರ್ಥಗಳು ಸೇರ್ಕೊಳ್ಳುವಂಥದ್ದಾಗಿರ್ಬೋದು, ಬೇಡವಾದಂಥ ಜೀವಿಗಳು ಅದ್ರ ಮೇಲೆ ಬೆಳೆದು ಅದು ಮೀನಿನ ಒಳಗಡೆ ಸೇರುವಂಥದ್ದು, ಅದರಿಂದ ಹಲವಾರು ಮೀನುಗಳಿಗೆ ಅದು ನಾವೇನು ಹೇಳ್ತೇವೆ ರೋಗ ತರುವಂಥ ಕಾರಣ ಆಗಿರ್ಬೋದು, ಈ ಥರ ಆಗುವಂಥ ಸಾಧ್ಯ ಇರುತ್ತೆ. ಎರಡನೇದಾಗಿ ಈಗ ಅದರ ಜೀರ್ಣೋದ್ಧಾರದ ಬಗ್ಗೆ ನೋಡೋದಾದರೆ ಕೆಲವು ಇದರಲ್ಲಿ ಅದರದ್ದು ಮೊಟ್ಟೆಯ ಉತ್ಪಾದನಾ ಶಕ್ತಿಯನ್ನು ಕ್ಷೀಣಿಸ್ಬೋದು ಅಥವಾ ಅದರ ಏನು ಒಂದು ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸ್ಬೋದು ಅಥವಾ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಬೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಮೈಕ್ರೋಪ್ಲಾಸ್ಟಿಕ್ಕಿಂದ ಆಗೋಕ್ಕೆ ಸಾಧ್ಯ ಇರುತ್ತೆ.
0: ಈಗ ಮೈಕ್ರೋಪ್ಲಾಸ್ಟಿಕ್ಗಳು ಮೀನುಗಳ ಬೆಳವಣಿಗೆ ಮತ್ತು ಆಹಾರ ಸೇವನೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತೀರಿ?
1: ಈಗ ಒಂದು ನಾನು ಹೇಳಿದಾಗೆ ಮೈಕ್ರೋಪ್ಲಾಸ್ಟಿಕ್ಗಳು ಆರೋಗ್ಯಕ್ಕೆ ಹಾನಿಕಾರಕ, ಆದರೆ ಕೆಲವು ವಿಷಯಗಳಲ್ಲಿ ಈಗ ಜೀರ್ಣಾಂಶದಿಂದ ಹೊರಗಡೆ ಹೋದಾಗ ಅದು ಸಮಸ್ಯೆ ಆಗೋದಿಲ್ಲ, ಆದರೆ ಒಳಗಡೆ ಸೇರಿಕೊಂಡಾಗ ಹಲವಾರು ರೀತಿಯಲ್ಲಿ ನಾವು ಹೇಳುವಂಥದ್ದು ಒಂದು ಸರ್ಕ್ಯುಲೇಷನ್ ಪ್ರೋಸೆಸ್ ಅಂತ ಹೇಳುತ್ತೆ. ಈ ಇದರಲ್ಲಿ ಕೆಲವು ಸರಿ ಅದನ್ನು ನೈಸರ್ಗಿಕವಾಗಿರುವಂಥ ಪದ್ಧತಿಗಳನ್ನು ನಾವು ನಿಲ್ಲಿಸುವಂಥದ್ದಾಗುತ್ತೆ ಈ ಪ್ಲಾಸ್ಟಿಕ್ ಪದಾರ್ಥಗಳಿಂದ. ಆವಾಗ ಆ ಮೀನಿನಲ್ಲಿ ಸ್ಟ್ರೆಸ್ ಅನ್ನೋದು ಉತ್ಪನ್ನ ಆಗುತ್ತೆ, ಆ ಸ್ಟ್ರೆಸ್ಸಿಂದ ಏನಾಗುತ್ತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡದೇ ಇರ್ಬೋದು ಅಥವಾ ನೀವು ಆ ಸಮಯದಲ್ಲಿ ಮೀನುಗಳಿಗೆ ಪ್ರತ್ಯೇಕವಾಗಿ ನೀಡುತ್ತಿದ್ದ ಆಹಾರದ ಪ್ರಮಾಣ ಹೆಚ್ಚಾಗಿ ಆ ಸೇವನೆ ಮಾಡಿದ ಕೆಳಗೆ ವೇಸ್ಟ್ ಆಗಿರ್ಬೋದು, ಆ ವೇಸ್ಟ್ ಏನಾಗುತ್ತೆ ಮತ್ತೆ ಇಂಡೈರೆಕ್ಟಾಗಿ ಅದು ಕೊಳತ ಪದಾರ್ಥಗಳಾಗಿ ನೀರಿನ ಮಾಲಿನ್ಯ ಮಾಡಲಿಕ್ಕೆ ಶುರು ಆಗುತ್ತೆ, ಅದರಿಂದ ಅಮೋನಿಯಾ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಥವಾ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಈ ಥರದ್ದೆಲ್ಲ ನೀರಿನ ಗುಣಧರ್ಮಗಳು ಕೂಡ ಹಾಳಾಗ್ತಾ ಇರೋದ್ರಿಂದ ಮೀನಿನ ಆರೋಗ್ಯಕ್ಕೂ ಸಮಸ್ಯೆ ಇದೆ, ಅದನ್ನ ಜೊತೆಗೆ ಮೀನು ಕೂಡ ಅದರ ಬೆಳವಣಿಗೆ ಅಥವಾ ಅದರ ಬದುಕುಳಿಕೆಯ ಮೇಲೆ ಪ್ರಭಾವ ಬೀರುತ್ತೆ.
0: ಈಗ ಮೈಕ್ರೋಪ್ಲಾಸ್ಟಿಕ್ಗಳು ಮೀನುಗಳ ರೋಗ ನಿರೋಧಕ ಶಕ್ತಿ ಮೇಲೆ ಹೆಂಗೆ ಪರಿಣಾಮ ಬೀರ್ಬೋದು?
1: ಈಗ ಮೈಕ್ರೋಪ್ಲಾಸ್ಟಿಕ್ಗಳು ಏನಾಗುತ್ತೆ ಅಂತಂದರೆ ನೀರಿನ ನಾನಾಗಲೇ ಹೇಳಿದಾಗೆ ಸಣ್ಣ ಕಣಗಳಾಗಿರೋದ್ರಿಂದ ಕೆಲವೊಮ್ಮೆ ಇದು ಬರೀ ಹೊಟ್ಟೆ ಅಥವಾ ಕರುಳಲ್ಲಿ ಮಾತ್ರ ಇರೋದಿಲ್ಲ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಹೆಚ್ಚಾಗಿ ಮೀನಿನ ಕಿವಿ ರೆಕ್ಕೆಗಳೇನಿದೆ ಅದರಿಂದ ಅದು ಆಕ್ಸಿಜನನ್ನು ತಗೊಳ್ಳೋಂಥದ್ದು, ಅದು ಉಸಿರಾಡೋವಂಥ ಸ್ಥಾನ ಆಗಿರೋದು, ಆ ಕಣಗಳಲ್ಲಿ ಯಾವಾಗ ಅಲ್ಲಿ ಸೇರಿಕೊಂಡ್ರೆ ಅದರಲ್ಲಿ ನಾವು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಯಾವಾಗ ಆಗ್ತದೆ ಅಂತಂದರೆ ಅದಕ್ಕೆ ಪೂರ್ಣ ಪ್ರಮಾಣವಾಗಿ ಅದು ಸಿಗಬೇಕಾಗಿದ್ದಂಥ ಆಮ್ಲಜನಕ ಸಿಗೋದಿಲ್ಲ, ಆವಾಗ ಅದರ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಅದರ ಜೊತೆಗೆ ಅದಕ್ಕೆ ಯಾವುದು ಒಂದು ಏನು ಪ್ಯಾರಾಮೀಟರ್ ಇದೆ ಅದು ಒಂದು ವೇರಿ ಆಗೋದ್ರಿಂದ ಮೀನಿನ ಎಲ್ಲ ಫಿಸಿಯಾಲಜಿಕಲ್ ಆಕ್ಟಿವಿಟಿಯಲ್ಲೂ ಡ್ಯಾಮೇಜ್ ಆಗ್ತದೆ. ಸೊ ಇದು ಒಂದು. ಅದರ ಜೊತೆಗೆ ಇದಕ್ಕೆ ಯಾವುದೇ ಥರದ ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ದೇಹದಲ್ಲಿ ಮಾಡಿದರೂ ಕೂಡ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮೈಕ್ರೋಪ್ಲಾಸ್ಟಿಕ್ ಹೊರಗಡೆಯಿಂದ ಬಂದಿರೋವಂಥದ್ದು, ಅದರ ಜೊತೆಗೆ ಬೇರೆ ಕಣಗಳಿಂದ ಅದನ್ನು ಕರಗಿಸುವಂಥ ಸಾಧ್ಯತೆಗಳೂ ಇರೋದು. ಇದರಿಂದ ಹಲವಾರು ಮೀನುಗಳಿಗೆ ಅಥವಾ ಮೀನಿನ ಹಲವಾರು ಸ್ಟೇಜ್ಗಳಲ್ಲಿ ಇದು ತುಂಬಾ ಹಾನಿಕಾರಕ ಆಗುತ್ತೆ.
0: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಳ ಸಂತಾನೋತ್ಪತ್ತಿ ಮತ್ತು ಮೊಟ್ಟೆ ಮರಿ ಉತ್ಪಾದನೆ ಮೇಲೆ ಇದು ಕೂಡ ಪರಿಣಾಮ ಬೀರ್ಬೋದಾ?
1: ಹೌದು, ಇದು ಹೆಚ್ಚಾಗಿ ನಾವು ಹ್ಯಾಚರಿಗಳಲ್ಲಿ ಅಥವಾ ಮೀನು ಮರಿ ಪಾಲನಾ ಕೇಂದ್ರಗಳಲ್ಲಿ ನಾವು ಇದನ್ನು ಹೆಚ್ಚಾಗಿ ಗಮನ ಹರಿಸಬೇಕು. ಯಾಕಂದರೆ ನಾವು ಈ ಥರದ ಹ್ಯಾಚರಿಗಳು ಅಥವಾ ಮೀನು ಮರಿ ಪಾಲನಾ ಕೇಂದ್ರಗಳನ್ನು ಹೆಚ್ಚಾಗಿ ಡ್ಯಾಮ್ಗಳು ಅಥವಾ ನದಿಯ ಪಕ್ಕದಲ್ಲಿ ಉಪಯೋಗಿಸ್ಕೊಂಡಿರ್ತವೆ. ಅಂಥ ಸಮಯದಲ್ಲಿ ಹೆಚ್ಚಿನ ಮೈಕ್ರೋಪ್ಲಾಸ್ಟಿಕ್ ಏನಾದರೂ ಆ ನೀರಿನ ಕಣಗಳಲ್ಲಿ ಬಂದರೆ ಒಂದು ಪ್ರೌಢಸ್ಸಿಗೆ ಹೊಂದಿರುವಂಥ ಮೀನುಗಳಲ್ಲಿ ಏನಾಗುತ್ತೆ ಮೊಟ್ಟೆಗಳ ಉತ್ಪಾದನಾ ಶಕ್ತಿಯನ್ನು ಕ್ಷೀಣಿಸ್ಬೋದು ಅಥವಾ ಬಂದಿರುವಂಥ ಮೊಟ್ಟೆಗಳು ಮರಿಯಾಗಿ ಹೊರಗೆ ಬರದೇ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಗೆ ಬದುಕಿಳಿದಿರುವಂತಹ ಮೀನುಗಳಲ್ಲಿ ಕೂಡ, ಸಣ್ಣ ಮೀನು ಮರಿಗಳು

0: ಅಂತಿದ್ದೀನಿ ಅಂದರೆ ಎಲ್ಲಿ ಮೈಕ್ರೋಪ್ಲಾಸ್ಟಿಕ್ ಸಮಸ್ಯೆ ಹೆಚ್ಚಾಗಿದೆ ಅಂತ ಜಾಗದಲ್ಲಿ ಅದರಿಂದ ಬಂದಿರೋಂಥ ಮೊಟ್ಟೆಗಳು ಅಥವಾ ಮರಿಗಳಿಂದ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
1: ಈಗ ಮೈಕ್ರೋಪ್ಲಾಸ್ಟಿಕ್ ನೀರಿನ ಗುಣಮಟ್ಟ ಮತ್ತು ಕೊಳದ ಪರಿಸರ ವ್ಯವಸ್ಥೆ ಮೇಲೆ ಯಾವ ಪರಿಣಾಮ ಬೀರಬಹುದು?
0: ಈಗ ಮೈಕ್ರೋಪ್ಲಾಸ್ಟಿಕ್ ಅಂದರೆ ಬರೀ ನಾವು ನೀರಿನ ಬಗ್ಗೆ ಮಾತ್ರ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮಣ್ಣಲ್ಲೂ ಕೂಡ ಸೇರ್ಕೊ. ನಾವು ಹಲವಾರು ರೀತಿಯಲ್ಲಿ ನಾವು ಮೀನು ಕೃಷಿಯನ್ನು ಹೇಳ್ತಿದ್ದಾಗ ನಾವು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅಂದರೆ ನಾವು HDPE ಲೈನ್ ಶೀಟ್ಸ್ನ ಬಳಕೆ ಮಾಡಿ ಅಂತ ಕೂಡ ಹೇಳ್ತೇವೆ. ಯಾವಾಗ ನೀರನ್ನು ತಡೆದು ಹಿಡ್ಕೊಳ್ಳೋ ಅಂಥ ಶಕ್ತಿ ಆ ಮಣ್ಣಿಗೆ ಇರೋಲ್ಲ ಅಂದಾಗ ಪ್ಲಾಸ್ಟಿಕ್ ಶೀಟ್. ಅದಕ್ಕಾಗಿ ನಾವು ಯಾವಾಗಲೂ ಹೇಳುವಂಥದ್ದು UV ಟ್ರೀಟೆಡ್ ಶೀಟ್ಸನ್ನು ಉಪಯೋಗಿಸಿ. 250 GSM ಹೆಚ್ಚು ಮಂದವಾದಂಥ ಶೀಟನ್ನು ಉಪಯೋಗ ಇದೇ ಕಾರಣಕ್ಕೆ, ಯಾಕಂದರೆ ಅದು ಬಿಸಿಲಿಗಾಗಿರ್ಬೋದು, ಭೂಮಿಯಿಂದ ಅಥವಾ ನೀರಿಂದ ಅಥವಾ ಸೂರ್ಯನ ಶಾಖದಿಂದ ಅದು ಬದಲಾವಣೆ ಆಗದಿರ ಹಾಗೆ ಉಳಿಯುವಂಥದ್ದು. ಈ ಥರದ್ದು ಸಮಸ್ಯೆಗಳು ಮೈಕ್ರೋಪ್ಲಾಸ್ಟಿಕ್ಗಳು ಈ ಥರದ ಶೀಟ್ಗಳಿಂದ ಬರೋದಿಲ್ಲ. ನಿಮಗೆ ಕುಡಿದ ಬಾಟಲ್ ಆಗಿರ್ಬೋದು ಅಥವಾ ಕೆಲವು ತಿಂಡಿ ತಿನಿಸುಗಳು ಮಾಡಿರುವಂಥ ಪ್ಲಾಸ್ಟಿಕ್ ಶೀಟ್ಗಳಾಗಿರ್ಬೋದು, ಕೆಲವರು ಇನ್ನೊಂದು ನೀರಿನ ಹೊಂಡಗಳ ಸುತ್ತ ಈ ತ್ಯಾಜ್ಯಗಳನ್ನು ಸುಟ್ಟಾಕುವಂಥದ್ದಾಗಿರ್ಬೋದು, ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಮಳೆ ಬಂದಾಗ ಅಥವಾ ನೀರಿನ ಪ್ರಮಾಣ ಎಲ್ಲಿಂದನೋ ಬಿಟ್ಟಾಗ ಅದರಿಂದ ನೀರಿನ ಇದಕ್ಕೆ ಸೇರೋ ಅದು ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು ಅಥವಾ ಕೃಷಿ ಹೊಂಡನೇ ಆಗಿರ್ಬೋದು. ಈ ಥರದ್ರಲ್ಲಿ ಹಲವಾರು ರೀತಿಯಲ್ಲಿ ಮೈಕ್ರೋಪ್ಲಾಸ್ಟಿಕ್ ಆ ನೀರನ್ನು ಸೇರುವಂಥದ್ದು. ಇದರ ಜೊತೆಗೆ ಹಲವಾರು ಬರೀ ಮೀನೇ ಅಂತಲ್ಲ, ಈಗ ಸೂಕ್ಷ್ಮ ಸಸ್ಯ ಜೀವಿಗಳ ಬಗ್ಗೆ ಹೇಳಿದ್ವಿ, ಅದರ ಮೇಲೆ ಅದು ಡೈರೆಕ್ಟಾಗಿ ಎಫೆಕ್ಟ್ ಆಗ್ಬೋದು, ಇಲ್ಲ ಅಂತಂದರೆ ಆ ಮೈಕ್ರೋಪ್ಲಾಸ್ಟಿಕ್ ಏನು ಅದರ ಮೈ ಮೇಲೆ ಹಲವಾರು ಜೀವಿಗಳು ಬೆಳೆಯುವಂಥದ್ದಾಗಿರ್ಬೋದು, ಅದು ಹಾನಿಕಾರಕನೂ ಆಗಿರ್ಬೋದು. ಅದರ ಜೊತೆಗೆ ರಾಸಾಯನಿಕ ಪದಾರ್ಥಗಳು ಅದರ ಮೇಲೆ ಶೇಖರಣೆಯಾಗಿ ಅದರಿಂದ ಅವಲಂಬಿತವಾಗಿರುವಂಥ ಹಲವಾರು ಸಣ್ಣ ಪ್ರಾಣಿಗಳಾಗಿರ್ಬೋದು, ನೀರಿನಲ್ಲಿ ಇರುವಂಥ ಪ್ರಾಣಿಗಳಾಗಿರ್ಬೋದು, ಅದರಿಂದ ಕೂಡ ಸಮಸ್ಯೆ ಆಗುತ್ತೆ. ಈಗ ಹುಳುಗಳು ಕೂಡ ಹಲವಾರು ರೀತಿಯಲ್ಲಿ ನಾವು ಮಣ್ಣಲ್ಲಿ ನೋಡುವಂಥದ್ದು, ಯಾಕಂದರೆ ಇದು ಕೆಲವು ಮೀನುಗಳಿಗೆ ಆಹಾರ ಕೂಡ. ಅದರಲ್ಲೂ ಕೂಡ ಈ ಮೈಕ್ರೋಪ್ಲಾಸ್ಟಿಕ್ ಮಣ್ಣಲ್ಲಿ ಕೂಡ ಸೇರಿದಾಗ ಹಲವಾರು ಸಸ್ಯ ಜೀವಿಗಳು ಅಥವಾ ಈ ತರದ ಹುಳುಗಳ ಮುಖಾಂತರ ಮೀನನ್ನ ಸೇರುವಂತ ಸಾಧ್ಯತೆಗಳು ಇರುತ್ತೆ.
1: ಈ ಮೀನುಗಳ ದೇಹದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇರೋದನ್ನ ಹೆಂಗೆ ನಮ್ಮ ರೈತರು ಗುರುತಿಸಬೇಕು?
0: ಇದು ನಾವು ಹೆಚ್ಚಾಗಿ ಏನಂತಂದ್ರೆ ಅವ್ರು ಗುರುತಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಬರದೇ ಇರೋ ಹಾಗೆ ತಡೆಗಟ್ಟೋದ್ರ ಮೇಲೆ ಹೆಚ್ಚು ಗಮನ ವಹಿಸೋದು ತುಂಬಾ ಮುಖ್ಯ. ಯಾಕಂದ್ರೆ ಇದನ್ನ ನಾವು ಕಂಡುಹಿಡಿಬೇಕಂದ್ರೆ ಮೈಕ್ರೋಸ್ಕೋಪಿ ಅಂತ ಹೇಳ್ತೇವೆ, ಆ ಇದರಲ್ಲಿ ನಾವು ಇದನ್ನ ಮಾಡಬೇಕಾಗತ್ತೆ. ಸೊ ಹಲವಾರು ರೀತಿಯಲ್ಲಿ ಇದರ ಟೆಸ್ಟ್ಗಳನ್ನ ಮಾಡ್ತೇವೆ, IRS ಅಂತ ಇದೆ, ಆ ಇದರಲ್ಲಿ ಇದನ್ನ ಕಣಗಳನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇರೋದು. ಆದರೆ ರೈತರು ಕಂಡುಹಿಡಿಯುವಂಥ ಒಂದು ಸವಾಲಿಗೆ ಹೋಗದೆ ಅದು ಬರದೇ ಇದ್ದಾಗೆ ನೋಡ್ಕೊಳ್ಳೋದು ಹೇಗೆ, ಬದುಗಳನ್ನು ಹೆಚ್ಚು ಗಟ್ಟಿ ಮಾಡ್ಕೊಳ್ಳೋವಂಥದ್ದು, ನೀರು ಒಳ ಹರಿವು ಇರುವಂಥ ಜಾಗದಲ್ಲಿ ಪ್ಲಾಸ್ಟಿಕ್ ಅಥವಾ ಯಾವುದೇ ಇತರ ತ್ಯಾಜ್ಯಗಳಿರೋದನ್ನು ನೀರಿಗೆ ಸೇರದೇ ಇರೋ ಹಾಗೆ ನೋಡ್ಕೊಳ್ಳೋವಂಥದ್ದು, ಹೆಚ್ಚಾಗಿ ಮಳೆಗಾಲಕ್ಕೆ ಮುನ್ನ ತಮ್ಮ ನೀರು ಬರುವಂಥ ಕಾಲುವೆಗಳನ್ನು ಸರಿಯಾಗಿ ಶುಚಿಯಾಗಿ ಇಟ್ಕೊಳ್ಳುವಂಥದ್ದು, ಮತ್ತು ಆಹಾರಕ್ಕೆ ಉಪಯೋಗಿಸಿರುವಂಥ ಚೀಲಗಳೇನಿದೆ ಅದನ್ನು ಬದುಗಳಲ್ಲಿ ಅಥವಾ ನೀರಲ್ಲೇ ಬಿಡುವಂಥದ್ದು ಇದನ್ನೆಲ್ಲ ಮಾಡಬಾರ್ದು. ಅದರ ಜೊತೆಗೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಅದರ ಸೂಕ್ಷ್ಮ ತಜ್ಞರೊಂದಿಗೆ ಕನ್ಸಲ್ಟೇಷನ್ ಇಲ್ಲದೆ ದಯವಿಟ್ಟು ಹಾಕಬೇಡಿ. ಈ ಇದರ ಮುಖಾಂತರ ನೋಡಿಕೊಂಡ್ರೆ ನಾವು ಅದನ್ನು ಕಂಡುಹಿಡಿಯೋದಕ್ಕಿಂತ ತಡೆಗಟ್ಟೋದು ಮುಖ್ಯ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
1: ಮೀನು ಆಹಾರ ಅಂದರೆ ಫೀಡ್ಸ್ ಅಂತ ನಾವು ಏನು ಹೇಳ್ತೇವಲ್ಲ, ಅಥವಾ ಇತರ ಸಾಕಾಣಿಕೆ ಸಾಮಗ್ರಿಗಳ ಮೂಲಕ ಮೈಕ್ರೋಪ್ಲಾಸ್ಟಿಕ್ ಕೊಳಕ್ಕೆ ಸೇರುವ ಸಾಧ್ಯತೆ ಉಂಟಾ?
0: ಹಲವಾರು ಸಂಶೋಧನೆಗಳು ಇದರ ಬಗ್ಗೆ ನಡೀತಾ ಇದೆ, ನಡೆದು ಇದೆ. ಇದರ ಬಗ್ಗೆ ಯಾಕೆ ನಾವು ಗಮನ ವಹಿಸಬೇಕು ಅಂತಂದರೆ, ನಾವು ಮೀನಿನ ಆಹಾರವನ್ನು ತಯಾರಿಕಾ ಘಟಕಗಳಲ್ಲಿ ಹಲವಾರು ರೀತಿಯ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ತೇವೆ. ಅದು ನಮ್ಮ ಪ್ರೋಟೀನ್, ಫ್ಯಾಟ್, ಫೈಬರ್ ಇದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾವು ಹಲವಾರು ಕಚ್ಚಾ ಪದಾರ್ಥಗಳನ್ನು ಉಪಯೋಗಿಸ್ತೇವೆ. ಅದು ಬಂದಿರುವಂಥ ಮೂಲ ಸ್ಥಾನಗಳು ಯಾವುದು, ಅದನ್ನು ಹೇಗೆ ಬೆಳೆಸಿದ್ದಾರೆ, ಅದು ಯಾರಿಗೂ ನಮಗೆ ಗೊತ್ತೇ ಇರೋದಿಲ್ಲ. ಸೊ ಅದರಲ್ಲಿ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ, ಒಂದು. ಎರಡನೇದಾಗಿ, ಆಹಾರವನ್ನು ತಂದ ನಂತರ ನಾವು ಅದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ತಿದ್ವಿ. ಕೆಲವರು ಏನು ಮಾಡ್ತಾರೆ, ಆ ಮೀನಿನ ಆಹಾರವನ್ನು ನೇರವಾಗಿ ನೀರಿಗೆ ಚೆಲ್ಲುವಂಥದ್ದು, ಮೀನುಗಳಿಗೆ ನೀಡಲಿಕ್ಕೆ ಅಂತ ಹಾಕುವಂಥದ್ದು ಒಂದಿರುತ್ತೆ. ಕೆಲವರು ಏನು ಮಾಡ್ತಾರೆ, ಅದಕ್ಕೋಸ್ಕರನೇ ಕೆಲವು ಚೀಲಗಳಲ್ಲಿ ಹಾಕಿಟ್ಟಿರುವಂಥದ್ದು ಅಥವಾ ಕೆಲವು ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಹಾಕಿಟ್ಟಿರುವಂಥ ಈ ಥರದ್ದೆಲ್ಲ ಮಾಡ್ತಾರೆ. ಈ ರೀತಿಯಲ್ಲಿ ಆದಾಗ ಬರೀ ಆಹಾರದ ಮುಖಾಂತರ ಅಂತಲ್ಲ, ಆಹಾರವನ್ನು ನಾವು ಮೀನಿಗೆ ನೀಡುವಂಥ ಹಲವಾರು ವಸ್ತುಗಳ ಮುಖಾಂತರ ಕೂಡ ಮೀನುಗಳಿಗೆ ಸೇರುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಯಲ್ಲಿ ನಾವು ಮೀನಿನ ಆಹಾರದ ಗುಣವನ್ನು ಕೂಡ ನೋಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಕಡಿಮೆ ಖರ್ಚಿನಲ್ಲಿ ಇದು ಮುಗಿದೋಗುತ್ತೆ ಅಂತ ಹೇಳಿ ಕೆಲವು ವೇಸ್ಟ್ ಆಗಿರೋಂಥ ಫೀಡನ್ನು ಉಪಯೋಗಿಸ ಆಗಿರ್ಬೋದು ಅಥವಾ ಕಡಿಮೆ ಖರ್ಚಿಗೆ ನಮಗೆ ಹೊಂದಾಣಿಕೆ ಆಗತ್ತೆ ಲೋ ಕ್ವಾಲಿಟಿ ಇರೋವಂಥ ಫೀಡನ್ನು ಬಳಕೆ ಮಾಡುವಂಥದ್ದು ಅಥವಾ ಅದನ್ನು ಸರಿಯಾಗಿ ಪ್ಯಾಕ್ ಮಾಡದೇ ಇರೋವಂಥ ಪ್ಲಾಸ್ಟಿಕ್ನ ಉಪಯೋಗಿಸುವಂಥದ್ದಾಗಿರ್ಬೋದು ಇದು ಎಲ್ಲವೂ ಇದಕ್ಕೆ ಕಾರಣ ಆಗಿರೋದ್ರಿಂದ ಈ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ಮೀನಿಗೆ ಅದು ಹಾನಿಕಾರಕ ಆಗೇ ಆಗುತ್ತೆ
1: ಮೀನು ಉತ್ಪಾದನೆ ಮೇಲೂ ಆಗುತ್ತೆ
0: ಮೀನಿಗೆ ಮಾರ್ಕ್ ಆಗಿ

0: ಮಾಡೋದ್ರಿಂದ ನಮಗೆ ಉತ್ಪಾದನೆ ಮೇಲೆ ಡೈರೆಕ್ಟ್ ಆಗಿ ಅದು ಪ್ರಭಾವ ಬೀರುತ್ತೆ.
1: ಹಾಗಾಗಿ ಒಳ್ಳೆ ಆಹಾರ ಮೀನಿಗೂ ಕೂಡ ಕೊಡಿ, ನೀವು ಅಷ್ಟೇ ತಿನ್ನೋದಲ್ಲ.
0: ಹೌದು,
1: ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕೊಳದ ಸುತ್ತಮುತ್ತ ಎಸೆಯೋದ್ರಿಂದ ಮೀನು ಸಾಕಾಣಿಕೆಗೆ ಯಾವ ಅಪಾಯ ಉಂಟಾಗಬಹುದು ಡಾಕ್ಟರ್ ಚೇತನ್ ಅವರೇ?
0: ಈಗ ನಾವು ಹಲವಾರು ಪ್ಲಾಸ್ಟಿಕ್ ಮೆಟೀರಿಯಲ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಇಲ್ಲದೆ ಜೀವನನೇ ಇಲ್ಲ ಅನ್ನೋ ಸ್ಥಿತಿಗೆ ನಾವು ತಲುಪಿದ್ದೇವೆ. ಈಗ ಯಾವುದೇ ಒಂದು ಸಣ್ಣ ವಸ್ತುವನ್ನು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋಗ್ಬೇಕಂದ್ರೆ ಮೊದಲು ಉಪಯೋಗಿಸೋದೆ ಪ್ಲಾಸ್ಟಿಕ್. ಅದು ಒಂದು ಸಣ್ಣ ಹಣ್ಣಾಗಿರ್ಬೋದು ಅಥವಾ ಮೀನೇ ಆಗಿರ್ಬೋದು. ಈ ಥರದ್ದು ಇದನ್ನು ನಾವು ತಗೊಂಡೋದ ನಂತರ ಅದನ್ನು ಯಾವುದು ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಿದ್ದೇವೆ, ಅದನ್ನು ಸರಿಯಾದ ಈಗ ನಮ್ಮಲ್ಲಿ ಹಲವಾರು ರೀತಿಯಲ್ಲಿ ಕಚ್ಚಾ ತ್ಯಾಜ್ಯ ಅಥವಾ ಈ ಹಸಿ ತ್ಯಾಜ್ಯ ಅಥವಾ ಒಣ ತ್ಯಾಜ್ಯವನ್ನು ವಿಂಗಡಣೆ ಮಾಡಿ ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ? ಅದೇ ರೀತಿಯಲ್ಲಿ ನಾವು ಇಲ್ಲಿ ಮೀನುಗಾರಿಕೆಯಲ್ಲಿ ಕೂಡ ಹಲವಾರು ಈ ಥರದ್ದು ಪ್ಲಾಸ್ಟಿಕ್ ಪದಾರ್ಥಗಳು ನಮ್ಮ ಕೊಳದ ಹತ್ತಿರ ಬರುವಂಥದ್ದಾಗ್ತದೆ. ಹೇಗೆ? ಕುಡಿಯೋ ನೀರಿನ ಬಾಟ್ಲುಗಳಾಗಿರ್ಬೋದು ಅಥವಾ ಮೀನಿನ ಮರಿಗಳನ್ನು ತಂದಂಥ ಪ್ಲಾಸ್ಟಿಕ್ ಶೀಟ್ಗಳಾಗಿರ್ಬೋದು, ಮೀನು ಆಹಾರವನ್ನು ತಂದಂಥ ಪ್ಲಾಸ್ಟಿಕ್ ಶೀಟ್ಗಳಾಗಿರ್ಬೋದು, ಮತ್ತು ಹಲವಾರು ರೀತಿಯಲ್ಲಿ ಇದ್ರ ಮಧ್ಯದಲ್ಲಿ ಮನೆ ಹತ್ರ ಉಳಿದಿರೋಂಥ ಆಹಾರನೋ ಅಥವಾ ಇನ್ನೊಂದು ತರಲಿಕ್ಕೆ ತಂದಿರೋಂಥ ಪ್ಲಾಸ್ಟಿಕ್ ಆಗಿರ್ಬೋದು, ಈ ಥರದ್ದೆಲ್ಲ ಉಪಯೋಗಿಸಿದಾಗ ಏನಾಗುತ್ತೆ ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಮೊದಲಿಗೆ ಅಲ್ಲಿ ಮೀನಿನ ಹೊಂಡಕ್ಕೆ ಆಹಾರವನ್ನು ಅಥವಾ ಇದನ್ನೆಲ್ಲ ಹಾಕಿದ್ಮೇಲೆ ಸರಿಯಾಗಿ ಮೊದಲಿಗೆ ಹೊಂಡದ ಸುತ್ತ ಬಿಸಾಡ, ಅದು ನಾಳೆ ನೋಡ್ಕೊಳ್ಳೋ ಕ್ಲೀನ್ ಮಾಡೋಣ ಅಂತ. ಯಾವುದೋ ಒಂದು ದಿನ ನಿಮಗೆ ಸಮಯ ಸಿಕ್ಕಿದಾಗ ನೀವು ಏನು ಮಾಡೋದು, ಎಲ್ಲವನ್ನು ಗುಡ್ಡೆ ಮಾಡಿ ಪಕ್ಕದಲ್ಲೇ ಬೆಂಕಿ ಹಾಕುವಂಥದ್ದು, ಅಥವಾ ಯಾವುದೋ ಸಣ್ಣ ಕಣಗಳಾಗಿದ್ದರೆ ಅದು ಅಲ್ಲೇ ಕೊಳೆದೋಗಿ ಮಣ್ಣಲ್ಲಿ ಸೇರ್ಕೊಳ್ಳೋಂಥದ್ದಾಗಿರೋ. ಆದರೆ ಮಳೆಗಾಲ ಬಂದಾಗ ಈ ಎಲ್ಲ ತ್ಯಾಜ್ಯ ಏನಿದೆ ಅದು ನೀರಿನ ಒಳಗಡೆ ಸೇರೋಂಥ ಸಾಧ್ಯತೆ ಇರುತ್ತೆ. ಯಾವಾಗ ನೀರಿನೊಳಗೆ ಸೇರುತ್ತೆ, ಇದು ಬರೀ ಪ್ಲಾಸ್ಟಿಕ್ಕನ್ನೇ ತರೋದಿಲ್ಲ, ಅದರ ಸುಟ್ಟಲ್ಲಿ ಹಲವಾರು ರೀತಿಯ ರಾಸಾಯನಿಕ ಬದಲಾವಣೆಗಳಾಗಿರುತ್ತೆ. ಅದನ್ನು ತಂದಾಗ ನಮ್ಮ ನೀರಿಗೆ ಅದರ ಜೊತೆಗೆ ಮೀನಿನ ಆರೋಗ್ಯಕ್ಕೆ ಹಾನಿಕರ.
1: ಕೊಳದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತ ನಮ್ಮ ರೈತರು ಯಾವ ಸರಳ ಕ್ರಮವನ್ನು ಅನುಸರಿಸ್ಕೊಳ್ಳೋ ಹೋಗ್ಬೋದು?
0: ಮೊದಲನೇದಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ, ಇದು ಮೊದಲನೇದು. ಎರಡನೇದಾಗಿ ಈ ನಿಮ್ಮ ಕೊಳಗಳಿಗೆ ಬರುವಂಥ ನೀರಿನ ವ್ಯವಸ್ಥೆಗಳೇನಿದೆ ಅದನ್ನು ಸರಿಯಾಗಿ ಶುಚಿತ್ವವಾಗಿ ಇಟ್ಕೊಳ್ಳಿ. ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ, ಅದರಲ್ಲಿರುವಂಥ ಹಲವಾರು ಪ್ಲಾಸ್ಟಿಕ್ ನಿಮ್ಮ ಹೊಂಡಕ್ಕೆ ಬರೆದಿದ್ದ ಹಾಗೆ ನೋಡ್ಕೊಳ್ಳಿ. ಇದು ಎರಡನೇದಾಗಿ ಯಾವುದೇ ಪ್ಲಾಸ್ಟಿಕ್ ನೀವು ಉಪಯೋಗಿಸಿದ ಇದ್ರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು
1: ವಿಲೇವಾರಿ
0: ಮಾಡಿ, ಅದು ಹೊಂಡಕ್ಕೆ ಬರೆದಿದ್ದಾಗೆ ಅಥವಾ ಬೇರೆ ಮಣ್ಣಿಗೆ ಉಪಯೋಗ ಆಗೋಂಥ ಮಣ್ಣಿಗೆ ಸೇರಿದಿದ್ದಂಗೆ ಒಂದು ಜಾಗದಲ್ಲಿ ಅದನ್ನು ಇಟ್ಟು ಅದನ್ನು ಸುಡೋದಾಗಿರ್ಬೋದು ಅಥವಾ ಯಾವುದೋ ರೀತಿಯಲ್ಲಿ ನಿರ್ವಹಣೆ, ಹಲವಾರು ಅದಕ್ಕೆ ಮಾರ್ಗಗಳಿದೆ, ಅದನ್ನು ಮಾಡುವಂಥದ್ದು ಆಗುತ್ತೆ. ಯಾವುದೇ ಕಾರಣಕ್ಕೂ ಕೊಳದ ಸುತ್ತಮುತ್ತ ಈ ಥರ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಈ ಥರ ತ್ಯಾಜ್ಯಗಳನ್ನು ಸೇರದ ಹಾಗೆ ನೋಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಮೀನುಗಾರಿಕೆಯಲ್ಲಿ ಆರೋಗ್ಯಕರವಾದ ಮೀನು ಜೊತೆಗೆ ಆರೋಗ್ಯಕರದ ಪರಿಸರದ ಕೂಡ ನಾವು ನಿರ್ವಹಣೆ ಮಾಡೋದು ಮುಖ್ಯ ಆಗಿರುತ್ತೆ. ಯಾಕಂದರೆ ನಾವು ಬರೀ ಮೀನಿನ ಬಗ್ಗೆ ಮಾತ್ರ, ಹೊಂಡದ ಒಳಗಡೆ ಇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ, ಆ ಹೊಂಡದ ಸುತ್ತಮುತ್ತ ಇರುವಂಥ ಪರಿಸರವನ್ನು ಕಾಪಾಡಿದ್ರೆ ಮಾತ್ರ ಅದಕ್ಕೆ ಪೂರಕವಾಗಿ ನಮಗೆ ಬೇಕಾಗಿರುವಂಥ ಬೆಳವಣಿಗೆ, ಉತ್ತಮವಾದ ಆಹಾರವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದು.
1: ಮೀನು ಸಾಕಾಣಿಕೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಶೀಟ್, ಬಕೆಟ್, ಪೈಪು ಮತ್ತು ಉಳಿದ ಸಾಮಗ್ರಿಗಳ ಆಯ್ಕೆ ಮಾಡುವಾಗ ನಾವು ಯಾವುದನ್ನು ಗಮನಿಸಬೇಕು ಡಾಕ್ಟರ್ ಚೇತನ್ ಅವರೇ?
0: ಈಗ ಮೊದಲೇದಾಗಿ ಹೇಳಿರೋ ಹಾಗೆ ನೀರಿನ ಹಿಡ್ದಿರೋಂಥ ಶಕ್ತಿ ಮಣ್ಣಿಗಿಲ್ಲ ಅಂತಂದರೆ ನಾವು ಎಚ್ ಡಿ ಪಿ ಲೈನ್ ಅಥವಾ ಪ್ಲಾಸ್ಟಿಕ್ ಶೀಟ್ಸ್ ಹಾಕಿ ಅಂತ ಹೇಳ್ತೇವೆ. ಅದಕ್ಕೆ ನಾವು ಹೇಳುವಾಗ ವೈಜ್ಞಾನಿಕವಾಗಿ ಯು ವಿ ಟ್ರೀಟೆಡ್ ಶೀಟ್ಸನ್ನು ಉಪಯೋಗ ಮಾಡೋದ್ರಿಂದ ಅದು ರಾಸಾಯನಿಕವಾಗಿ ಬದಲಾವಣೆ ಆಗೋದು ಅಥವಾ ಸೂರ್ಯನ ಕಿರಣ ಅಥವಾ ಮಣ್ಣಿಂದ ಬಿಡುವಂಥ ಹೀಟ್ ಏನು ಹೇಳ್ತೇವೆ ಅಥವಾ ನೀರಿಂದ ಬರುವಂಥ ಬಿಸಿಯಿಂದ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಥರದ್ದೊಂದು ಶೀಟ್ಗಳನ್ನು ಮಾಡ್ಬೋದು. ಇನ್ನು ಪೈಪ್ಗಳಂತ ಹೇಳಿದಾಗ ನಾವು ಈಗ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಇದನ್ನು ಬಳಕೆ ಮಾಡುವಾಗ ಒಳ್ಳೆ ಕ್ವಾಲಿಟಿ ಅದು ತುಂಬ ದಿನ ಬಾಳಿಕೆ ಬರುವಂಥ ಒಂದು ಪ್ಲಾಸ್ಟಿಕ್ ಪೈಪ್ಗಳನ್ನು ಉಪಯೋಗಿಸಿದ್ರೆ ಬೆಟರ್. ಇದರ ಜೊತೆಗೆ ನಾವು ಹಲವಾರು ರೀತಿಯಲ್ಲಿ ಈ ಮೀನಿನ ಆಹಾರವನ್ನು ನಾವು ಮೀನುಗಳಿಗೆ ನೀಡುವಾಗ ಬಕೆಟ್ ಉಪಯೋಗಿಸೋದು, ಟಬ್ಗಳು ಉಪಯೋಗಿಸೋದು, ಇದೆಲ್ಲ ಇದನ್ನು ಕೂಡ ಉಪಯೋಗಿಸೋವಾಗ ಒಳ್ಳೆ ಉತ್ತಮವಾದ ಕ್ವಾಲಿಟಿ ಇರುವಂಥದ್ದು ಉಪಯೋಗಿಸಿದ್ರೆ ಏನಾಗುತ್ತೆ, ಅದರಿಂದ ಬಿಡುವಂಥ ರಾಸಾಯನಿಕ ಪದಾರ್ಥಗಳು ಆಹಾರಕ್ಕೆ ಹೋಗೋದಿಲ್ಲ. ಅಥವಾ ಅದು ಮುರಿದು ಬಿದ್ದಾಗ ನಾವೇನು ಮಾಡ್ತೀವಿ, ಅಲ್ಲಿ ಏನಾದರೂ ಬಳಕೆ ಮಾಡುವಾಗ ಅದು ಮುರಿದು ಬಿತ್ತು ಅಂತಂದರೆ ಅಲ್ಲೇ ಬಿಸಾಡಿ ಬರುತ್ತೆ, ಅದು ನೀರಲ್ಲೇ ತೇಲ್ತಾ ಇರ್ಬೋದು ಅಥವಾ ಹಲವಾರು ರೀತಿ. ಯಾಕಂದರೆ ಮೈಕ್ರೋ ಪ್ಲಾಸ್ಟಿಕ್ಕು ಕೇವಲ ಬರೀ ಸಣ್ಣ ಕಣಗಳೇ ಅಂತಲ್ಲ, ನೀವು ಉಪಯೋಗಿಸೋಂಥ ದೊಡ್ಡ ವಸ್ತುಗಳನ್ನು ರಾಸಾಯನಿಕವಾಗಿ ಅಥವಾ ಹಲವಾರು ಮಾರ್ಗಗಳಲ್ಲಿ ಅದು ಒಡೆದು ಸಣ್ಣ ಕಣಗಳಾಗಿ ಬದಲಾವಣೆಯಾಗಿ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಉತ್ಪಾದನೆ ಆಗುವಂಥದ್ದು. ಅದು ಕೇವಲ ತನ್ನ ಸೋರ್ಸಿಂದನೇ ಮೈಕ್ರೋ ಪ್ಲಾಸ್ಟಿಕ್ ಆಗಿರೋದಿಲ್ಲ, ದೊಡ್ಡ ಪ್ಲಾಸ್ಟಿಕ್ ಒಡೆದು ಒಡೆದು ಸಣ್ಣ ಪದಾರ್ಥಗಳಾಗಿ ಆಮೇಲೆ ಮೈಕ್ರೋ ಪ್ಲಾಸ್ಟಿಕ್ ಆಗಿರ್ತದೆ.
1: ಈ ಮೈಕ್ರೋ ಪ್ಲಾಸ್ಟಿಕ್ಗಳು ಮೀನುಗಳ ಮೂಲಕ ಮನುಷ್ಯರ ಆಹಾರ ಸರಪಣಿಗೆ ಪ್ರವೇಶ ಮಾಡುವ ಸಾಧ್ಯತೆ ಉಂಟಾ?
0: ಕೆಲವು ಸಂಶೋಧನೆಗಳಲ್ಲಿ ಇದು ಕೂಡ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿದೆ. ಕೆಲವು ಮೀನುಗಳು ಯಾವಾಗ ನೀವು ಸಣ್ಣ ಮೀನುಗಳು ಇರುತ್ತೆ ಆ ಇದನ್ನ ಪೂರ್ಣ ಪ್ರಮಾಣವಾಗಿ ನೀವು ಸೇವನೆ ಮಾಡಿದಾಗ ಅದರಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಹೆಚ್ಚಿನ ಮೀನುಗಳಲ್ಲಿ ನಾವೇನ್ ಮಾಡ್ತೀವಿ, ಕರುಳು ಅಥವಾ ನಾವು ವಿಸರಲ್ ಪಾರ್ಟ್ ಅಂತ ಹೇಳ್ತೇವೆ, ಇದೆಲ್ಲ ಯಾವುದು ನಮಗೆ ತಿನ್ಲಿಕ್ಕೆ ಉಪಯೋಗಕ್ಕೆ ಬಾರದಂತದ್ದು ಅದನ್ನ ನಾವು ತೆಗೆದೇ ಬಿಡ, ಕೇವಲ ತಲೆ ಮತ್ತೆ ದೇಹ ಇದನ್ನ ಮಾತ್ರ ಉಪಯೋಗಿಸೋದ್ರಿಂದ ನಮಗೆ ಮೈಕ್ರೋ ಪ್ಲಾಸ್ಟಿಕ್ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬರೋದು ಸ್ವಲ್ಪ ಕಡಿಮೆ. ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಇರುವಂತ ಮೀನುಗಳೇನಿದೆ ಇದರಲ್ಲಿ ಯಾವುದೇ ತರಹದ ಮೈಕ್ರೋ ಪ್ಲಾಸ್ಟಿಕ್ನ ಹೊರಗಡೆ ತರಲಿಕ್ಕೆ ಅಥವಾ ಮನುಷ್ಯರಿಗೆ ಸೇವನೆ ಆಗಲಿಕ್ಕೆ ಕಾರಣ ಆಗೋದ್ರಿಲ್ಲ. ಆದ್ರೆ ಸಣ್ಣ ಮೀನುಗಳಲ್ಲಿ ಯಾವಾಗ ಅದನ್ನ ರೆಕ್ಕೆಗಳಾಗಿರ್ಬೋದು ಅಥವಾ ಅದರಲ್ಲಿ ಇರುವಂತ ಹೊಟ್ಟೆ ಅಥವಾ ಕರುಳನ್ನ ತೆಗೆದೇ ತಿಂತಾರಲ್ಲ ಆ ಒಂದು ಇದರಲ್ಲಿ ಸ್ವಲ್ಪ ಬರಲಿಕ್ಕೆ ಸಾಧ್ಯ ಇರುತ್ತೆ. ಇದರೊಟ್ಟಿಗೆ ಕೆಲವು ಸಾರಿ ಏನಾಗುತ್ತೆ ಅಂತಂದ್ರೆ ಮೀನಿನ ಮೈ ಮೇಲೆ ಕೂಡ ಕೆಲವು ಮೈಕ್ರೋ ಪ್ಲಾಸ್ಟಿಕ್ಗಳು ಸರಿಯಾದ ರೀತಿಯಲ್ಲಿ ತೊಳೆದೇ ಇರೋದ್ರಿಂದ ಅಂಟ್ಕೊಂಡಿರುವಂತಹ ಸಾಧ್ಯತೆಗಳು ಇರುತ್ತೆ. ಅದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ತೊಳೆದು ಅದನ್ನ ನಮ್ಮ ಭಾರತೀಯ ಏನು ಪದ್ಧತಿ ಪ್ರಕಾರ ಒಳ್ಳೆಯ ಆಹಾರವನ್ನು ಸಿದ್ಧಪಡಿಸುವಂತ ರೀತಿಯಲ್ಲಿ ಮಾಡಿದ್ರೆ ಮೈಕ್ರೋ ಪ್ಲಾಸ್ಟಿಕ್ ಅನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ.
1: ಪ್ಲಾಸ್ಟಿಕ್ ಕಡಿಮೆ ಬಳಸಬೇಕು, ನೀರನ್ನ ಸ್ವಚ್ಛವಾಗಿಡಬೇಕು. ಮೀನುಗಾರರು ಮತ್ತು ಸಾರ್ವಜನಿಕರು ಈ ಬಗ್ಗೆ ಯಾವ ತರ ವಿಚಾರ ಮಾಡಬೇಕಾಗುತ್ತೆ?
0: ಉತ್ತಮ ಆರೋಗ್ಯಕ್ಕಾಗಿ ಮಾಲಿನ್ಯ ಮಾಡೋದು ತಪ್ಪು. ಉತ್ತಮ ಆರೋಗ್ಯ ಅಂತಂದ್ರೆ ಅದು ಮೀನಿನ ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಆರೋಗ್ಯ ಆಗಿರ್ಬೋದು. ಇದಕ್ಕಾಗಿ ಅದಕ್ಕೆ ಪೂರಕವಾಗಿರುವಂತಹ ಪ್ರತಿಯೊಂದು ಪರಿಸರವನ್ನು ನಾವು ಕಾಪಾಡಿಕೊಳ್ಳೋದು ಅತಿ ಮುಖ್ಯ. ಹಾಗಾಗಿ ಯಾವುದೇ ಒಂದು ಕೃಷಿಯನ್ನು ಮಾಡಿ ಯಾವುದೇ ಜಲಸಂಪನ್ನವನ್ನು ಬಳಕೆ ಮಾಡಿ ಅದರ ಮಾಲಿನ್ಯ ಅಥವಾ ಆ ಜಲಸಂಪನ್ನವನ್ನು ಮಾಲಿನ್ಯ ಆಗದಿದ್ದಂತೆ ನೋಡ್ಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ. ಹಲವಾರು ರೀತಿಯಲ್ಲಿ ನಾವು ದೈನಂದಿನ ಜೀವನದಲ್ಲಿ ಉಪಯೋಗಿಸುವಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು, ಅದು ಯಾವುದೇ ಇನ್ನೊಂದು ಜೀವಿಗೆ ಹಾನಿಯಾಗದಂತೆ ನೋಡಿಕೊಳ್ಬೇಕು. ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ, ಅದು ಕೃಷಿಕರಾಗಿರ್ಬೋದು ಪ್ರತಿಯೊಬ್ಬ ನಾಗರಿಕರು ಆಗಿರ್ಬೋದು, ಇದನ್ನು ಅರ್ಥ ಮಾಡಿಕೊಂಡ್ರೆ ಹಲವಾರು ರೀತಿಯಲ್ಲಿ ನಾವು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ.
1: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಕಣ್ಣಿಗೆ ಕಾಣದ ಪ್ಲಾಸ್ಟಿಕ್ನಿಂದ ಮೀನುಗಳ ಆರೋಗ್ಯಕ್ಕೆ ದೊಡ್ಡ ಸವಾಲಾಗಿದೆ. ಈ ವಿಷಯ ಕುರಿತು ನಮ್ಮ ಮೀನುಗಾರರಿಗೆ ಮತ್ತು ಕೇಳುಗರಿಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಇನ್ನೂ ಕೆಲವರು ಇರ್ತಾರೆ ಡಾಕ್ಟರ್ ಚೇತನ್ ಅವರಿಂದ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ದಯವಿಟ್ಟು ಹೇಳಿ.
0: 9744241919 ಮತ್ತೊಮ್ಮೆ ಹೇಳ್ತೇನೆ, 9744941419.
1: ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ರೈತ ಬಾಂಧವರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳದ ತೋಪೇಗೌಡ ಹಾಗೂ ಸಂಘದಿಂದ ಭಜನಾ ಪದಗಳನ್ನು ನೀವು ಕೇಳಿದಿರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಣಿಗಳ ಚರ್ಮ ಉಣ್ಣೆಗಳ ಉಪಯೋಗ ಕುರಿತಂತೆ ಡಾಕ್ಟರ್ ಚಂದ್ರನಾಯಕ್ ಅವರೊಡನೆ ತಿಮ್ಮಪ್ಪ ಹೆಚ್ಚಗೌಡ ಅವರು ನಡೆಸುವಂತಹ ಸಂದರ್ಶನ, ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಘಗಳಿಂದ ಸೋಬಾನೆ ಪದಗಳನ್ನು ಕೇಳುತ್ತೀರಿ. ಇದುವರೆಗೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ವಾರ್ತೆಗಳ ವಿವರ: ಅಭಿವೃದ್ದಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಂ ಸ್ವನಿಧಿ ಯೋಜನೆಯು ಸಾಲ ಮತ್ತು ಆಧುನಿಕ ಡಿಜಿಟಲ್ ಪಾವತಿ ಸೌಲಭ್ಯಗಳಿಗೆ ಸುಲಭ ಪ್ರವೇಶ ಖಚಿತಪಡಿಸಿಕೊಳ್ಳುವ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಿದರು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಆಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆರ್ಟಿಕಲ್ 370 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ವೇಳೆ ಅತ್ಯುತ್ತಮ ನಾನ್ ಪಿಕ್ಚರ್ ವಿಭಾಗದಲ್ಲಿ ಬಂಗಾರ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ರಾಮನವಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಬ್ರಹ್ಮಯುಗಂ ಚಿತ್ರದ ನಟನೆಗಾಗಿ ನಟ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ನಟನೆಗಾಗಿ ನಟ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ ಆರ್ಟಿಕಲ್ 370 ಚಿತ್ರದ ನಟನೆಗಾಗಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಚಿತ್ರದ ನಿರ್ದೇಶಕ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದೇ ರೀತಿ ಕನ್ನಡ, ಮರಾಠಿ, ತಮಿಳು, ತೆಲುಗು, ತುಳು, ಮಲಯಾಳಂ, ಸಂತಾಲಿ ಸೇರಿದಂತೆ ಇತರೆ ಭಾಷೆಗಳು ಮತ್ತು ಪ್ರಕಾರಗಳ ವಿಭಾಗ

0: ಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೊ ತಲುಪಿದ್ದಾರೆ. ಭಂಡಾರ ನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾ ರಕ್ಷಣಾ ಖಾತೆ ಉಪಸಚಿವೆ ಅರುಣಾ ಜಯಶೇಖರ ಮತ್ತು ಭಾರತೀಯ ಹೈಕಮಿಷನರ್ ಸಂತೋಷ್ ಝಾ ಆತ್ಮೀಯವಾಗಿ ಬರಮಾಡಿಕೊಂಡರು. ತಮ್ಮ ಭೇಟಿಯ ವೇಳೆ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀಲಂಕಾದ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಬಲವಾದ ಕಡಲ ಮತ್ತು ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ಪರಸ್ಪರ ಪ್ರಯೋಜನಕಾರಿ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆಗಳು ನಡೆಯಲಿವೆ. ಭೇಟಿಯ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದಲ್ಲಿ ಈ ತಿಂಗಳ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀ ಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಲ್ಲಿನ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ರಾಜಸ್ಥಾನಕ್ಕೆ 241 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ, ಉತ್ತರ ಪ್ರದೇಶಕ್ಕೆ 240 ಕೋಟಿ ರೂಪಾಯಿ ಹಾಗೂ ತೆಲಂಗಾಣಕ್ಕೆ 254 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ ಸೇರಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶ ಪರಿವರ್ತನೆ ಮೂಲಕ ಮೇಲ್ದರ್ಜೆಗೇರಿಸಿ ಐಟಿಐಗಳಿಗೆ ಸಂಬಂಧಿಸಿದ 5ನೇ ರಾಷ್ಟೀಯ ಸ್ಟೀರಿಂಗ್ ಸಮಿತಿ ಸಭೆಯಲ್ಲಿ ಇದನ್ನು ಅನುಮೋದಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಪಾಲುದಾರಿಕೆ ಮತ್ತು ಪ್ರದರ್ಶನ ಅವಕಾಶಗಳು ವಿಷಯದಡಿ ಈ ವರ್ಷದ ನವೆಂಬರ್ 2 ರಿಂದ 5 ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಸೌರ ಒಕ್ಕೂಟದ 9ನೇ ಅಧಿವೇಶನ ಮತ್ತು 4ನೇ ಹಸಿರು ಹೈಡ್ರೋಜನ್ ಸಮ್ಮೇಳನದ ಬೆಂಗಳೂರು ಆವೃತ್ತಿಯ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯದಲ್ಲಿ ಇಂಧನ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಶೇಕಡ 70% ಪಾಲು ಹೊಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಪಾಲುದಾರರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ನಿಟ್ಟನಲ್ಲಿ ಈ ರೋಡ್ ಶೋ ಆಯೋಜಿಸಲಾಗಿದೆ. ಅಲ್ಲದೆ ನವದೆಹಲಿಯಲ್ಲಿ ಮುಂಬರುವ ಶೃಂಗಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಲುದಾರರು ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ಸಂತೋಷ್ ಸಾರಂಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆಯಿದೆ. ಜಾಗತಿಕವಾಗಿ ಭಾರತ ಮತ್ತು ರಷ್ಯಾ ಪ್ರಮುಖ ರಾಷ್ಟಗಳಾಗಿವೆ. ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಷಯ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನಾ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ವರ್ಷಗಳ ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜಲಾಂದೋಲನವಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನೇರ ಲಾಭ ವರ್ಗಾವಣೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಪೌಷ್ಟಿಕ ಆಹಾರವು ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ. ಈ ಪ್ರಯತ್ನಗಳು ಅಪೌಷ್ಟಿಕತೆ ಮುಕ್ತ ಮತ್ತು ವಿಕಸಿತ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ ಮೂರನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಗಳಲ್ಲಿ ಎರಡು ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ಮಿಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೋವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡ ನಂತರ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ.

ನಮಸ್ಕಾರ ಸ್ನೇಹಿತರೆ, ಈಗ ಸ್ಟುಡಿಯೋ ಸಮಯ ಆಗಿದೆ 7:45:55. ಇಲ್ಲಿಂದ ಆರಂಭವಾಗಿ 8:45 ವರೆಗೆ, ಅಂದರೆ ಹೆಚ್ಚು ಕಮ್ಮಿ 1 ಗಂಟೆಗಳ ಕಾಲ ನಿಮ್ಮ ಜೊತೆಯಾಗಿರ್ತೇನೆ, ನಿಮ್ಮ ಬಾನುಲಿ ಕಡೆಯ ಗಣಪತಿ ಆರ್ ಭಟ್. ಹೌದು, ಇದು ಸಿರಿಗಂಧ ಕಾರ್ಯಕ್ರಮ, ಚಿತ್ರಗೀತೆಗಳನ್ನು ಆರಿಸಿದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಾವು ಯಾವುದಾದ್ರು ಒಂದು ವಿಷಯದ ಕುರಿತಾಗಿ ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ತೀವಿ, ಜೊತೆಗೆ ಸುಮಧುರವಾಗಿರುವಂತಹ ಕನ್ನಡ ಗೀತೆಗಳನ್ನು ಪ್ಲೇ ಮಾಡ್ತೀವಿ. ಸ್ನೇಹಿತರೆ, ಒಂದು ಮಾತಿದೆ ಸಂಸ್ಕೃತದಲ್ಲಿ, ಏನಂತಂದರೆ ವಿದ್ಯಾ ದದಾತಿ ವಿನಯಂ, ವಿನಯಾತ್ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮ ತಥೋ ಸುಖಂ ಅಂತ. ಅಂದರೆ ನಾವೆಲ್ಲ ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು. ಈ ಸುಖಕ್ಕೆ ಮೂಲ ಎಲ್ಲಿದೆ ಅಂತಂದರೆ ಈ ಸುಭಾಷಿತ ಹೇಳುತ್ತೆ, ಯಾವುದು ವಿದ್ಯೆ ಅಂತ ಇದೆ, ಜ್ಞಾನ ಅಂತ ಇದೆ, ಆ ಜ್ಞಾನವನ್ನು ಪಡೆದುಕೊಂಡಾಗ ಅಲ್ಲಿಂದ ನೋಡಿ ನಮ್ಮ ಸುಖ ಪಡೆಯುವಂತಹ ಯಾತ್ರೆ ಆರಂಭ ಆಗುತ್ತೆ. ವಿದ್ಯೆಯಿಂದ ನಮಗೆ ಏನು ಸಿಗುತ್ತೆ ಅಂತಂದರೆ ವಿನಯತೆ ಅನ್ನೋದು ಬರುತ್ತೆ ಸಹಜವಾಗಿಯೇ. ಆ ವಿನಯತೆಯಿಂದ ಸಮಾಜದಲ್ಲಿ ನಮಗೊಂದು ಪಾತ್ರತೆ ಅಥವಾ ಒಂದು ಮನ್ನಣೆ ಅಂತ ಸಿಗುತ್ತೆ. ಮನ್ನಣೆ ಇದ್ದಾಗ ಮಾತ್ರ ಸರಿಯಾದಂತಹ ದಾರಿಯಲ್ಲಿ ನಮಗೆ ಹಣ ಲಭ್ಯವಾಗುತ್ತೆ. ಹಣ ಇದ್ದರೆ ಆಗಲಿಲ್ಲ, ಅದರಿಂದ ಧಾರ್ಮಿಕ ಕಾರ್ಯಗಳು ನಮ್ಮಿಂದ ಆಗಬೇಕು, ಒಳ್ಳೆಯ ಕೆಲಸಗಳಾಗಬೇಕು, ಹಾಗೆ ಒಳ್ಳೆಯ ಕೆಲಸದಿಂದ ನಮಗೆ ಅರ್ಥ ಸಂಪತ್ತಿ ಆಗುತ್ತೆ, ಹಾಗೆ ಆ ಸಂಪತ್ತಿನಿಂದ ನಮಗೆ ಸುಖ, ಹೀಗೆ ಹೇಳುತ್ತೆ ಈ ಸುಭಾಷಿತ. ಇಷ್ಟೆಲ್ಲ ಪೀಠಿಕೆಯನ್ನು ನಾನು ಯಾಕೆ ಹಾಕಿದೆ ಅಂತ ನೀವು ವಿಚಾರ ಮಾಡ್ತಾ ಇರ್ಬೋದು. ಹೌದು, ಇವತ್ತು 8 ಸೆಪ್ಟೆಂಬರ್. ಏನು ಇಂದಿನ ವಿಶೇಷ ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕ್ಷರತಾ ದಿನ ಅಂತ ಇವತ್ತಿನ ದಿನಕ್ಕೆ ಆಚರಿಸ್ತಾರೆ. ನನಗನ್ಸುತ್ತೆ ಈ 8 ಸೆಪ್ಟೆಂಬರ್ ಇದು ವರ್ಲ್ಡ್ ಲಿಟ್ರಸಿ ಡೇ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಅದು ಕೇವಲ ದಿನ ಅಂತ ಅಷ್ಟೇ ಅಲ್ಲ, ನಮ್ಮ ಕ್ಯಾಲೆಂಡರ್ನಲ್ಲಿ ನಾವು ಟಿಕ್ ಮಾಡಿ ಅಥವಾ ಮಾರ್ಕ್ ಮಾಡಿ ಇಡಬಹುದಾದಂತಹ ಒಂದು ಇಂಪಾರ್ಟೆಂಟ್ ಡೇ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಸಾಕ್ಷರತೆ ಅನ್ನೋದಿದೆಯಲ್ಲ, ಅದು ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಹಕ್ಕನ್ನು ನಮಗೆ ದಯಪಾಲಿಸುವಂತಹ,

ದಿಕ್ಕಿನ ಕುರಿತಾದಂತಹ ಅರಿವು ಮೂಡಿಸುವಂತಹ ದಿನ ಇದಾಗಿರುವುದರಿಂದ ಯಾವ ಸಮಾಜ ಸುಶಿಕ್ಷಿತವಾಗಿ ಇರುತ್ತೋ, ಸಾಕ್ಷರವಾಗಿರುತ್ತೋ, ಅದು ನಿಜಕ್ಕೂ ಕೂಡ ಮುಂದುವರೆದಂತಹ ಸಮಾಜ. ಹೀಗೆ ಒಂದು ದೇಶ ಮುಂದುವರೆದಿದೆ ಅಂತ ಹೇಳೋದಕ್ಕೆ ಅಲ್ಲಿನ ಸಾಕ್ಷರತೆ ಕೂಡ ಬಹಳ ಪ್ರಮುಖವಾಗಿರುವಂತಹ ಅಂಶ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಬಹಳ ಮಹತ್ವದ್ದು ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಹೇಳಿದೆ, ಇದು ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ನೀಡುವಂತಹ, ಹಕ್ಕಿಗಾಗಿ ಒತ್ತಾಯ ಮಾಡಲಿಕ್ಕೆ ಅರಿವನ್ನು ಮೂಡಿಸುವಂತಹ ದಿನ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಹಿನ್ನೆಲೆಯಲ್ಲಿ ಒಂದಿಷ್ಟು ಈ ಬಗ್ಗೆ ವಿಚಾರವನ್ನು ತಿಳಿತಾ ಸಾಗೋಣ ಇವತ್ತಿನ ಸಿರಿಗಂತ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಒಂದು ಸುಂದರವಾಗಿರುವಂತಹ ಒಂದು ಗುರುಗಳಿಗೆ ನಮನ ಸಲ್ಲಿಸುವಂತಹ ಒಂದು ಗೀತೆಯನ್ನು ಕೇಳೋಣ. ಗುರು ಶಿಷ್ಯರು ಚಿತ್ರದಿಂದ ಆಯ್ದದ್ದು, ವಿಜಯ್ ಪ್ರಕಾಶ್ ಹಾಗೂ ಸಿಗಲಿಗರು ಗೀತೆಯನ್ನು ಆಡಿದ್ದಾರೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಗೀತೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

ಶಿಕ್ಷಣ, ವಿದ್ಯೆ, ಜ್ಞಾನ ಇವೆಲ್ಲವೂ ನಮ್ಮ ಜೀವನಕ್ಕೆ ಬಹಳ ಬಹಳ ಬಹಳ ಅವಶ್ಯಕ. ಆ ಕಾರಣಕ್ಕಾಗಿ ನಮ್ಮ ಸಮಾಜದಲ್ಲಿ ಜ್ಞಾನಾರ್ಜನೆಗೆ ಬಹಳ ಮಹತ್ವ ಇದೆ. ಹಾಗೆ ಜ್ಞಾನವನ್ನು, ಅದು ಯಾವುದೇ ಪ್ರಕಾರದ ಜ್ಞಾನ ಇರ್ಬೋದು, ಅದನ್ನು ಹೇಳಿಕೊಡುವಂತಹ, ನಾವು ಗುರು ಅನ್ನುವಂತಹ ಶಬ್ದದಿಂದ ಸಂಬೋಧಿಸ್ತೀವಲ್ಲ, ಅಂತಹ ಶಿಕ್ಷಕರಿಗೆ, ಗುರುಗಳಿಗೆ, ಶಿಕ್ಷಣವನ್ನು ಹೇಳಿಕೊಟ್ಟವರಿಗೆ, ಶಿಕ್ಷಿಸುವವರಿಗೆ ಬಹಳ ದೊಡ್ಡ ಸ್ಥಾನ ಇದೆ ನಮ್ಮ ಸಮಾಜದಲ್ಲಿ. ಹಾಗಾಗಿ ನೋಡಿ, ನಮ್ಮ ದೇಶದಲ್ಲಂತೂ ಗುರುವಿಗೆ ನಮಸ್ಕಾರ ಮಾಡೋದಕ್ಕೋಸ್ಕರವಾಗಿ ಅನೇಕ ದಿನಗಳನ್ನು ನಿಗದಿಪಡಿಸಿದ್ದಾರೆ. ನಮ್ಮ ಸನಾತನ ಧರ್ಮದ ವ್ಯವಸ್ಥೆಯಲ್ಲಂತೂ ಯಾವುದನ್ನು ಗುರುಪೂರ್ಣಿಮೆ ಅಂತ ನಾವು ಕರಿತೀವಿ, ಗುರುಗಳ ಅಧ್ಯಯನ, ಅವರ ಅಧ್ಯಾಪನ, ಇವುಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುವಂತಹ, ಆ ಹೆಸರಲ್ಲಿ ಅಧ್ಯಯನ ಅಧ್ಯಾಪನವನ್ನು ಮಾಡುವಂತಹ, ಮುಂದುವರಿಸುವಂತಹ, ಅನುಸಂಧಾನವನ್ನು ಮಾಡುವಂತಹ ದಿನವಾಗಿ ನಾವು ಪರಿಗಣಿಸ್ತೇವೆ ಗುರು ಪೂರ್ಣಿಮೆ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆ, ಆಷಾಢ ಮಾಸದ ಹುಣ್ಣಿಮೆ ದಿನ ಅಷ್ಟೇ ಅಲ್ಲ, ಜೊತೆಗೆ ಸೆಪ್ಟೆಂಬರ್ 5 ಇನ್ನೇನು ಹತ್ತಿರ ಬರ್ತಾ ಇದೆ ಕೂಡ. ಸೆಪ್ಟೆಂಬರ್ 5 ಇತ್ತೀಚೆಗೆ ನಾವು ಆಚರಿಸ್ಕೊಂಡ್ವಿ, ಶಿಕ್ಷಕರ ದಿನ ಅಂತ ಹೇಳಿ ನಾವು ಆಚರಿಸ್ತೀವಿ. ಅದಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಾಕ್ಷರತಾ ದಿನ ಅಂತ ನಾವೇನು ಆಚರಿಸ್ತೀವಿ, ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಹಾಗಾದರೆ ಈ ಒಂದು ಸಾಕ್ಷರತಾ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಆರಂಭ ಆಯಿತು, ಯಾತಕ್ಕಾಗಿ ಆರಂಭ ಆಯಿತು, ಖಂಡಿತವಾಗಿ ಕೂಡ ನಾವು ತಿಳ್ಕೊಳ್ಬೇಕು. ಆ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಗೀತೆಯ ನಂತರದಲ್ಲಿ. ಬನ್ನಿ ಈಗ ಅರಿವು ಅನ್ನುವಂತಹ ಶೀರ್ಷಿಕೆಯ ಒಂದು ಚಿತ್ರ, ಆ ಚಿತ್ರದಿಂದ ಆಯ್ದ ಒಂದು ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸೋಸಲೆ ಗಂಗಾಧರ್ ಅವರು ಬರೆದಿರುವಂತಹ ಗೀತೆ ಇದು. ನವನೀತ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಂತೂ ಗುರುಗಳನ್ನು, ವಿದ್ಯೆಯನ್ನು ಕಲಿಸಿದಂತಹ ಶಿಕ್ಷಕರನ್ನು ವಂದನೆ ಸಲ್ಲಿಸೋದಕ್ಕೆ ಅವರಿಗೆ, ಜೊತೆಗೆ ಅವತ್ತು ಒಂದು ನಾವು ಕಲಿತಂತಹ ಪಾಠಗಳನ್ನು, ಪ್ರವಚನಗಳನ್ನು ಮನನ ಮಾಡಿಕೊಳ್ಳೋದಕ್ಕೆ ಅಂತಲೇ ಗುರುಪೂರ್ಣಿಮೆ ಅಂತ ಆಚರಿಸ್ತಾರೆ. ಆಷಾಢ ಮಾಸದ ಹುಣ್ಣಿಮೆ ದಿನದಂದು ಅಂತ ಹೇಳಿದೆ. ಜೊತೆಗೆ ಸೆಪ್ಟೆಂಬರ್ 5 ಅದು ರಾಧಾಕೃಷ್ಣನವರ ಜನ್ಮ ದಿನಾಚರಣೆ, ಜೊತೆಗೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಸೇವೆಯನ್ನು ಸಂಸ್ಮರಿಸಿಕೊಳ್ತಾ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ. ಕಳೆದ ವಾರವಷ್ಟೇ ನಾವು ಅದನ್ನು ಆಚರಿಸಿ ಅದರ ಗುಂಗಲ್ಲೇ ಇರುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕ್ಷರತಾ ದಿನ

ಜ್ಞಾನಿಗಳು ಬೇರೆ, ಅಜ್ಞಾನಿಗಳಲ್ಲ ಅನಕ್ಷರಸ್ಥರು. ಅಂದರೆ ಯಾರಿಗೆ ಓದೋದಿಕ್ಕೆ ಬರೆಯೋದಿಕ್ಕೆ ಬರೋದಿಲ್ವೋ ಅವರವರ ಭಾಷೆ ಅಥವಾ ಒಂದು ವಿಷಯಗಳಲ್ಲಿ ಆ ಒಂದು ಅನಕ್ಷರಸ್ಥರ ಸಂಖ್ಯೆ ಇದೆಯಲ್ಲ, ಅದು ಬಹಳ ಬಹಳ ದೊಡ್ಡ ಇತ್ತು. ನೋಡಿ, ನಾನು ಆರಂಭದಲ್ಲೇ ಹೇಳಿದೆ ಏನಂದರೆ, ಯಾವುದೇ ಒಂದು ದೇಶದ ಪ್ರಗತಿ ಹೇಗೆ ಗೊತ್ತಾಗತ್ತೆ ಅಂತಂದರೆ ಆ ದೇಶದಲ್ಲಿ ಇರುವಂತಹ ಓದಲಿಕ್ಕೆ ಬರೆಯಲಿಕ್ಕೆ ಬರುವಂತಹ ಜನರ ಸಂಖ್ಯೆಯನ್ನು ಅವಲಂಬಿಸಿ. ಈ ನಿಟ್ಟಿನಲ್ಲಿ ಪ್ರತಿ ದೇಶದ ಶಿಕ್ಷಣ ಮಂತ್ರಿಗಳಿಗೆ ಬಹಳ ದೊಡ್ಡ ಚಾಲೆಂಜಿಂಗ್ ವಿಷಯ ಇದಾಗಿತ್ತು. ಏನಂತಂದರೆ, ಜನರನ್ನು ಹೆಚ್ಚೆಚ್ಚು ಸಾಕ್ಷರರನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ 1966 ಏನು ಯುನೆಸ್ಕೋ ಇದೆಯಲ್ಲ, ಈ ಯುನೆಸ್ಕೋ ಪ್ರತಿ ವರ್ಷ 8 ತಾರೀಕಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕ್ಷರತಾ ದಿನ ಅಂತ ಘೋಷಣೆ ಮಾಡಿತು. ಅಂದಿನಿಂದ ಇವತ್ತಿನವರೆಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕನಿಷ್ಠ ಓದೋದಕ್ಕೆ, ಅಂದರೆ ತುಂಬ ಅಕ್ಷರಸ್ಥರಾಗಿ ಏನೇನನ್ನೋ ಬರೆಯುವಷ್ಟು ಅಥವಾ ಲೇಖನವನ್ನೋ ಕವಿತೆಯನ್ನೋ ಕಾದಂಬರಿಯನ್ನೋ ಹೀಗೆಲ್ಲ ಬರೆಯುವಂತಹ ಸಾಮರ್ಥ್ಯ ಬರಬೇಕು ಅಂತಲೇ ಅಲ್ಲ, ಕನಿಷ್ಠ ಒಂದು ಸಂವಹನಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಅಕ್ಷರವನ್ನು ಕಲಿಯುವಂತಹ ವ್ಯವಸ್ಥೆಯನ್ನು ದೇಶದ ಒಳಗೆ ಆಯಾ ದೇಶದವರು ಮಾಡಿಕೊಳ್ಬೇಕು. ಆ ದೃಷ್ಟಿಯನ್ನು ಇಟ್ಟುಕೊಂಡು ಅದನ್ನೇ ಒಂದು ಧ್ಯೇಯವಾಕ್ಯವನ್ನಾಗಿ ಮಾಡಿಕೊಂಡು ಅಂತಾರಾಷ್ಟ್ರೀಯ ಸಾಕ್ಷರ ದಿನವನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಯಿತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನವನ್ನು ವಿಶ್ವ ಸಾಕ್ಷರತಾ ದಿನ ಅಂತ ಆಚರಿಸ್ತಾರೆ. ಇನ್ನಷ್ಟು ಇದರ ಬಗ್ಗೆ ಮಾತನಾಡ್ತೀನಿ, ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಅಂಕಿತಾ ಕುಂಡು ಈ ಗಾಯಕಿ ಹಾಡಿರುವಂತಹ ಒಂದು ಗೀತೆ, ಪಂಪ ಪಂಚಲ್ಲಿ ಪರಶಿವಮೂರ್ತಿ. ಈ ಶೀರ್ಷಿಕೆ ಒಂದು ರೀತಿ ವಿಚಿತ್ರವಾಗಿದೆ, ಆದರೆ ಈ ಚಿತ್ರದಿಂದ ಆಯ್ದಂತಹ ಗೀತೆಯಂತೂ ಬಹಳ ಸುಂದರವಾಗಿದೆ, ಅರ್ಥಪೂರ್ಣವಾಗಿದೆ. ಕೇಳ್ಕೊಂಡು ಬರೋಣ. ಹಂಸಲೇಖ ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್ ಆಫ್

ಸ್ನೇಹಿತರೆ, ನಾನಾಗಲೇ ಹೇಳ್ತಾ ಇದ್ದೆ, ಇವತ್ತು ಸೆಪ್ಟೆಂಬರ್ 8 ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಆಚರಿಸ್ತಾರೆ. ಸಾಕ್ಷರತೆ ಅಂದರೆ ಏನು, ಅಂದರೆ ಲಿಟ್ರಸಿ ಅಂದರೆ ಏನು ಅನ್ನೋದರ ಕಾನ್ಸೆಪ್ಟ್ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊಟ್ಟ ಮೊದಲಿಗೆ ಸಾಮಾನ್ಯ ಜನರು ಅಕ್ಷರ ಕಲಿಯೋದು ಅಥವಾ ಅಕ್ಷರ ಜ್ಞಾನ ಇಟ್ಕೊಳ್ಳೋದು ಅಂತಂದರೆ ಅದು ಯಾಕೆ ಬೇಕು ಅಂತ ಪ್ರಶ್ನೆಯನ್ನು ಕೇಳಿದಾಗ ಅದು ನಮಗೆ ಸಹಿ ಹಾಕಲು ಬರೋಕ್ಕೆ ಅದು ನಮಗೆ ಬೇಕು. ಅಂದರೆ ನಾವು ಬ್ಯಾಂಕ್ ಇರ್ಬೋದು ಅಥವಾ ಇನ್ಯಾವುದೋ ರೀತಿಯಾದಂತಹ ಹಣಕಾಸು ವ್ಯವಹಾರಗಳಲ್ಲಿ ನಾವು ಅದಕ್ಕೆ ಸಹಿ ಹಾಕಬೇಕಾಗತ್ತೆ. ಆ ಸಹಿ ಅದು ನಮ್ಮ ದಾಯಿತ್ವವನ್ನು ಕೇಳ್ತಾ ಇರುತ್ತೆ. ಒಬ್ಬರು ಸಹಿಯನ್ನು ಮಾಡಿದರೆ ಆ ಸಹಿಯಿಂದ ಕೆಲವು ಜವಾಬ್ದಾರಿಗಳು ನಮ್ಮ ತಲೆಯ ಮೇಲೆ ಬರುತ್ತೆ. ಕೆಲವಕ್ಕೆ ನಾವು ಲಯಬಲ್ ಅಂತ ಹೇಳ್ತೀವಲ್ಲ, ಹಾಗಾಗ್ತೀವಿ. ಅದಕ್ಕೆ ನಾವೇ ಕಾರಣೀಕರ್ತರಾಗ್ತೀವಿ, ನಾವೇ ಜವಾಬ್ದಾರರಾಗ್ತೀವಿ. ಆ ದೃಷ್ಟಿಯಿಂದ ಸಹಿ ಅನ್ನೋದು ಬಹಳ ಮುಖ್ಯ. ಸಹಿ ಮಾಡೋದಕ್ಕೆ ಬಂದರೆ ಸಾಲದು, ಸಹಿ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಏನನ್ನು ಬರೆಯಲಾಗಿದೆ ಅನ್ನೋದನ್ನು ಓದಿ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಇಲ್ಲಿಗೆ ನಮಗೆ ಅರ್ಥ ಆಗತ್ತೆ ಸಾಕ್ಷರತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ದೇಶದಲ್ಲಿ ಹೆಬ್ಬೆಟ್ಟು ಅಂತ ಏನು ಹೆಬ್ಬೆರಳಿನ ಗುರುತನ್ನು ಹಾಕ್ತಾ ಇದ್ರು. ಈಗ ಸಾಕ್ಷರತೆ ಪ್ರಮಾಣ ಗಣನೀಯವಾಗಿ ಅದು ಏರಿಕೆ ಆಗಿರೋದ್ರಿಂದ ಈ ಹೆಬ್ಬೆಟ್ಟು ಅನ್ನುವಂತಹ ಕಲ್ಪನೆಯೇ ಒಂದು ರೀತಿಯಲ್ಲಿ ಮ್ಯೂಸಿಯಂ ಸೇರಿಕೊಂಡ ಹಾಗಾಗಿದೆ. ಅಷ್ಟರ ಮಟ್ಟಿಗೆ ಈ ಸಾಕ್ಷರತೆಯ ವಿಷಯದಲ್ಲಿ ನಮ್ಮ ದೇಶ ಒಂದು ರೀತಿಯಲ್ಲಿ ಪ್ರಬುದ್ಧವಾಗಿರುವಂತಹ ಮಹತ್ವಪೂರ್ಣವಾಗಿರುವಂತಹ ಸಾಧನೆಯನ್ನು ಮಾಡಿದೆ ಅನ್ನೋದು ನಿಮಗೆಲ್ಲ ಕೂಡ ತಿಳಿದಿರುವಂತಹ ವಿಷಯ. ಈ ಲಿಟ್ರಸಿ ಅನ್ನೋದು ನಾನಾಗಲೇ ಹೇಳಿದೆ ಕೂಡ, ಇದು ಹಕ್ಕು, ನಮ್ಮೆಲ್ಲರ ಹಕ್ಕು. ನಮ್ಮ ದೇಶದಲ್ಲಿ ಸಂವಿಧಾನದ ವಿಧಿ 21A ಇದರಲ್ಲಿ ಏನು ಹೇಳುತ್ತೆ ಇದು ವಿಧಿ ಅಂತಂದರೆ 6 ರಿಂದ 14 ವರ್ಷದ ಪ್ರತಿಯೊಬ್ಬ ಮಗು ಕೂಡ ಉಚಿತವಾಗಿ ಜೊತೆಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆದುಕೊಳ್ಬೇಕು, ಸಾಕ್ಷರರಾಗಬೇಕು ಅಂಥದ್ದೊಂದು ಹಕ್ಕನ್ನು ನಮಗೆ ಸಂವಿಧಾನವೇ ನೀಡಿದೆ. ಇನ್ನು ಅಕ್ಷರ ಕಲಿಯೋದಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಮೂಲಭೂತ ಹಕ್ಕು ಅದನ್ನು ನಮಗೆ ಕೊಟ್ಟಿದೆ. ಮೂಲಭೂತ ಹಕ್ಕುಗಳ ಒಂದು ಲಿಸ್ಟಲ್ಲಿ ಈ ಸಾಕ್ಷರತೆ ಹಕ್ಕು ಅನ್ನೋದು ಕೂಡ ಬರುತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಅಕ್ಷರ ಬರೆದಿದ್ದರೆ ನಮಗೆ ನಮ್ಮ ಇನ್ನುಳಿದಂತಹ ಹಕ್ಕುಗಳ ಬಗ್ಗೆ ಅರಿವು ಕೂಡ ಇರೋದಿಲ್ಲ ಅನ್ನುವಂತಹ ಎಚ್ಚರಿಕೆ ಕೂಡ ನಮಗಿರಬೇಕು. ಆ ದೃಷ್ಟಿಯಿಂದ ನಾವು ಅಕ್ಷರರಾಗಬೇಕು ಅನ್ನೋದು ಒಂದು ಹಂತ ಆದರೆ ನಾವು ಸಾಕ್ಷರರಾಗಿ ಬೇರೆಯವರು ಕೂಡ ಸಾಕ್ಷರಿಗಳಾಗಬೇಕು ಅನ್ನುವಂತಹ ಅರಿವನ್ನು ಮೂಡಿಸೋದಕ್ಕೆ ನಾವು ಸಮಾಜದಲ್ಲಿ ಟೊಂಕ ಕಟ್ಟಿ ನಿಲ್ಲಬೇಕು. ಅಂದರೆ ಅದರರ್ಥ ಪ್ರತಿಯೊಬ್ಬರೂ ಕೂಡ, ವಿಶೇಷತಃ ಯಾರು ಈ ಬಡತನದ ರೇಖೆಯಿಂದ ಕೆಳಗಡೆಗೆ ಇರ್ತಾರೆ, ನಮ್ಮ ದೇಶದಲ್ಲಿ ಅನೇಕರಿದ್ದಾರೆ, ಶಿಕ್ಷಣ ಕೊಡಿಸಬೇಕು ಅನ್ನುವಂತಹ ಒಂದು ಇರಾದೆ ಇರುತ್ತೆ. ಆದರೆ ಸರಿಯಾದ ಮಾರ್ಗದಲ್ಲಿ ಶಿಕ್ಷಣ ಕೊಡಿಸೋದಕ್ಕೆ ಹಣಕಾಸಿನ ತೊಂದರೆ ಅನೇಕರಿಗಿರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಅನಕ್ಷರಸ್ಥರಾಗಿ ಅಲ್ಪ ಸ್ವಲ್ಪವಾದರೂ ಜನರು ಈಗಲೂ ಕೂಡ ಉಳ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ನಮಗೆ ಅರಿವು ಮೂಡಿಸುವಂತಹ ಅಂಥ ಜನರನ್ನು ಗುರುತಿಸಿ, ಅವರಿಗೆ ಅರಿವು ಮೂಡಿಸಿ, ಸಾಧ್ಯವಾದರೆ ಅವರಿಗೆ ಸಾಕ್ಷರನ್ನಾಗಿ ಮಾಡುವಂತಹ ಹೊಣೆಗಾರಿಕೆಯನ್ನು ನಾವು ಹೊತ್ಕೊಳ್ಬೇಕು. ಅದು ಕೂಡ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ನೀವೇನಂತೀರಿ? ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ರಶ್ಮಿ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಇದು ಅಂಗೈಲಿ ಅಕ್ಷರ, ಇದು ಚಿತ್ರದ ಶೀರ್ಷಿಕೆ. ರಶ್ಮಿಯವರು ಗೀತೆಯನ್ನು ಹಾಡಿದ್ದಾರೆ ಸಂಗಡಿಗರೊಂದಿಗೆ. MB ಜ್ಞಾನೇಶ್ ಗೀತೆಯನ್ನು ಬರೆದಿದ್ದರೆ AT ರವೀಶ್ ಅವರು ಈ ಗೀತೆಗೆ ಸ್ವರ ಕಲ್ಪನೆಯನ್ನು ನೀಡಿದ್ದಾರೆ. ಬನ್ನಿ, ಅಂಗೈಯಲ್ಲಿ ಅಕ್ಷರ ಅನ್ನುವಂತಹ ಶೀರ್ಷಿಕೆಯ ಒಂದು ಗೀತೆಯೊಂದಿಗೆ ಈಗ ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತೆ.

ಸ್ನೇಹಿತರೆ, ನಾನಾಗಲೇ ಹೇಳ್ತಾ ಇದ್ದೆ ಈ ಸಾಕ್ಷರತಾ ಹಕ್ಕಿನ ಕುರಿತಾಗಿ. ಸಂವಿಧಾನ ನಮಗೆ ಸಾಕ್ಷರತೆ ನಮ್ಮೆಲ್ಲರ ಹಕ್ಕು ಅಂತ ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಈ ಸಾಕ್ಷರತೆ ಅನ್ನೋದು ಎಂತಹ ಒಂದು ಮಹತ್ವದ ಒಂದು ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೊರಿಸುತ್ತೆ ಅನ್ನೋದನ್ನು ಕೂಡ ಹೇಳುತ್ತಾ ಇದ್ದೆ. ಯಾಕೆಂದರೆ ಬ್ಯಾಂಕ್ನಂತಹ ಆರ್ಥಿಕ ವ್ಯವಹಾರಗಳನ್ನು ಮಾಡಬೇಕಾದ್ರೆ ನಾವು ಓದಬೇಕು, ವಿಷಯವನ್ನು ತಿಳ್ಕೊಳ್ಬೇಕು, ಆನಂತರವಷ್ಟೇ ನಮ್ಮ ಸಹಿಯನ್ನು ಹಾಕಬೇಕು. ಆ ದೃಷ್ಟಿಯಿಂದ ಸಾಕ್ಷರತೆ ಅನ್ನೋದು ಬಹಳ ಮುಖ್ಯ, ಇದು ಒಂದು ಕಡೆ. ಆದರೆ ಇನ್ನು ಅಕ್ಷರಜ್ಞಾನ ನಮಗೆ ಸಿಕ್ಕಾಗ ನಮಗೆ ಸಿಗುವಂತಹ ಶಕ್ತಿ ಇದೆಯಲ್ಲ, ಅದು ಬೇರೆ ಯಾವ ಸಂಗತಿಗಳಿಂದಲೂ ಸಿಗುವುದಿಲ್ಲ. ಸಾಕ್ಷರತೆ ನಮಗೆ ಕಾನೂನಿನ ರಕ್ಷಣೆಯನ್ನು ಕೊಡುತ್ತೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಯಾರಾದರೂ ನಮಗೆ ಮೋಸ ಮಾಡೋದಕ್ಕೆ ಬಂದರೆ ಪ್ರಶ್ನೆ ಮಾಡುವಂತಹ ಧೈರ್ಯ ಬೇಕಲ್ಲ. ಈ ಪ್ರಶ್ನೆ ಮಾಡುವ ಧೈರ್ಯ ಹೇಗೆ ಬರುತ್ತೆ ಅಂತಂದರೆ, ನಾವು ಸಾಕ್ಷರರಾದರೆ ಹೆಚ್ಚೆಚ್ಚು ಜ್ಞಾನವನ್ನು, ಅಂದರೆ ನಮ್ಮ ಕಾನೂನಲ್ಲಿ ಇರ್ಬೋದು ಅಥವಾ ಇನ್ನಿತರ ಅನುಭವದ ಜ್ಞಾನ ಇರ್ಬೋದು, ಆ ಎಲ್ಲ ಜ್ಞಾನವನ್ನು ಸಾಕ್ಷರರಾಗಿದ್ದರೆ ಹೆಚ್ಚೆಚ್ಚು ತಿಳಿದುಕೊಳ್ಬೋದು. ಹೀಗೆ ಹೆಚ್ಚೆಚ್ಚು ತಿಳಿದುಕೊಂಡಾಗ ಯಾರಾದರೂ ಮೋಸ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಮೋಸ ಮಾಡೋದಕ್ಕೆ ಹೊರಟರೆ ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಇದು ಉಪಕಾರಿಯಾಗಿದೆ. ನೀವೆಲ್ಲ ಗಮನಿಸಿರ್ಬೋದು, ಎಷ್ಟೋ ಸಲ ಅಕ್ಷರಜ್ಞಾನ ಯಾರಿಗಿರಲ್ವೋ ಅವರು ಆನ್ಲೈನಲ್ಲಿ ಇರ್ಬೋದು ಅಥವಾ ನೇರವಾಗಿ ಇರ್ಬೋದು ಮೋಸ ಹೋಗ್ತಾ ಇರ್ತಾರೆ. ದಿನಪತ್ರಿಕೆಗಳಲ್ಲಿ ಸುದ್ದಿಯಾಗಿ ಇಂತಹ ಘಟನೆಗಳು, ದುರ್ಘಟನೆಗಳು ಪ್ರಕಟ ಆಗ್ತಾನೆ ಇರ್ತವೆ. ಎಲ್ಲಿವರೆಗೆ ಸಾಕ್ಷರರಾಗಿರೋದಿಲ್ವೋ ಇಂತಹ ಮೋಸಗಳು ಅವ್ಯಾಹತವಾಗಿ ನಡೀತಾ ಇರುತ್ತೆ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಬ್ಯಾಂಕಿಗೆ ಹೋದಾಗ, ಸರ್ಕಾರಿ ಕಚೇರಿಗಳಿಗೆ ಹೋದಾಗ ನಮ್ಮ ಕೆಲಸಗಳನ್ನ ನಾವೇ ಹೆಮ್ಮೆಯಿಂದ ಮಾಡಿಕೊಳ್ಬೇಕು. ನಾನು ಕೂಡ ಎಷ್ಟೋ ಸಲ ಗಮನಿಸಿದ್ದೀನಿ, ಏನಂದರೆ ನಾವು ಬ್ಯಾಂಕಿಗೆ ಹೋದಾಗ ಈ ಅನಕ್ಷರಸ್ಥರು ಅಪ್ಪಿತಪ್ಪಿ ಬಂದರೆ, ಅಂದರೆ ಈಗಿನ ಕಾಲದಲ್ಲಿ ಅನಕ್ಷರಸ್ಥರು ಅಂತ ನಾವು ಕಂಡು ಹಿಡಿಯೋದೇ ಕಷ್ಟ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಸಾಕ್ಷರತಾ ಪ್ರಮಾಣ ನಮ್ಮ ದೇಶದಲ್ಲಿ ಇದೆ. ಹೆಮ್ಮೆಯ ವಿಷಯ ಕೂಡ ಇದು. ಆದರೆ ಅಪ್ಪಿತಪ್ಪಿ ಎಲ್ಲಾದರೂ ನಮಗೆ ಅನಕ್ಷರಸ್ಥರು ಅಂತ ಕಂಡರೆ ಅವರು ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇರ್ತಾರೆ, ಇದನ್ನು ಸ್ವಲ್ಪ ಓದ್ಕೊಡಿ, ಇದರಲ್ಲಿ ಏನು ಬರೆದಿದ್ದಾರೆ ಹೇಳಿ ಅಂತ. ಅಷ್ಟರ ಮಟ್ಟಿಗೆ ಅವರಿಗೆ ಅರಿವಿದ್ರೂ ಕೂಡ ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಹಾಗಾಗಿ ನಾವು ಸಹಿ ಮಾಡಲಿಕ್ಕೆ ಹೊರಟಂತಹ ಒಂದು ಹಣಕಾಸಿನ ವಿಚಾರ ಏನು ಅನ್ನೋದನ್ನು ನಾವೇ ಖುದ್ದಾಗಿ ತಿಳ್ಕೊಳ್ಳೋದ್ರಿಂದ ಒಂದು ಧೈರ್ಯವೂ ನಮ್ಮಲ್ಲಿ ಬರುತ್ತೆ, ಒಂದು ನಮಗೆ ನಮ್ಮದೇ ಆದಂತಹ ಒಂದು ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ಮೂಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ಸಾಕ್ಷರರು ಅನ್ನುವಂತಹ ಹೆಮ್ಮೆಯನ್ನು ನಮಗೆ ಮೂಡುವಂತೆ ಮಾಡುತ್ತೆ. ಇಷ್ಟೆಲ್ಲ ಸಹಾಯ ಆಗುತ್ತೆ ಒಬ್ಬ ಅಕ್ಷರಸ್ಥ ಅವನು ದೇಶದಲ್ಲಿ ಇದ್ದಾಗ. ಅಕ್ಷರಸ್ಥ ನಾಗರಿಕ ದೇಶದ ಆಸ್ತಿ ಅನ್ನೋದನ್ನು ಮರಿಬಾರ್ದು. ದೇಶದಲ್ಲಿ ಎಲ್ಲರಿಗೂ ಈ ಹಕ್ಕು ತಲುಪಿದಾಗ ಮಾತ್ರವೇ ಈ ದೇಶ ನಿಜವಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇವತ್ತಿಗೂ ನಮ್ಮ ಸಮಾಜದಲ್ಲಿ ಎಷ್ಟೋ ಮಕ್ಕಳು ಬಡತನ ಜೊತೆಗೆ ಅರಿವಿನ ಕೊರತೆಯಿಂದ ಶಾಲೆಗೆ ಹೋಗದೆ ಹೊರಗುಳಿದಿದ್ದಾರೆ. ಅವ್ರನ್ನ ಈ ಹಕ್ಕಿನ ವ್ಯಾಪ್ತಿಗೆ ತಲುಪಿಸೋದು ಅದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಅದನ್ನು ಕೂಡ ನಾವು ಮನಗಾಣಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಜಾನಕಿ ಹಾಗೂ ಬಿ ಕೆ ಸುಮಿತ್ರ ಅವರು ಯುಗಲದರುಗಳು. ಅಬ್ಬಾ, ಎಷ್ಟು ಸೊಗಸಾಗಿರುತ್ತೆ ಈ ಹಾಡು ಅಂತಂದರೆ, ಘಟಾನುಘಟಿಗಳಾಗಿರುವಂತಹ ಇಬ್ಬರು ಮೇರು ಸಂಗೀತ ಕಲಾವಿದೆಯರು ಧ್ವನಿ ನೀಡಿರುವಂತಹ ಗೀತೆ ಇದು. ಕರುಳಿನ ಕರೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 8 ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಆಚರಿಸ್ತಾರೆ. ಈ ಸಾಕ್ಷರತೆ ಅನ್ನೋದಿದೆಯಲ್ಲ, ಅದು ಬರೀ ಪುಸ್ತಕ ಓದೋದಕ್ಕೆ ಅಥವಾ ಪುಸ್ತಕದಲ್ಲಿ ಬರೆಯೋದಕ್ಕೆ ಅಷ್ಟೇ ಸಾಕ್ಷರತೆ ಅಂತ ಅರ್ಥ ಅಲ್ಲ. ಇವತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ, ಹಾಗಾಗಿ ಡಿಜಿಟಲ್ ಸಾಕ್ಷರತಾ ಹಕ್ಕು ಅನ್ನೋದು ಕೂಡ ಆ ಒಂದು ಪರಿಕಲ್ಪನೆ ಈಗ ಹುಟ್ಟುಕೊಂಡಿದೆ. ಡಿಜಿಟಲ್ ಲಿಟ್ರಸಿ ರೈಟ್. ಹೌದು, ಸ್ಮಾರ್ಟ್ಫೋನ್ ಬಳಸೋದು, ಆನ್ಲೈನ್ ಮೂಲಕ ಸರ್ಕಾರದ ಅಥವಾ ಇನ್ನಿತರ ಸೌಲಭ್ಯಗಳನ್ನು ಪಡೆಯೋದು ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಸೈಬರ್ ಫ್ರಾಡ್ ಅಂತ ಕರಿತೀವಲ್ಲ, ಅಂದರೆ ಆನ್ಲೈನ್ಗಳ ಮೂಲಕವಾಗಿ ಅನೇಕ ರೀತಿಯಾದಂತಹ ಮೋಸದ ಜಾಲ ಹುಟ್ಕೊಂಡಿದೆ, ಮೋಸ ಸಂಭವಿಸ್ತಾ ಇರುತ್ತೆ. ನಾವೆಲ್ಲ ಕೂಡ ಟಿವಿ ಅಥವಾ ದಿನಪತ್ರಿಕೆಯ ಸುದ್ದಿಗಳಲ್ಲಿ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಹೌದು, ಡಿಜಿಟಲ್ ಲಿಟ್ರಸಿ ಕೂಡ ಬಹಳ ಮುಖ್ಯ ಸ್ನೇಹಿತರೆ. ನನಗೆ ಪಠ್ಯ ಪುಸ್ತಕದಲ್ಲಿ ಬರೆಯೋದಕ್ಕೆ ಬರುತ್ತೆ, ನಾನು ಸಾಕ್ಷರ ಅಂತ ಅಂದುಕೊಂಡ್ರೆ ಸಾಲೋಲ್ಲ. ಈ ಕಾಲಕ್ಕೆ ಡಿಜಿಟಲ್ ಆಗಿ ಕೂಡ ಸಾಕ್ಷರರಾಗಬೇಕು ಅನ್ನೋದು ಇವತ್ತಿನ ಅಗತ್ಯ. ಸರ್ಕಾರ ಮತ್ತು ಸಮಾಜಗಳು ಪ್ರತಿಯೊಬ್ಬರಿಗೂ ಕೂಡ ಕೇವಲ ಅಕ್ಷರ ಜ್ಞಾನವಷ್ಟೇ ಅಲ್ಲ, ಡಿಜಿಟಲ್ ಜ್ಞಾನವನ್ನು ಕೂಡ ಉಚಿತವಾಗಿ ತಲುಪುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಖಂಡಿತವಾಗಿ ಕೂಡ ಮಾಡಬೇಕು. ಬಹಳ ವಿಶೇಷವಾಗಿ ನಮ್ಮ ಮನೆಯಲ್ಲೇ ಇರುವಂತಹ ಹಿರಿಯರಿಗೆ ಅವರಿಗೆ ತಂತ್ರಜ್ಞಾನ ಗೊತ್ತಿರೋದಿಲ್ಲ, ಮೊಬೈಲ್ ಫೋನನ್ನು ಕೂಡ ಬಳಸೋದಕ್ಕೆ ಗೊತ್ತಾಗಲ್ಲ. ಆ ದೃಷ್ಟಿಯಿಂದ ನಾವು ಮನೆಯ ಸದಸ್ಯರಾಗಿ ತಿಳಿದವರಾಗಿ ಈ ತರಹದ ಡಿಜಿಟಲ್

ಪ್ರಜ್ಞೆಯನ್ನು ಅಂದರೆ ಡಿಜಿಟಲ್ ಶಿಕ್ಷಣವನ್ನು ನಮ್ಮ ಹಿರಿಯರಿಗೆ ತಿಳಿಸುವುದು ಕೂಡ ಇಂದಿನ ಅಗತ್ಯತೆಗಳಲ್ಲಿ ಒಂದು. ತಪ್ಪದೇ ನಾವು ನಮ್ಮ ಮನೆಯ ಹಿರಿಯರಿಗೆ ತಂತ್ರಜ್ಞಾನವನ್ನು, ಅದರಲ್ಲೂ ವಿಶೇಷವಾಗಿ ಮೊಬೈಲ್ ಬಳಸೋದನ್ನು ಕಲಿಸ್ಕೊಡೋಣ. ಡಿಜಿಟಲ್ ಹಕ್ಕಿನ ಬಗ್ಗೆ ತಿಳಿಸ್ಕೊಡೋಣ. ಭಾಳ ವಿಶೇಷವಾಗಿ ಯಾವ್ಯಾವ ರೀತಿಯಲ್ಲಿ ಡಿಜಿಟಲ್ನಲ್ಲಿ ಮೋಸ ಆಗತ್ತೆ, ಹಾಗೆ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕು ಅನ್ನೋದ್ರ ಕುರಿತಾಗಿ ಕೂಡ ಅವರನ್ನು ಸಾಕ್ಷರರನ್ನಾಗಿ ಮಾಡೋಣ. ಏನಂತೀರಿ ಸ್ನೇಹಿತರೆ? ಮುಂದೆ ಇನ್ನೊಂದು ಸುಂದರವಾಗಿರುವಂತಹ ಗೀತೆ ಮೂಡಿ ಬರ್ತದೆ. ಪಿ ಬಿ ಶ್ರೀನಿವಾಸ್ ಗೀತೆಯನ್ನು ಹಾಡಿದ್ದಾರೆ ಪಡುವಾರಹಳ್ಳಿ ಪಾಂಡವರು. ಈ ಚಿತ್ರದಿಂದ ಆಯ್ದ ಗೀತೆ ಇದು. ಸೋರಟ್ ಅಶ್ವಥ್ ಅವರು ಬರೆದಿರುವಂತಹ ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಪರಿಕಲ್ಪನೆ.

ನಮ್ಮ ದೇಶದ ಸಾಕ್ಷರತೆಯ ವಿಷಯಕ್ಕೆ ಬಂದರೆ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಮತ್ತು ಆವರ್ತಕ ಶ್ರಮಶಕ್ತಿ ಸಮೀಕ್ಷೆ ಅಂದರೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ PLFS ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಗಣನೀಯವಾಗಿ ಪ್ರಗತಿಯನ್ನು ಕಾಣ್ತಾ ಇದೆ. ದೇಶದ ಪ್ರಸ್ತುತ ಸಾಕ್ಷರತೆಯ ಅಂಕಿ ಅಂಶಗಳನ್ನು ನಾವು ಗಮನಿಸೋದಾದರೆ ಭಾರತದ ಒಟ್ಟಾರೆ ಸಾಕ್ಷರತಾ ಪ್ರಮಾಣ ಶೇಕಡ 80.9% ಅದು ಏರಿಕೆಯಾಗಿದೆ. ಏರಿಕೆಯಾಗಿದೆ ಅಂತ ಯಾಕೆ ಹೇಳ್ತಾ ಇದೆ ಅಂದರೆ 2011 ಈ ಹಿಂದಿನ ಜನಗಣತಿಯ ಆಧಾರದ ಮೇಲೆ ಆಗ ಅಂದರೆ 2011 ಇದು ಶೇಕಡ 74.4% ಇತ್ತು. ಇನ್ನು ಲಿಂಗ ಮತ್ತು ಪ್ರದೇಶ ಆಧಾರಿತ ವ್ಯತ್ಯಾಸಗಳನ್ನು ಗಮನಿಸೋದಾದರೆ ನಮ್ಮ ದೇಶದಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಜೊತೆಗೆ ನಗರ ಮತ್ತು ಗ್ರಾಮೀಣ ಭಾಗಗಳ ನಡುವೆ ಸಾಕ್ಷರತಾ ಪ್ರಮಾಣದಲ್ಲಿ ಇನ್ನೂ ಕೂಡ ವ್ಯತ್ಯಾಸಗಳು ಉಳಿದುಕೊಂಡಿವೆ ಅನ್ನೋದು ಕೂಡ ಗಂಭೀರವಾಗಿ ನಾವು ವಿಚಾರ ಮಾಡಬೇಕಾದಂತಹ ಅಂಶ. ಲಿಂಗ ಆಧಾರಿತ ಸಾಕ್ಷರತೆಯನ್ನು ಗಮನಿಸೋದಾದರೆ ನಮ್ಮ ದೇಶದಲ್ಲಿ ಪುರುಷರ ಸಾಕ್ಷರತೆ ಶೇಕಡ 88% ಇದ್ದರೆ ಇನ್ನು ಪ್ರದೇಶ ಆಧಾರಿತ ಸಾಕ್ಷರತೆಯನ್ನು ಗಮನಿಸೋದಾದರೆ ನಗರ ಪ್ರದೇಶದಲ್ಲಿ ಶೇಕಡ 90% ಸಾಕ್ಷರತೆ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 77% ಸಾಕ್ಷರತೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ರಾಜ್ಯವಾರು ಗಮನಿಸೋದಾದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಶಿಕ್ಷಣದ ಬೆಳವಣಿಗೆ ಬಹಳ ಭಿನ್ನವಾಗಿದೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ. ಮಿಜೋರಾಂ ಪುಟ್ಟ ರಾಜ್ಯ, ಅದು ಶೇಕಡ 98.2% ಸಾಕ್ಷರತೆಯೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ಇದೆ ಸಾಕ್ಷರತೆಯ ವಿಷಯದಲ್ಲಿ. ಇನ್ನು ಕೇರಳ ಇದೆಯಲ್ಲ, ಅದು ಕೂಡ ಪುಟ್ಟ ರಾಜ್ಯ, 96.2% ಸಾಕ್ಷರತೆಯನ್ನು ಅದು ಹೊಂದಿದೆ. ಇನ್ನು ಅನೇಕ ರಾಜ್ಯಗಳು ನಮ್ಮ ದೇಶದಲ್ಲಿ ಪೂರ್ಣ ಸಾಕ್ಷರತೆಯತ್ತ ದಾಪುಗಾಲಲ್ಲಿ ಮುನ್ನುಗ್ತಾ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಜೊತೆಗೆ ಕೇಂದ್ರ ಸರ್ಕಾರದ ಉಲ್ಲಾಸ್ ಯೋಜನೆಯಡಿಯಲ್ಲಿ ಉತ್ತರಾಖಂಡ್, ಗೋವಾ, ತ್ರಿಪುರ, ಹಿಮಾಚಲ ಪ್ರದೇಶ ಜೊತೆಗೆ ಸಿಕ್ಕಿಂ ರಾಜ್ಯಗಳನ್ನು ಪ್ರಮುಖ ಸಾಕ್ಷರತಾ ಮಾನದಂಡಗಳಾಗಿ ಪೂರೈಸಿದ ರಾಜ್ಯಗಳಿಂದ ಗುರುತಿಸಲಾಗಿದೆ. ಅಲ್ಲದೆ ಲಡಾಖ್ ಶ್ರೇಣಿ ಇದೆಯಲ್ಲ, ಅಲ್ಲಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದಂತಹ ಮೊದಲ ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಲಾಗಿದೆ. ಬಿಹಾರ ಮತ್ತು ಆಂಧ್ರಪ್ರದೇಶದ ರಾಜ್ಯಗಳು ಸಾಕ್ಷರತೆಯಲ್ಲಿ ಇಂದಿಗೂ ಕೂಡ ಸವಾಲುಗಳನ್ನು ಎದುರಿಸ್ತಾ ಇದ್ದಾವೆ. ಶೇಕಡ 72-74% ಆಸುಪಾಸಿನಲ್ಲಿ ಇಲ್ಲಿ ಸಾಕ್ಷರತೆಯ ಪ್ರಮಾಣ ಇದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉಲ್ಲಾಸ ನವಭಾರತ್ ಸಾಕ್ಷರ ಕಾರ್ಯಕ್ರಮ ಯೋಜನೆ ಪ್ರಕಾರ ಪ್ರಸ್ತುತ ಸಾಕ್ಷರತೆ ಅಂದರೆ ಕೇವಲ ಓದೋದು ಅಥವಾ ಬರೆಯೋದು ಮಾತ್ರ ಅಲ್ಲ, ಅದರೊಂದಿಗೆ ಪ್ರತಿಯೊಬ್ಬ ನಾಗರಿಕ ಕೂಡ ಅನೇಕ ಜ್ಞಾನ ಇರಬೇಕಾಗಿದ್ದು ಕಡ್ಡಾಯ. ಯಾವ್ಯಾವ ಜ್ಞಾನ ಅದು ಅನ್ನೋದನ್ನು ಮುಂದಿನ ಹಂತದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಿರಿಗಂಧ ಕಾರ್ಯಕ್ರಮವನ್ನು. ಬನ್ನೀಗ ಸವರ್ಣ ದೀರ್ಘ ಸಂದಿಚಿತ್ರದಿಂದ ಶಂಕರ್ ಮಹಾದೇವನ ಹಾಡಿರುವಂತಹ ಒಂದು ಗೀತೆ, ವೀರೇಂದ್ರ ಶೆಟ್ಟಿ ಬರೆದಿರುವಂತಹ ಗೀತೆಗೆ ಮನೋಮೂರ್ತಿಯವರ ಸಂಗೀತ.

ನಮ್ಮ ಕೇಂದ್ರ ಶಿಕ್ಷಣ ಸಚಿವಾಲಯದ ಯೋಜನೆ ಪ್ರಕಾರ ಪ್ರಸ್ತುತ ಸಾಕ್ಷರತೆ ಅಂದರೆ ಅದು ಕೇವಲ ಓದೋದು ಅಥವಾ ಬರೆಯೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ನಾಗರಿಕನು ಕೂಡ ಅನೇಕ ಬಗೆಯ ಜ್ಞಾನವನ್ನು ಹೊಂದಿರಬೇಕಾಗಿದ್ದು ಕಡ್ಡಾಯ. ಅದರಲ್ಲಿ ಮೊದಲನೇದಾಗಿ ನ್ಯೂಮರಸಿ ಅಂತ ಕರೆಯುವಂತಹ ಮೂಲಭೂತ ಗಣಿತ ಜ್ಞಾನ ಇರಬೇಕು. ಜೊತೆಗೆ ನಾನೀಗಾಗಲೇ ಮಾತಾಡಿದ್ನಲ್ಲ, ಡಿಜಿಟಲ್ ಲಿಟ್ರಸಿ, ಅದು ಕೂಡ ಅಂದರೆ ಡಿಜಿಟಲ್ ಸಾಕ್ಷರತೆ, ಮೊಬೈಲ್ ಫೋನ್ ಇರ್ಬೋದು, ಆನ್ಲೈನ್ ಸೇವೆಗಳ ಬಳಕೆ ಇರ್ಬೋದು, ಇವುಗಳ ಜ್ಞಾನ, ಕನಿಷ್ಠ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಜೊತೆಗೆ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಹಣಕಾಸು ಸಾಕ್ಷರತೆ, ಬ್ಯಾಂಕಿಂಗ್ ವ್ಯವಹಾರಗಳ ಸಂಪೂರ್ಣ ಅರಿವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇರಬೇಕು. ಈ ಹೊಸ ನಿಯಮದ ಪ್ರಕಾರ ಯಾವುದೇ ರಾಜ್ಯ 95%ಕ್ಕಿಂತ ಹೆಚ್ಚು ಸಾಕ್ಷರತೆಯನ್ನು ಸಾಧಿಸಿದೆ ಅದನ್ನು ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಂತ ಘೋಷಿಸಲಾಗುತ್ತೆ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಕನ್ನಡ ಕಲಿ ಈ ಚಿತ್ರದಿಂದ ಆಯ್ದ ಒಂದು ಗೀತೆ, ಕನ್ನಡ ಕಲಿ ಎನ್ನುವಂತಹ ಶೀರ್ಷಿಕೆ ಗೀತೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ್ದು. ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ.

ಸ್ನೇಹಿತರೆ, ಸಾಕ್ಷರತೆ ಇದು ಪ್ರತಿಯೊಬ್ಬರ ಹಕ್ಕು ನಿಜ. ಆದರೆ ಈ ಹಕ್ಕು ಎಲ್ಲರಿಗೂ ಸಿಗುವಂತೆ ಮಾಡೋದಿದೆಯಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ. ಇದನ್ನು ಮರಿಬಾರದು. ನಮ್ಮ ಸುತ್ತಮುತ್ತ

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾವಾದನ. ಪಕ್ಕವಾದದಲ್ಲಿ ಮೃದಂಗ ನುಡಿಸುವವರು ಆರ್ ನರಸಿಂಹನ್. ಕೇಳಿ ಮೊದಲಿಗೆ ಭಜನ ಸೇಯರಾದ ಧರ್ಮವತಿ ರಾಗ ರೂಪಕ ತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಕೃತಿ.

ವಿನಾಯಕ ವೈದ್ಯನಾಥನ್ ಅವರ ವೀಣಾವಾದನವನ್ನು ಕೇಳುತ್ತಿದ್ದರೆ. ಮುಂದುವರಿಸುತ್ತಾ ಇನ್ನೀಗ ಕೇಳಿ ಸ್ಮರಣೆ ಒಂದೇ ಸಾಲದೆ, ಮಲಯ ಮಾರುತ ರಾಗ ಆದಿತಾಳದಲ್ಲಿರುವ ಪುರಂದರದಾಸರ ಒಂದು ಕೃತಿ.

ಇದುವರೆಗೆ ಕಮಾಚರಾಗ ಆದಿ ತಾಳದಲ್ಲಿದ್ದ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಒಂದು ತಿಲ್ಲಾರವನ್ನು ಕೇಳಿದರೆ. ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರ ವೀಣಾವಾದನವನ್ನು ಕೇಳಿದರೆ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 10:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಗ್ಲೋಬಲ್ ಫೈನ್ಟೆಕ್ ಸಮ್ಮೇಳನದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ ಉದ್ಘಾಟನಾ ಭಾಷಣದ ಧ್ವನಿ ಮುದ್ರಿತ ಪ್ರಸಾರ ಕೇಳುತ್ತೀರಿ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ಕವಿ ಡಿವಿಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಇಳೆಯಿಂದ ಮೊಳಕೆ ಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.
2: ಜಗತ್ತಿನ ಒಳಿತಿಗಾಗಿ ಪ್ರಕೃತಿ ಮಾಡುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆಯುತ್ತದೆ. ಬೀಜ ಮೊಳಕೆಯೊಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನೂ ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಕಾರ್ಯಕ್ರಮಗಳನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಕೇಳ್ತಾ ಇದ್ರಿ. ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಸುಂದರ್ ರಾಮನ್

ಹಾಗೂ ಕೆ ಎಲ್ ಲಾವಣ್ಯ ಅವರು ಹಾಡಿರುವ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ. 6:30 ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳುತ್ತೀರಿ. 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗಳು ಭಕ್ತಿಗೀತೆಗಳು ಮೂಡಿಬರಲಿವೆ. ಬೆಳಗ್ಗೆ 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಳಿನ ಕಾರ್ಯಕ್ರಮದಲ್ಲಿ ಪೋಸ್ಟ್ ಕ್ವಾರಂಟಮ್ ಕ್ರಿಪ್ಟೋಗ್ರಫಿ ಈ ವಿಷಯದ ಕುರಿತಂತೆ ಬೆಂಗಳೂರಿನ ಸಿಡ್ಯಾಕ್ನಲ್ಲಿ ಪೋಸ್ಟ್ ಕ್ವಾರಂಟಮ್ ಕ್ರಿಪ್ಟೋಗ್ರಫಿ ಈ ವಿಭಾಗದಲ್ಲಿ ಪ್ರಧಾನ ಸಂಶೋಧಕರಾಗಿರುವ ಎಫ್ ಸೈಂಟಿಸ್ಟ್ ರಾಘವೇಂದ್ರ ಪಾಟೀಲ್ ಅವರು ಭಾಗವಹಿಸಿದ್ದಾರೆ. ಇವರೊಂದಿಗೆ ನಿರ್ಮಲಾ ಎಸ್ ಅವರು ಭಾಗವಹಿಸುತ್ತಾರೆ. ಇನ್ನು 8:30 ಇನ್ನೊಂದು ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ವೀಳ್ಯದೆಲೆ ಮುಟ್ಟಿದರೆ ಮುನಿ ಗಿಡಗಳ ಔಷಧೀಯ ಗುಣಗಳು ಈ ವಿಷಯದಂತೆ ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ನಾರ್ವೆ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ. ಡಿವಿಜಿ ಅವರ ಮಂಕತುಮ್ಮನ ಕಗ್ಗ ಆಧಾರಿತ ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 12:05 ವನಿತಾ ವಿಹಾರ. ಆತ್ಮಹತ್ಯಾ ನಿಯಂತ್ರಣದ ಕುರಿತಂತೆ ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸುಮನಾ ಬಿ ಅವರು ಮಾತನಾಡುತ್ತಾರೆ. 12:35 ಆರೋಗ್ಯ ಸಂಚಿಕೆ. ಕನ್ನಡಕಗಳ ಸೂಕ್ತ ಬಳಕೆ ಕುರಿತಂತೆ ಡಾಕ್ಟರ್ ಶೈಲಜಾ ಎಸ್ ಅವರೊಡನೆ ಸಂದರ್ಶನ ಸಂದರ್ಶಿಸುವವರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ. ಪಿಎಂ ಅಗ್ರಿ ಕ್ಲಿನಿಕ್ ಹಾಗೂ ಅಗ್ರಿ ಬಿಸಿನೆಸ್ ಯೋಜನೆ ಕುರಿತಂತೆ ಮಂಜುಳಾ ಸುಬ್ರಹ್ಮಣ್ಯ ಅವರಿಂದ ಮಾಹಿತಿ ಸಿಗಲಿದೆ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ. 6:30 ರಸವಾರ್ತೆ. 6:51 ಕೃಷಿರಂಗ ಕಾರ್ಯಕ್ರಮ. ಇದರಲ್ಲಿ ಪ್ರಾಣಿಗಳ ಚರ್ಮ ಉಣ್ಣೆಯ ಉಪಯೋಗ ಈ ಕುರಿತಂತೆ ಡಾಕ್ಟರ್ ಚಂದ್ರನಾಯಕ್ ಅವರೊಡನೆ ಸಂದರ್ಶನ ಸಂದರ್ಶಿಸುವವರು ತಿಮ್ಮಪ್ಪ ಎಚ್ಗೌಡ. ನಂತರ ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಘಗಳಿಂದ ಸೋಬಾನೆ ಪದಗಳನ್ನು ಕೇಳುತ್ತೀರಿ. ರಾತ್ರಿ 7:45 ಸಿರಿಗಂಧ ಚಿತ್ರಗೀತೆಯನ್ನು ಆಧರಿಸಿದ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ ಪ್ರಸಾರವಾಗಲಿದೆ. ರಾತ್ರಿ 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಇದರಲ್ಲಿ ನಾಳೆ ಅಂತಾರಾಷ್ಟ್ರೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಎನ್ ಡಿ ಈಶನ್ ಅವರ ಜೊತೆಗೆ ಸಂವಾದ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಧನಂಜಯ ಹೆಗಡೆ ಅವರ ಗಾಯನದಲ್ಲಿ ರಾಗ್ ಛಾಯಾನಟ್ ವಿಳಂಬಿತ್ ತಿಲ್ವಾಡ ತಾಲ್ ಧೃತ ತೀನ್ ತಾಳ್ ಕೇಳುತ್ತೀರಿ. ಇವರಿಗೆ ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ ಉಮಾಕಾಂತ್ ಪುರಾಣಿಕ್. ರಾತ್ರಿ 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುತ್ತಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೊರತೆ ಭರಿಸಬೇಕಿದೆ. ಜಗವ ಜಯಿಸಲು ಕದನ ಕೊನೆಯ ದಾರಿಯಲ್ಲ, ಜಗವ ಜಯಿಸಲು ಕದನ ಕೊನೆಯ ದಾರಿಯಲ್ಲ, ನಿಶ್ಚಯ ಶರಣಾಗತಿಗೆ ಚರಿತೆ ನಮಿಸಬೇಕಿದೆ. ಜೊತೆ ಬಾರದ ನೆರಳು. ಒಂಟಿ ನಡೆದಿರುವೆ ಬೆಳಕ ಬೇಡುತ್ತಾ ಕತ್ತಲಿನಲ್ಲಿ ಕಾಣುತ್ತಿಲ್ಲವೆ, ಯಾರ ನೆರಳು ಜೊತೆ ಬರುವಲ ನಸೀಬಿನಲ್ಲಿ ಕಾಣುತ್ತಿಲ್ಲವೆ. ಸಾರಥಿ ಇಲ್ಲದ ನಿರಾಯುಧೆ ನಿಂತಿರುವೆ ನೋವಿಗೆ ಎದೆಯೊಡ್ಡಿ, ಸಾರಥಿ ಇಲ್ಲದ ನಿರಾಯುಧೆ ನಿಂತಿರುವೆ ನೋವಿಗೆ ಎದೆಯೊಡ್ಡಿ. ಬಂದು ಹೋಗುವ ಮಾತು ನಮ್ಮ ಬೆಳೆಸುತ್ತವೆ ಕಿವಿಗೊಡಬೇಕು, ಬಂದು ಹೋಗುವ ಮಾತು ನಮ್ಮ ಬೆಳೆಸುತ್ತವೆ ಕಿವಿಗೊಡಬೇಕು. ಮುಗಿಯದ ಹಾದಿ ಏರುಪೇರಾಗಿ ದಂದುಗದಲ್ಲಿ ಕಾಣುತ್ತಿಲ್ಲವೆ. ಬೆಟ್ಟದ ಮೇಲುದಿರಿ ಮಣ್ಣ ಸೇರುವ ಹಂಬಲದ ಬೀಜ ನಾನು, ಬೆಟ್ಟದ ಮೇಲುದುರಿ ಮಣ್ಣ ಸೇರುವ ಹಂಬಲದ ಬೀಜ ನಾನು. ಬೀಜ ಹುಸಿ ಹೋಗಿ ಹನಿಗಟ್ಟಿವೆ ರೆಪ್ಪೆಯಂಚಲಿ ಕಾಣುತ್ತಿಲ್ಲವೆ. ಮಸಿಯಾಗದ ಮನಸ್ಸಿದು ಒಂದಿಸಿರುವೆ ಜನುಮ ದಾಟಬೇಕಿದೆ, ಮಸಿಯಾಗದ ಮನಸ್ಸಿದು ಒಂದಿಸಿರುವೆ ಜನುಮ ದಾಟಬೇಕಿದೆ. ತೋರಬೇಕು ದಯೆ ದೈನ್ಯತೆ ನಿಶಯ ಬದುಕಲಿ ಕಾಣುತ್ತಿಲ್ಲವೆ. ಕಾವಳದ ನಾಚಿಕೆ. ಮಲ್ಲಿಗೆಯನ್ನು ಈಗೀಗ ಮುಡಿಯುವುದ ಬಿಟ್ಟಿರುವೆ, ಮಲ್ಲಿಗೆಯನ್ನು ಈಗೀಗ ಮುಡಿಯುವುದ ಬಿಟ್ಟಿರುವೆ. ಸುಗಂಧವೆಂದರೆ ಜೀವ ಗಿಡ ನೆಡುವುದ ಬಿಟ್ಟಿರುವೆ, ಸುಗಂಧವೆಂದರೆ ಜೀವ ಗಿಡ ನೆಡುವುದ ಬಿಟ್ಟಿರುವೆ. ನನಗೂ ದೇವರರೆ ಅಪಾರ ಭಕ್ತಿ ನಿನ್ನೊಲವಂತೆ, ಸಾಕ್ಷಿ ಬೇಕೆ ಗುಡಿ ಮಸೀದಿ ಅಲೆಯುವುದ ಬಿಟ್ಟಿರುವೆ. ಮಾತಿನೊಡಲ ಬೆಲ್ಲಕ್ಕೆ ಬೇವು ಬೆರೆತರೆ ಸಹಿಸಲಾರೆನು, ಮಾತಿನೊಡಲ ಬೆಲ್ಲಕ್ಕೆ ಬೇರೆತರೆ ಸಹಿಸಲಾರೆನು. ಮೌನ ನವನೀತಕ್ಕೆ ನಮಿಸಿ ನಂಜಾಡುವುದ ಬಿಟ್ಟಿರುವೆ. ಒಲವ ಅಂತರ ಹೆಚ್ಚಬಾರದು ಮುನಿಸಿಗೆ ಬುದ್ಧಿ ಕೊಟ್ಟು, ಒಲವ ಅಂತರ ಹೆಚ್ಚಬಾರದು ಮುನಿಸಿಗೆ ಬುದ್ಧಿ ಕೊಟ್ಟು, ಒಳಗೆ ದಹಿಸುವ ಅಸಹನಿಗೆ ಕಿವಿಗೊಡುವುದ ಬಿಟ್ಟಿರುವೆ. ಮಳೆಯ ನಂತರದ ಮರದ ಹನಿಯಾದರೂ ಸರಿ ನೀನು, ಮಳೆಯ ನಂತರದ ಮರದ ಹನಿಯಾದರೂ ನೀನು. ಹಸಿರುಡಿಸದ ಹೊಸ ಮಳೆಗೆ ಮಣೆ ಹಾಕುವುದ ಬಿಟ್ಟಿರುವೆ. ಸಂಜೆಯನು ಅಪ್ಪಲಾಗುತ್ತಿಲ್ಲ ನಿಶೆಗೆ ನಿನ್ನ ಗೈರು ಹಾಜರಿಗೆ, ಸಂಜೆಯನು ಅಪ್ಪಲಾಗುತ್ತಿಲ್ಲ ನಿಶೆಗೆ ನಿನ್ನ ಗೈರು ಹಾಜರಿಗೆ. ಕಾವಳದ ನಾಚಿಕೆಯ ಮುಂದೆ ಅಲಂಕರಿಸುವುದ ಬಿಟ್ಟಿರುವೆ. ದೂರಲಾರೆನು ಜನ ಜಂಜಡದಲ್ಲಿ ಮುಳುಗಿದೆ ನಿನ್ನ ಮರೆತ ಕಾರಣ, ಜನ ಜಂಜಡದಲ್ಲುಗಿದೆ ನಿನ್ನ ಮರೆತ ಕಾರಣ. ಪಡೆಯಲಾಗದೆ ತಳಮಳಿಸಿದೆ ನಿನ್ನ ಮರೆತ ಕಾರಣ. ಬರೀ ಸುಖದ ಬಯಕೆ ಬದುಕಿಗೆ ಉಸಿರಿರುವವರೆಗೆ, ದೊರೆತು ಏನೂ ಸಿಗದಾಗಿದೆ ನಿನ್ನ ಮರೆತ ಕಾರಣ. ಯಾವುದೋ ಸೆಳೆತದಲ್ಲಿ ಜೀವ ದಣಿದಿದೆ ಹಗಲಿರುಳು, ಯಾವುದೋ ಸೆಳೆತದಲ್ಲಿ ಜೀವ ದಣಿದಿದೆ ಹಗಲಿರುಳು. ಜಯವೇ ಸೋತು ಕುಣಿಯುತ್ತಿದೆ ನಿನ್ನ ಮರೆತ ಕಾರಣ. ಬಯಕೆಗೆ ದೊರಕದ ಎಲ್ಲದಕ್ಕೂ ಏನೇನೋ ತಕರಾರು, ಬಯಕೆಗೆ ದೊರಕದ ಎಲ್ಲದಕ್ಕೂ ಏನೇನೋ ತಕರಾರು. ಎಲ್ಲ ದೂರುಗಳು ನಿಲ್ಲದಂತಿದೆ ನಿನ್ನ ಮರೆತ ಕಾರಣ. ನಿಶಯ ಕಣ್ಣ ಹನಿಯೇ ಕೊನೆಯ ಮಳೆಯಾಗಿ ಸುರಿದಿದೆ, ನಿಶಯ ಕಣ್ಣ ಹನಿಯೇ ಕೊನೆಯ ಮಳೆಯಾಗಿ ಸುರಿದಿದೆ ನಿನ್ನ ಮರೆತ ಕಾರಣ. ಬರಗಳು
1: ಇದುವರೆಗೆ ನಿರ್ಮಲಾ ಶೆಟ್ಟರ್.

0: ಮತ್ತು ಸಿಎಂ ಚನ್ನಬಸಪ್ಪ ಅವರು ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸಿದರು. ಕಾವ್ಯಧಾರೆ ಇಲ್ಲಿಗೆ ಮುಗಿಯಿತು.
1: ಈಗ ಡಾಕ್ಟರ್ ರವಿಕಿರಣ ನಾಕೋಡ್ ಅವರ ತಬಲಾವಾದನ. ತಬಲಾವಾದನದಲ್ಲಿ ಕೇಳಿ ಮಟ್ಟತಾಳ, ವಾಯ್ಲಿನ್ ದೇಹರ, ಶಂಕರ್ ಕಬಾಡಿ.

ಡಾಕ್ಟರ್ ರವಿಕಿರಣ ನಾಕೋಡ್ ಅವರ ತಬಲಾ ವಾದನದಲ್ಲಿ ಈವರೆಗೆ ಮಟ್ಟತಾಳ ಕೇಳಿದಿರಿ. ವಾಯ್ಲಿನ್ ನೀಡಿದವರು ಶಂಕರ್ ಕಬಾಡಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡ್ರೈವರ್.
1: ಅಲ್ಲಿ ನೋಡಪ್ಪ, ಕರೀತಾರೆ ಯಾರೋ.
0: ಏನ್ ಸ್ವಾಮಿ, ಶಿವಮೊಗ್ಗಕ್ಕೆ ಹೋಗ್ಬೇಕು, ಬರ್ತೇನಪ್ಪ.
2: ಓ, ತಲೆಗೆ 10 ರೂಪಾಯಿ ಆಯ್ತದೆ.
0: 10 ರೂಪಾಯಿ?
2: ಹೌದು ಸ್ವಾಮಿ.
0: ಯಾರು ತಲೆಗೆ 10 ರೂಪಾಯಿ ಕೇಳ್ತಾನೆ?
3: ನಾನು ಇವತ್ತು ಹೋಗ್ಲೇಬೇಕಲ್ಲ, ಏನ್ ಮಾಡ್ಲಿ?
4: ನಾನು ಒಬ್ಬ ಪೇಷಂಟ್ ಅನ್ನ ಅರ್ಜೆಂಟ್ ಆಗಿ ನೋಡಕ್ ಹೋಗ್ಬೇಕಾಗಿತ್ತು.
5: ನೀವೆಲ್ಲ ಎಲ್ಲಿಗೆ ಹೋಗ್ಬೇಕು?
4: ಶಿವಮೊಗ್ಗಕ್ಕೆ ಹೋಗ್ಬೇಕು ಸರ್.
5: 10 ರೂಪಾಯಿ ಕೇಳ್ತಾ ಇದ್ದಾನೆ.
4: ಆಗ್ಲಿ,
5: ಹೋಗೋಣ.
4: ಹೌದ್ರಿ, ನೀನು ಬರ್ತೀಯಮ್ಮ?
3: ನಾನು ಇವತ್ತು ಹೋಗ್ಲೇಬೇಕು, ನಾನು ಬರ್ತೀನಿ.
4: ಬಾ ಅಮ್ಮ.
6: ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್, ಕಾರ್ ನಿಲ್ಸಿ, ನಿಲ್ಸಿ ಕಾರ್ನ. ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್, ಮುಂದೆ ಹೋಗೋದಕ್ಕೆ ದಾರಿ ಸರಿ ಇಲ್ಲ.
0: ಏನ್ ಸರ್, ಎಲ್ರ ನವರಾತ್ರಿ ಬಂಬಗಳ ಕೂತಿದ್ದೀವಿ.
7: ಇನ್ನೇನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ತಾವು ತಾವು ಸೇರ್ಬೇಕಾದ ಸ್ಥಳ ಸೇರಲಿಲ್ಲ ಅಂತ ಯೋಚನೆ ಆಗ್ಬಿಟ್ಟಿದೆ. ಏನ್ ಮಾತಾಡ್ತಾರೆ,
8: ಸುಮ್ಮನೆ ಕೂತ್ರೆ ಯೋಚನೆಗಳು ತಲೆ ತಿನ್ನತ್ತೆ. ಅದಕ್ಕೆ ಒಬ್ರಿಗೊಬ್ರು ಪರಿಚಯವಾದ್ರೆ ಏನಾದ್ರೂ ಮಾತಾಡ್ತಾ ಕಾಲ ಕಳಿಬಹುದಲ್ವೇ?
7: ನಿಜವಾದ ಮಾತು. ಯಾರ್ಯಾರೋ ಎಲ್ಲಿಯವರು ಅಕಸ್ಮಾತ್ ಒಂದು ಕಡೆ ಸೇರಿದೀವಿ. ಅನ್ಯೋನ್ಯ ಪರಿಚಯ ಯಾವತ್ತೂ ಒಳ್ಳೇದೆ, ಏನಂತೀರಿ?
8: ಅದು ಸರಿ, ಇನ್ನಿ ಒಳ್ಳೇದೆ, ಒಳ್ಳೇದೆ. ಏನೇ ಭಾಮಾ,

0: ಬಿಸಿ ಬಿಸಿ ಕಾಫಿ ಇದನ್ನ ಕುಡಿಯೋದವರು ಪಾಪಿ. ಆರಿ ಹೋದ್ರೆ ರುಚಿ ಇರೋಲ್ಲ, ಮೀರಿ ಬಂದ್ರೆ ಮಿಕ್ಕಿರೋಲ್ಲ. ಬರೋರಲ್ಲ ಬೇಗ ಬನ್ನಿ.
1: ಏನ್ರಿ ಪ್ರಾಸ್ತಲ್ ನನ್ನ ಕ್ರಾಸ್ ಆಗ್ತಾ ಇದ್ದೀರಲ್ರಿ.
0: ನೋಡಿ ಪ್ರಾಸ ಪಟ್ಕೋಬೇಡಿ, ನಾಟಕದ ಕಂಪನಿಲಿ ಎರಡು ದಿನ ನೋಟಿಸ್ ಹಂಚಕ್ ಹೋದ್ರೆ ಇಂಥ ಪ್ರಾಸ ಎಷ್ಟು ವೀಸನಾದ್ರೂ ಸಿಗುತ್ತೆ.
1: ಅಷ್ಟು ಅಷ್ಟು
0: ತಗೊಳ್ಳಿ ಡಾಕ್ಟ್ರಮ್ಮ.
2: ನನಗೆ ನನಗೆ
1: ಅಷ್ಟು ಅಷ್ಟು
0: ಡಾಕ್ಟ್ರಮ್ಮ. ಇಲ್ಲಿ ನಗ್ತಾ ನಗ್ತಾ ಇದ್ರೇನೆ ಕಾಫಿ ಸಿಗೋದು ಅನ್ನೋದನ್ನು ತಿಳಿಸ್ಬಿಡಿ.
3: ಅಬ್ಬಾ ಅಧಿಕಾರ ಬಲು ಜೋರಾಗಿದೆಯೇ? ರಾಜನ ರಾಜ್ಯಭಾರ ಇಲ್ಲಾದ್ರೂ ನಡೀಲಿ. ರಾಜ ಮಾಲ್ತಿ ರಾತ್ರಿ ಏನು ತಿಂದಿಲ್ಲ, ಅವಳು ಸ್ವಲ್ಪ ಕಾಫಿನಾದ್ರೂ ಕೊಡು.
0: ಅವರನ್ನ ತಿನ್ಬೇಡಿ ಅಂತ ಯಾರು ಹೇಳಿದ್ರು? ಕ್ಯಾನ್ಸರ ಮಾಡಿದ್ರೆ ಸಿಗುತ್ತೆಯೇ. ತಗೊಳ್ಳಿ.
3: ರಾಜ ನೀನ್ ಕಾಫಿ ಕುಡಿದ್ಯಾ?
0: ಸ್ವಾಮಿಗೆ ಮೊದಲು, ಆಮೇಲೆ ಭಕ್ತಾದಿಗಳಿಗೆ.
4: ಅಲ್ರಿ ನಟ ಸಾರ್ವಭೌಮರೇ, ಈ ಕಾಫಿ ನೀವೇ ಮಾಡಿದ್ರೆ?
0: ನಾನು ಮಾಡಿಸಿ ತಗೊಂಬಂದೆ.
3: ಮಾಲ್ತಿ ನೀನ್ ಹೀಗ್ ಮಾತಾಡ್ತಿದ್ರೆ ಚೆನ್ನ.
0: ಈಗ ಅವ್ರು ಮಾತಾಡಿದ್ರೇನು? ನಾನು ನನ್ನ ಕೈಯಿಂದ ಕುಡಿಸಿದ ಕಾಫಿ ಅವ್ರನ್ನ ಮಾತಾಡಿಸ್ತು.
5: ಅದೇನಪ್ಪ ಅಂತ ಎಸೆನ್ಸ್ ಆ ಕಾಫಿ ಇರೋದು?
0: ಅದ್ರಲ್ಲಿ ಬುದ್ಧಿ ಚುರುಕಿನ ಮದ್ದಿದೆ ಸರ್. ಏನು ಈ ಹನಿಮೂನ್ ಜೋಡಿಗೆ ಇನ್ನೂ ಹೆಚ್ಚಿರೋ ಆಗಿಲ್ಲೋ?

0: ಎಚ್ಚರವಾಯ್ತು ರಾಜಣ್ಣ. ಅಲ್ಲುಜ್ತಿದ್ದೆ, ಕಾಫಿ ಅಂತ ಕ್ಷಣ ಬಂದೆ. ಲೋಟ ತೊಳೆದಿದ್ದೀಯಾ?
1: ಏನು ಪತ್ತೆದಾರ್ರೆ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ. ಯೋಚನೆ
2: ಎಲ್ಲಿ ಪರಸ್ಥಳ, ನಿದ್ರೆ ಬರೋದ್ ಕಷ್ಟ. ಅಷ್ಟು ಅಷ್ಟು
1: ಕಾಫಿ ತಗೊಳ್ಳಿ.
3: ಏನ್ ಸ್ವಾಮಿ?
0: ನಾನೆಲ್ಲಪ್ಪ ಕರೆದಿದ್ದು, ನಮ್ಮಿವರು ಕೂಗಿದ್ದು.
4: ಇಲ್ಲಿ ಸ್ನಾನಕ್ಕೆ ಬೇರೆ ಎಲ್ಲಿಯಾದ್ರೂ ಅನುಕೂಲವಾದ ಸ್ಥಳ ಉಂಟೇನು?
3: ಹತ್ತಿರದಲ್ಲೇ ಹೊಳೆ ಇದೆ, ಬೇಕಾದ್ರೆ ಸ್ನಾನ ಮಾಡ್ಬೋದು. ಪಕ್ಕದಲ್ಲೇ ತೋಪಿದೆ, ಬಟ್ಟೆ ಒಗಿಬಹುದು, ಒಳಗೆ ಹಾಕೋಬಹುದು. ತಣ್ಣಗೆ ಗಾಳಿ ಬರುತ್ತೆ, ಸುತ್ತಲೂ ತಿರುಗಾಡಬಹುದು.
1: ಬೇಕಾದ್ರೆ ಕುಣಿತ ಹಾಡಬಹುದು.
0: ಹೊಸ ನೀರು ಮೈಗಂಟುತ್ತೋ ಇಲ್ವೋ ನೋಡ್ಕೋ.
4: ಏನಾಗುದಿಲ್ಲ, ನಡಿಗೆ ಹೋಗೋಣ.
1: ನೋಡಿ, ನಿಮ್ಗೆ ನದಿ ಹೊಸದು, ನದಿಗೆ ನೀವು ಹೊಸಬ್ರು. ಆಳ ತಿಳಿದೆ ನೀರಲ್ಲಿ ಇಳಿಕೂಡುದು ಅಂತ ತಿಳಿದವ್ರು ಹೇಳ್ತಾರೆ. ನನ್ಗೆ ನಿಮ್ ವಿಚಾರ ಏನು ಹೆದರಿಕೆ ಇಲ್ಲ. ಆದ್ರೆ ನಮ್ ರಾಯರಿಗೆ ವಯಸ್ಸು ಕಳೆದ್ರು, ಮಗು ಆಗಿರೋರು, ಅವರನ್ನ ಭದ್ರವಾಗಿ ಕರೆತರೋ ಭಾರ ನಿಮ್ದು.
4: ಆಗ್ಲಿ ಚಿಕ್ಕ ಮಾವನವರೇ,
1: ಹೋಗ್ಬಾಮ್ಮ ದಡ್ಡ ಸುಸೆ.
4: ಮಾಂತಿ, ಇವ ಸ್ನಾನ ಮಾಡೋದ್ ಬೇಡಮ್ಮ, ಬಟ್ಟೆ ಒದ್ದೆ ಮಾಡಿ ಮೈ ಒರೆಸ್ಕೋ.
5: ಸಮಾಧಾನ ಆಗಲ್ಲ.
4: ನಾನು ಡಾಕ್ಟರ್, ನಾನು ಹೇಳದ ಕೇಳ್ಬೇಕು. ನಡಿ, ನಾನು ನಿನ್ ಜೊತೆಲಿ ಬರ್ತೀನಿ.
5: ಎಷ್ಟು ಸಂದೇಹ ನನ್ ಮೇಲೆ?
4: ಇಲ್ಲ ಮಾಲತಿ, ನಿನ್ನೊಂದು ಗಳಿಗೆನೂ ಬಿಟ್ಟಿರೋಕಾಗ್ತಾ ಇಲ್ಲ. ನಡಿಯಮ್ಮ,
5: ಸರಿ.

0: ಈ ಫೋಟೋ ಯಾರದಮ್ಮ?
1: ಯಾರ್ದು? ನಿಮ್ಗೆ ಯಾಕದಿಲ್ಲ, ಕೊಡಿ ಅದನ್ನ.
0: ನನ್ನ ಹತ್ರ ಹೇಳೋಕೇನು ಮಾಲತಿ, ಯಾರಿ ಹುಡುಗ?
1: ನೀವು ಕೊಟ್ರೆ ಹೇಳ್ತೀನಿ,
0: ನೀನು ಹೇಳಿದ್ರೆ ಕೊಡ್ತೀನಿ.
1: ಹೇಳ್ತೀನಿ ಕೊಡಿ.
0: ಮೊದ್ಲು ಹೇಳು ಮತ್ತೆ.
1: ಅವರು ನನ್ನ ಸ್ನೇಹಿತರು.
0: ಓಹೋ, ತಗೋ.

0: ಇವರು ನಮ್ಮ ತಂದೆ. ಇವರು ನಿಮ್ಮ ತಂದೆ?
1: ಹೌದು. ನಿಮಗಿವ್ರು ಗುರ್ತಿದೆಯೇ? ಇವ್ರು ನಿಮ್ಗೆ ಗೊತ್ತೇ?
0: ಇಲ್ಲ ಇಲ್ಲ ಮಾಲತಿ, ನಿನ್ನ ಕಳವಳಕ್ಕೆ ಆ ಫೋಟೋದಲ್ಲಿ ನಿನ್ನ ಹುಡುಗನೇ ಕಾರಣ ಅಂತ ಕಾಣುತ್ತೆ ಅಲ್ವೇ?
1: ಇಲ್ಲ, ಯಾವ ಕಾರಣವೂ ಇಲ್ಲ.
0: ನನ್ನ ನಿನ್ನ ತಾಯಿ ಅಂತ ತಿಳ್ಕೊಂಡು ಹೇಳು ಮಾಲತಿ.
1: ನಾನು ಮರೆಯೋಕೆ ಪ್ರಯತ್ನಿಸ್ತಿರೋ ವಿಷಯ ಅದನ್ನು ಕೇಳಬೇಡಿ. ನಾನೇನಾದರೂ ಹೇಳಲ್ಲ.
0: ನಿನ್ನ ತಾಯಿ ಆಗಿದ್ರೆ ನೀನು ಹೇಳ್ತಿರ್ಲಿಲ್ವೆ?
1: ಯಾರು ತಾಯಿ ಅವಳಿದ್ದೆ? ನಾನು ಯಾಕೆ ಹೇಳಬೇಕಾಗಿತ್ತು?

0: ಅಂತೋಣಿ ಸರ್, ಅಂತೋಣಿ ಸರ್, ನನ್ನ ರತ್ನ ನನ್ಗೆ ಸಿಕ್ತು. ನನ್ನ ಬದುಕಿನಲ್ಲಿ ಇವತ್ತೊಂದು ಮಹಾದಿನ.
1: ಏನಮ್ಮ?
0: ನನ್ನ ಮಗು, ಅಲ್ಲಲ್ಲ, ನನ್ನ ಮಗಳು ನನ್ಗೆ ಸಿಕ್ಕಂದು. ಇಲ್ಲೇ ಇಲ್ಲೇ ಇದ್ದಾಳೆ ಮಾಲತಿ, ನನ್ನ ಮಗಳು. ನನ್ನ ಮಗಳೇ ಮಾಲತಿ ಅಂತೋಣಿ ಸರ್.
2: ಮಾಲತಿ ನಿನ್ನ ಮಗಳೇ? ನಿಶುವೆ, ಶ್ಯಾಮಲ, ಮಾಲತಿ ನಿನ್ನ ಮಗಳು ಅಂತ ನಿನಗೆ ಯಾಕೆ ಗೊತ್ತಾಯ್ತು?
0: ಅವಳು ಪೆಟ್ಟಿಗೆ ಬಾಗಿಲು ತೆಗೆದು ಯಾರು ಕಳುವು ಮಾಡಿದ್ರು ಏನು ಹೋಗಿದೆ ಅಂತ ನೋಡಕ್ ಹೋದಾಗ ಅಲ್ಲಿ ಎರಡು ಫೋಟೋ ಸಿಕ್ಕಿದ್ರು. ಅದರಲ್ಲಿ ಒಂದು ಮಾಲತಿ ತಂದಿದ್ರು. ಅವರೇ ಅವರೇ ನನ್ನ
3: ಸ್ವಸ್ಥಳದಲ್ಲಿದ್ದಾಗಿದ್ದೀವಿ.
4: ಅಷ್ಟು ಹೊಂಬಾಳೆ ಏನಂದ್ರೆ, ನಾವು ಪರಸ್ಥಳದಲ್ಲಿದ್ದರೂ ನಿಮ್ಮ ಆತಿಥ್ಯದಿಂದ ಸ್ವಸ್ಥಳದಲ್ಲಿದ್ದಂತಾಗಿದೆ.
5: ಅಯ್ಯೋ ಅಯ್ಯೋ, ಎಂತ ದೊಡ್ಡ ಮಾತಾಡ್ತೀರಿ ದೇವರೇ. ಅಲ್ಲ, ನಿಮ್ಮಂತ ಅವ್ರು ಸೇವೆ ಮಾಡದೆ ಇದ್ಮೇಲೆ ಯಾಕೆ ಈ ಜನ್ಮ ಅಂತೀನಿ.
3: ಅಷ್ಟು ಅಂತಾಳೆ ಸರ್. ಡಾಕ್ಟರ್ಮ್ಮ, ಹೊಂಬಾಳೆನವ್ರು ಬಂದಾರೆ.
6: ನಮಸ್ಕಾರ.
5: ನಮಸ್ಕಾರ.
6: ಒಳಗೆ ದಯಮಾಡಿಸಿ.
3: ಇವರೇ ಬಾಲಯ್ಯನವರು. ಅವರ ಯಜಮಾನ್ರು ಇವರೇ.
6: ನಮಸ್ಕಾರ. ನಮಸ್ಕಾರ. ಕಾಫಿ ಚೆನ್ನಾಗಿತ್ತು.
7: ನಿಮ್ಮ ಸಹಾಯಕ್ಕೆ ನಾವೆಲ್ಲ ಚಿರುಗುಣಿ.
5: ಅಯ್ಯೋ ಅಯ್ಯೋ, ನಿಮ್ಮಂಥ ಅವ್ರು ಸೇವೆ ಮಾಡೋದಕ್ಕೆ ನಾವು ಕೇಳ್ಕೊಂಡು ಬಂದಿರ್ಬೇಕು. ಈ ತಮ್ಮ ಹೇಳಿದಾಗ ನನಗೂ ತುಂಬಾ ಆಶ್ಚರ್ಯವಾಯ್ತು. ಎಲ್ಲೆಲ್ಲಿ ಅವರು ಬಂದು ಈ ಟಿ ವಿ ಒಳಗೆ ತಂಗು ಹಾಗಾಯ್ತಲ್ಲ ಅಂತ ಹೇಳ್ಬಿಟ್ಟು. ಪಾಪ, ರಾತ್ರಿ ಏನ್ ತೊಂದ್ರೆ ಆಯ್ತೋ ಏನ್ ಕಥೆಯೋ. ನನಗೆ ಮೊದ್ಲೇ ಗೊತ್ತಿದ್ರ

0: ಸ್ವಲ್ಪ ತೊಂದರೆ ಇಲ್ದ ಹಾಗೆ ನೋಡ್ಕೊಂತ ಇದ್ದೆ.
1: ನಮ್ಗೆ ಯಾವ ತೊಂದರೆಯೂ ಆಗ್ಲಿಲ್ಲ, ನೆಮ್ಮದಿಯಾಗಿ ಕಾಲ ಹಾಕುದು.
0: ಇನ್ನು ಮೇಲೆ ನಿಮ್ಮೆಲ್ಲಾರು ಊಟ ತಿಂಡಿ ಪ್ರತಿಯೊಂದು ನಮ್ಮ ಮನೆಯಿಂದಲೇ ಬರುತ್ತೆ.
2: ಬೇಡಿ ಸ್ವಾಮಿ, ನಿಮಗೆ ತೊಂದರೆ.
0: ಅದಕ್ಕೆ ಮಾತ್ರ ತಾವೇ ಯಾರೂ ಸಬೂಬ್ ಹೇಳಲೇಬಾರ್ದು. ನನ್ನ ಈ ಚಿಕ್ಕ ಕೋರಿಕೆಯನ್ನು ನೀವುಗಳು ನೆರವೇರಿಸಿಕೊಡದೆ ಹೋದ್ರೆ ನನ್ನ ಮನಸ್ಸು ತುಂಬಾ ನೋಯುತ್ತೆ.
1: ಸೇತುವೆ ಮತ್ತೆ ಯಾರಿಗಾದ್ರೂ ಬೇಕಾಗದೇನು? ಬರೀ ಇಲ್ಲಿರೋ ಮತ್ತೆ
2: ಸ್ವಾಮಿ, ಸೇತುವೆ ರಿಪೇರಿ ಆಗಕ್ಕಿದ್ದು ಎಷ್ಟು ದಿನ ಬೇಕಾಗುತ್ತೆ?
0: ಆದಷ್ಟು ಬೇಗ ಎಲ್ಲ ಸಿದ್ಧವಾಗುತ್ತೆ, ಏನು ಯೋಚನೆ ಮಾಡಬೇಡಿ. ತಮ್ಮ, ಇನ್ಮೇಲೆ ನಮ್ಮನೆಯಿಂದ ಹೊತ್ತೊತ್ತಿಗೆ ಊಟ ತಿಂಡಿ ತಂದು ಕೊಡ್ತಕ್ಕಂಥ ಭಾರ ನಿಂದಪ್ಪ.
1: ಆಗ್ಲಿ ಸ್ವಾಮಿ.
2: ಪಾಪ,
3: ಮುಸಾಫಿರ್ ಸೇವೆ ಅಲ್ಲ ಸೇವೆ ಅನ್ನೋದೇ ಯಜಮಾನ್ರು ಮಾತು.
1: ಬಲೆ ಬಲೆ
0: ನೋಡಿ, ನನಗೆ ತುಂಬಾ ಕೆಲಸ ಇದೆ, ಸಾಯಂಕಾಲ ಬಂದು ತಮ್ಮನ್ನು ಭೇಟಿ ಆಗ್ತೀನಿ. ಶರಣಾರ್ಥಿ. ನಮಸ್ಕಾರ.

0: ಅವನೇ ಸ್ವಾಮಿ, ಈಗ ಬಹಳ ದೂರ ಹೋಗ್ಯವನೆ, ಜೊತೆಗೆ ಮೋಟಾರ್ ಸೈಕಲ್ ಬೇರೆ ಮಡಿಕೊಂಡವನೆ.
1: ಹೋಗಕ್ ದಾರಿ ಬೇಕಲ್ಲಪ್ಪ.
0: ಅದಕ್ಕೇನಂತೆ ಸ್ವಾಮಿ, ಹಳ್ಳಿ ಮೇ ಹಳ್ಳಿ ಬಿದ್ದು ದಾರಿ ಹುಡ್ಕೊಂಡು ಹೋಗ್ತಾವನೆ.
1: ನನ್ಗೆ ಯಾವತ್ತಿನಿಂದಲೇ ಸಂದೇಹ, ಕೇಸ್ ಕಂಡಿಡಿಯಕ್ ಬಂದಂತ ಕೇಸ್ನ, ಸೂಟ್ ಕೇಸ್ನ.
2: ಚೇ, ಇಂಥ ಅಯೋಗ್ಯತನ ಮಾಡಬಾರ್ದು. ಅದು ಒಂದು ಹೆಣ್ಣು ಮಗುದ ಹಣ ಕದಿಯೋದು ಅಂತಂದ್ರೇನು?
1: ಕದಿಯೋನಿಗೆ ಹೆಣ್ಣು ಮಗದಾದ್ರೇನು, ಗಂಡು ಮಗದಾದ್ರೇನು ಸರ್?
2: ಕದಿಯೋದು ಸುಳ್ಳು ಹೇಳೋದ್ರಂಥ ಪಾಪ ಬೇರೆ ಇನ್ನೊಂದಿಲ್ಲ ಅಂತ ನಮ್ಮ ಯೇಸುನಾಥ ಹೇಳಿದಾನೆ.
3: ನಮ್ ಬಸವಣ್ಣವ್ರೇನ್ ಹೇಳಿದಾರೆ ಗೊತ್ತೇ? ಕಳಬೇಡ, ಕೊಲಬೇಡ, ಪುಸಿಯ ನುಡಿಯಲು ಬೇಡ ಅಂತ.
0: ನಮ್ಮ ಮೊಹಮ್ಮದ್ ಪೈಗಂಬರ್ ಏನ್ ಹೇಳ್ಯಾರ ಗೊತ್ತೇ? ದೂಸರೋಂ ಕಾ ಮಾಲ್ ಚೀನ್ನ ಬಡಾ ಗುನಾ ಹೈ ಅಂತ.
3: ಆಹಾ, ಸಿಕ್ತು. ಎಲ್ಲಾ ಮತ ಧರ್ಮ ನೀತಿಯೂ ಒಂದೇ.
1: ಏನ್ರೇ, ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗುದು ನಿಂತೋಯ್ತಲ್ಲ, ಈಗ ಏನ್ ಮಾಡ್ತೀರಿ?
3: ಇನ್ಯಾಕ್ರಿ ಹೋಗ್ಲಿ, ಸರ್ವಧರ್ಮ ಮೂರ್ತಿಗಳು ಇಲ್ಲೇ ಸೇರಿದ್ದಾಯ್ತು. ಎಲ್ಲಾ ಮತ ಧರ್ಮ ನೀತಿಯಲ್ಲೂ ಒಂದೇ ಗುರಿ, ಒಂದೇ ನೀತಿ. ಹೆಸರಿಗೆ ಮಾತ್ರ ಮತಗಳು ಬೇರೆ ಬೇರೆ ಅಂತ ಇಲ್ಲೇ ತಿಳಿತಲ್ರಿ.
4: ನನ್ ಹಣ ಹೋಯ್ತಲ್ಲ ಅಂತ ನಾನು ಗೋಳಾಡ್ತಿದ್ರೆ ಧರ್ಮ ವಿಚಾರಕ್ಕೆ ಹೊರಟು ಧರ್ಮ ವಿಚಾರಕ್ಕೆ ಒಳ್ಳೆ ಸಂತಕ್ ಬಂತಲ್ಲ. ಸೇತು ಜಕ್ಕಂ ಹೋಗೋಕ್ ದಾರಿ ಇಲ್ಲ ಅಂತಂದ್ರೆ ನಾನು ಈಗಲೇ ಹೋಗ್ಬೇಕಲ್ಲ ಅಂತ. ಕಳ್ಳ ಓಡ ಹೋಗಿದ್ದಾನೆ ನಾಪತ್ತೆ ಅಂತಂದ್ರೆ ನನ್ನ ಹಣ ಎಲ್ಲ ಹೋಯ್ತಲ್ಲ, ನೀವೆಲ್ಲ ಸುಮ್ನೆ ಇದ್ದೀರಲ್ಲ ಅಂತ. ನಾವೇನ್ ಮಾಡ್ಬೇಕಂತೀರಿ?
1: ಡಿಟೆಕ್ಟಿವ್ ಅಂತ ಡಿಟೆಕ್ಟಿವ್ ಅವನೇ ಕಳ್ಳ, ಅವನ್ ಮಾತಾಡಿದ್ರೆ ಅವ್ನು ಕೈ ಸಿಕ್ಕ. ಹೆದರ್ಬೇಡಿ, ಹೆದರ್ಬೇಡಿ.
5: ಅಷ್ಟು ಅಷ್ಟು, ನಾನು ಗೋವಿಂದಯ್ಯ.
1: ಅವನು ಮಾತ್ರ ಇಲ್ಲಿ ಬರ್ಲಿ, ಅವನ್ ಕಾಲು ಮುಡ್ದು ಅವ್ನ ಕೈಲಿ ಕೊಟ್ಟು ಕಳಿಸ್ತೀನಿ.
4: ಸರಿ, ಇದೇ ಸಮಾಧಾನ.
2: ಆ ಹುಡುಗಿ ಹಣ ಬೇಕಾದ್ರೆ ನಾನು ಕೊಡ್ತೀನಿ. ಈ ಕಳತನದ ವಿಚಾರ ಮಾತ್ರ ದಯವಿಟ್ಟು ಎಲ್ಲೂ ಎತ್ತಬೇಡಿ, ನಮ್ಗಳ ಮಾನಾನೇ ಹೋಗುತ್ತೆ.
6: ಬಾಮೆಯನ್ನೋಡಲು ಆ ಬಂದ.
4: ಅಲ್ರಿ, ಈ ದರಿದ್ರಗಳ ಜೊತೆಲಿ ನಾವ್ ಒಳ್ಳೆ ಬಂದು ಸೇರ್ಕೊಂಡ್ವಲ್ರಿ.
6: ಅನ್ಬೇಡ್ರಿ, ಇಲ್ಲಿರೋರೆಲ್ಲ ಬಂಗಾರಗಳು.
4: ಬಂಗಾರಗಳು ಐದೇ ನೋಡಿ ಅಪರಂಜಿ, ಮೂರತ್ತು ಅಳತಾ ಕರೀತಾ ಗೋಳಾಡ್ತಾ ಇರ್ತಾಳೆ ಅವಳು. ಯಾವಳವಳು ಮಾಲ್ತಿ?
6: ಅಯ್ಯಯ್ಯೋ, ಅನ್ಬೇಡ್ವೆ, ನನಗೆ ಸಂಕಟ ಆಗುತ್ತೆ.
4: ಆಗ್ಬೇಡ್ವೆ, ಮತ್ತೆ ಎಲ್ಲಾ ತನಗೆ ತಿಳಿದ್ರ ಹಾಗೆ ಜಂಬ ಕಚ್ಕೊಳ್ತಾಳಲ್ಲ ಆ ಡಾಕ್ಟ್ರಮ್ಮ, ನಮ್ಮನ್ ಕಂಡು ಮುರತ್ತು ಗೇಲಿ ಮಾಡ್ತಾ ಇರ್ತಾನೆ ನಾಟಕದ ಎಳಪು. ಇದ್ರ ಮಧ್ಯ ಎಲ್ಲಾ ದೊಡ್ಡ ಸ್ಕಿನ್ ತನಗೇ ಇರ್ಲಿ ಅಂತ ತೋರಿಸ್ಕೊಳ್ತಾನಲ್ಲ ಆ ಮುದಿಯ ಅಂತೋಣಿ.
6: ನಿಂದಮ್ಮಯ್ಯ ಅವರೆಲ್ಲ ದೊಡ್ಡ ಮನುಷ್ಯರು ಕಣಿ, ಅವ್ರಂದ್ರೆ ನಮ್ಗೆ ಮಕ್ಕಳು ಮರಿ ಆಗಲ್ವೇ?
4: ಸಾಕು ಸುಮ್ನಿರಿ, ನಮ್ಗೆ ಈಗಲೇ ಯಾಕೆ
6: ಬೇಡ ಬಿಡು.
4: ರೀ ಏನ್ರಿ, ಮಾತಾಡ್ರಿ.
6: ಏನು?
4: ತಂಪನ್ ಗಾಳಿಯಲ್ಲಿ ಎಲ್ಲಾದ್ರೂ ಹೊರಗಡೆ ತಿರುಗಾಡ್ಕೊಂಡ್ ಬರೋಣ.
6: ತಂಪಾದ ಗಾಳಿಗೆ ಅಡ್ದೂರ ಯಾಕೆ ಹೋಗ್ಬೇಕು? ಇಲ್ಲೇ ತೋಟದಲ್ಲೇ ಒಳ್ಳೆ ಗಾಳಿ ಬೀಸುತ್ತೆ, ಅಲ್ಲೇ ಹೋಗಿ ಸ್ವಲ್ಪ ಅಡ್ಡಾಗಣ.

0: ಏನ್ರಿ ಇದು?
1: ರಾಧೆ ಕೃಷ್ಣಂಗ ಕಾದಿದ್ಲು, ಕೃಷ್ಣ ಬರ್ಲಿಲ್ಲ. ಆಗ ಅಲ್ಲೇ ಇದ್ದ ಕೋಗಿಲೆಗೆ ಕರೆಯೇ ಕೋಗಿಲೆ ಮಾಧವನ ಅಂದ್ಲು.
0: ಇದು ಕಥೆನಿ?
1: ಅಲ್ಲ, ಕವನ.
0: ತುಂಬಾ ಚೆನ್ನಾಗಿದೆ, ನಂಗ್ ಬರ್ಕೊಡ್ತೀರಾ?
1: ಓ, ಅದಕ್ಕೆ ಮಾಲತಿ. ಹೇಳು ಮಾಲತಿ, ಏನಾಯ್ತು?
0: ಏನಿಲ್ಲ, ಆಸೆಗಳಿನ ಮೇಲೆ ಕೂತ ನಾವು ನಿರಾಶೆ ಹಳ್ಳದಲ್ಲಿ ಬೀಳ್ತೀವೇನೋ ಅನ್ನೋ ಭಯ.
1: ಇಲ್ಲ ಮಾಲತಿ, ನಿರಾಸೆ ಹಳ್ಳಿ ಬೀಳೋಕ್ ನಾನು ಬಿಡೋಲ್ಲ. ಆ ಆಸೆಯಲ್ಲಿ ನಿನ್ ಪ್ರೀತಿ ಮನೆ ಕಟ್ತೀನಿ. ಆ ಮನೇಲಿ ಸಂತೋಷದ ಬೆಳಕಿಟ್ಟು ನಮ್ಮ ಜೀವನ ದಿನದಲ್ಲಿ ಯಾವ ಕತ್ತಲೆಯೂ ಸುಳಿದಂತೆ ಮಾಡ್ತೀನಿ.
0: ಇಲ್ಲ, ಸಾಧ್ಯವಿಲ್ಲ ಮಾಧು.
1: ಯಾಕೆ ಮಾಲತಿ, ಏನಾಯ್ತು
0: ಹೇಳಿ? ನನ್ನ ತಂದೆ ನನ್ನ ಬೇರೆಯವನು ಕೊಟ್ಟು ಮದುವೆ ಮಾಡೋ ಯೋಚನೆ ಮಾಡಿದ್ದಾರೆ.
1: ಮಾಲತಿ, ಇದ್ ನಿನಗೆ ಇಷ್ಟ ಇದೆಯೇ?
0: ಮಾಧು, ನೀನೇನ್ ಹೇಳ್ತಿರೋದು? ಇಷ್ಟ ಇದ್ದಿದ್ರಿ ಇಲ್ಲಿಗೆ ಬರ್ತಿದ್ನೆ.
1: ಅದಕ್ಕೆ ಯಾಕೆ ಯೋಚನೆ? ನಿಮ್ ತಂದೆಗೆ ಹೇಳ್ಬಿಡು ಆಗೋಲ್ಲ ಅಂತ
0: ಹೇಳಿ. ನಾನೊಬ್ಬನೇ ಪ್ರೀತಿಸ್ತೇನೆ, ಅವರನ್ನೇ ಮದುವೆ ಆಗ್ತೀನಿ ಅಂತ.
1: ಅದಕ್ಕೆ ಅವ್ರೇನಂದ್ರು?
0: ನಾನಿಷ್ಟು ಆಚಾರಶೀಲನಾಗಿ ಒಂದು ದೇವಸ್ಥಾನ ಧರ್ಮದರ್ಶಿಯಾಗಿ ನನ್ನ ಮಗಳು ಯಾರನ್ನೋ ಪ್ರೀತಿಸ್ತಿಳು ಅಂದ್ರೆ ನಾನಿರಬೇಕು ಇಲ್ಲ ಸಾಯ್ಬೇಕು, ನಾನು ಗೊತ್ತು ಮಾಡಿದವನ್ನೇ ನೀನ್ ಮದುವೆ ಆಗ್ಬೇಕು ಅಂದ್ರು.
1: ನಿನಗೆ ನನ್ನಿಂದ ತೊಂದರೆ ಆಗೋಗಿದ್ರೆ ನಾನು ಮರೆತು, ಆದ್ರೆ ನಾನು ನಿನ್ ಯಾವತ್ತೂ ಮರೆಯೋಲ್ಲ. ಎಲ್ಲಾದ್ರೂ ದೇಶ ಅಂತರು.
0: ಈ ಮಾತು ಇನ್ನೊಂದ್ಸಲ ಹೇಳ್ಬೇಡ, ನಾವಿಬ್ರು ಉಳಿಯೋಕ್ ಉಪಾಯ ಹೇಳು.
1: ಹೇಳಿದ್ರೆ ಮಾಡ್ತೀಯ?
0: ಖಂಡಿತ ಮಾಡ್ತೀನಿ.
1: ನಿಮ್ ತಂದೆನ್ ಬಿಡ್ಬೇಕಾಗತ್ತೆ.
0: ಬಿಡ್ಬೇಕೆ?
1: ಸರಿ, ನಾನ್ ಮರ್ತು ಬಿಡು.
0: ಇಲ್ಲ, ನಿನ್ ಬದುಕು ಹಾಳಾಗುತ್ತೆ, ಆಮೇಲೆ ನಾನು ಇಲ್ಲ. ಇಬ್ರು ಹಾಳಾಗೋದಕ್ಕಿಂತ
1: ಇಬ್ರು ಬೆಂಗಳೂರಿಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ.

0: ಮತ್ತೆ ಹಾಗೆ
1: ನೀವು ಒಪ್ಪಿದ್ಯಾ ಹೇಳು. ನಾ ಮೊದಲು ಶಿವಮೊಗ್ಗಕ್ಕೆ ಹೋಗಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಆಮೇಲೆ ನೀವು ಬಸ್ನಲ್ಲಿ ಹೊರಟು ಶಿವಮೊಗ್ಗಕ್ಕೆ ಬಾ, ಅಲ್ಲಿಂದ ಇಬ್ರು ಬೆಂಗಳೂರಿಗೆ ಹೋಗೋಣ.
0: ಇಬ್ಬರು ಒಟ್ಟಿಗೆ ಹೊರಡಬಾರ್ದೆ?
1: ಯಾರಾದ್ರೂ ನೋಡಿದ್ರೆ ಆಮೇಲೆ ನಮ್ಮೇಲೆ ನಾವೇ ಕಲ್ಲು ಹಾಕೊಂಡಾಗುತ್ತೆ.
0: ಹಾಗಾದ್ರೆ ಯಾವಾಗ ಹೊರಡೋದು?
1: ಯಾವಾಗ ಹೊರಡಬೇಕು, ಎಲ್ಲ ನೋಡಬೇಕು, ಎಲ್ಲ ಯೋಚನೆ ಮಾಡಿ ಒಂದು ಲೆಟ್ರಲ್ಲಿ ಬರೆದು ನೀನು ಕೈ ಸೇರೋ ಹಾಗೆ ಮಾಡ್ತೀನಿ. ಅದನ್ನ ನೋಡ್ಕೊಂಡು ನೀನು ಹೊರಟು ಬಾ.
0: ಸರಿ.
1: ನೀನೇನಾದರೂ ಬರದೇ ಇದ್ರೆ ಖಂಡಿತ ನಾನು ಜೀವ ಸಹಿತ ಉಳಿಯೋಲ್ಲ.
0: ಇಲ್ಲ, ಖಂಡಿತ ಬರ್ತೀನಿ.
1: ಹಾಂ, ಇಲ್ಲಿ ಒಂದ್ಸರಿ ನಗು. ನಗು.
0: ನನಗೆ ಬಲವಂತವಾಗಿ ನಗು ಬರೋಲ್ಲ.
1: ನೋಡು, ನೀನು ನಗದೇ ಇದ್ರೆ ಮುದುಕಿನ ಮದುವೆ ಆಗ್ಬಿಡ್ತೀನಿ.
2: ಯಾಕೆ ಮಾಲತಿ?
0: ಏನಿಲ್ಲಮ್ಮ.
2: ಏನಾಯ್ತು ಹೇಳಮ್ಮ, ಹೇಳು.
0: ಅಮ್ಮ, ಅಮ್ಮ,
2: ನನ್ನ ಹತ್ರ ಏನು ಮುಚ್ಚಿಡ್ಬೇಡಮ್ಮ. ಏನಾಯ್ತು ಹೇಳು.
0: ಅವರನ್ನು ನೋಡುತ್ತಿಲ್ಲದೆ ಹೋಯ್ತು. ಅವ್ರು ನನಗೋಸ್ಕರ
2: ಯಾರು ಏನು ವಿಚಾರ ಏನು ಅಂತ ಹೇಳು. ನಾನು ಪ್ರಯತ್ನ ಪಟ್ಟು ನಿನ್ನವರನ್ನ ನೀನು ನೋಡೋ ಹಾಗೆ ಮಾಡ್ತೀನಿ.
0: ನಿಜವಾಗಿ ನಡ್ಸ್ಕೊಡ್ತೀರಾ?
2: ಖಂಡಿತವಾಗಿಯೂ ನಡ್ಸ್ಕೊಡ್ತೀನಿ ಹೇಳಮ್ಮ.
0: ತಾಯಿನ ಕಳ್ಕೊಂಡು ತಪ್ಪಲೇ ಆಗಿ ನನಗೆ ನೀವೇ ತಾಯಿ.
2: ನಿಜ ಮಾಲತಿ, ನಿನ್ನ ತಾಯಿ ಇಲ್ವೇ?
0: ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಅಪ್ಪ ಅವಳು ಸತ್ತೋಗಿರ್ಬೇಕು ಅಂತಾರೆ, ಆದ್ರೆ ಅದನ್ನು ಯಾರು ನಮ್ಮ
2: ಅವಳು ಬದುಕಿದ್ದಾಳೆ ಅಂತ ನೀನ್ ನಂಬಿದೀಯ?
0: ಇದುವರೆಗೂ ಹಾಗೆ ತಿಳಿದಿದ್ದೆ. ಈ ಕೆಲವು ದಿನದಿಂದ ಆಸೆ ಬಿಟ್ಟೆ. ಬದುಕಿದ್ರೆ ಮಗಳನ್ನ ನೋಡಕ್ಕೆ ಯಾವತ್ತೂ ಓಡಿ ಬರ್ತಿದ್ಲು. ಹೆತ್ತ ಮಗುವನ್ನು ಮರೆಯೋ ಅಂತ ಕಟ್ಟಿದ ಮನಸ್ಸಿನ ತಾಯಿ ಎಲ್ಲರೂ ಇರ್ತಾಳೆ. ಇಲ್ಲ, ನಿಜವಾಗಲೂ ಸತ್ತಿದ್ದಾಳೆ.
2: ನಿಜ, ಸತ್ತಿರ್ಬೇಕು. ಇಲ್ಲ, ಇದ್ದು ಸತ್ತಾಗಿರ್ಬೇಕು. ಮಗಳೇ, ನಿನ್ ವಿಚಾರ ಏನು ಅಂತ ಹೇಳಮ್ಮ.
0: ಅಮ್ಮ, ನಾನು
3: ಗಂಗಾ ಭವಾನಿ ಸೇರಿದ್ರು, ಒಂದಾದ್ರು ಆಡಿದ್ರು ಹಾಡಿದ್ರು ಹಾಡು. ಯಾವ ಹಾಡು? ಮನೆ
4: ಮನೆ ಮನೆ ಇಲ್ಲೈತು ಮನೆ, ಸತ್ತ ಮೇಲೆ ಸುಡುಗಾಡು ಮನೆ.
3: ಬೇಡ ಬೇಡ, ಈ ಹಾಡು ಬೇಡ, ಈ ಹಾಡು ಬೇಡ. ಕೊನೆಗೆ
4: ಸಮುದ್ರದಲ್ಲಿ ಒಂದಾದ್ರು
3: ಹಾಡು.
4: ಹಾಡು ಗಾಳಿಲಿ ಹಾರಾಡಿತ್ತು, ಮಮತೆ ಹೇಳಿತು, ಮನಸ್ಸು ಅಲದಾಡ್ತು.
5: ಆಸೆಯಿಂದ ನಿರಾಶೆ,
4: ನಿರಾಶೆಯಿಂದ ಏನು ಇಲ್ಲ. ಎಲ್ಲರೂ ಹುಚ್ಚರು,
3: ನೀನು ಹುಚ್ಚ, ಅವನು ಹುಚ್ಚ.
6: ಇವನು ಯಾಕೆ ಹೀಗೆ ಮಾತಾಡ್ತಾ ಇದ್ದಾನೆ? ಏನಿಂಗಣ್ಣ,
7: ಹುಚ್ಚರ ಮಾತು ಯಾರಿಗೆ ಅರ್ಥ ಆಗ್ತೈತ ಬುದ್ಧಿ? ಇಷ್ಟೊಂದು ಮಾತ್ರ ಗೊತ್ತು, ಭವಾನಿ ಅನ್ನೋ ಹೆಂಡತಿ ಸತ್ತೋಗ್ಬಿಟ್ಲು. ಗಂಗೆ ಈತನ ಮಗಳು, ವಯಸ್ಸಿಗೆ ಬಂದಿತ್ತು, ಹೆಚ್ಚು ಪ್ರೀತಿ ಇಟ್ಟಿದ್ದ. ಇದ್ದಕ್ಕಿದ್ದಾಗೆ ಪ್ಲೇಗ್ ಬಂದ ಆ ಹುಡುಗಿ ಸತ್ತೋಗ್ಬಿಡ್ತು. ಆಗಿನಿಂದ ಈ ಹುಚ್ಚು ಪ್ರತಿದಿನ ಮಗಳ ಸಮಾಧಿ ತಾಕಿ ಹೋಗ್ತಾನೆ, ಅಲ್ಲೂ ಹೀಗೆ ಮಾತಾಡ್ತಾನೆ.
6: ಸರಿ, ಆತನ ಮಾತಿನ ಅರ್ಥ ನಿಮಗೆಲ್ಲ ಗೊತ್ತಾಯ್ತೆ. ನಿರಾಶೆಯಿಂದ ಹುಚ್ಚನಾಗಿರಬಹುದು, ಮಮತೆಯಿಂದ ಮತಿಗೆಟ್ಟಿರಬಹುದು, ಆದರೆ ಆ ನೊಂದ ನೋವು ಆತನಿಗೆ ಜ್ಞಾನದ ಬೆಳಕು ತಂದುಕೊಟ್ಟಿದೆ. ಅದು ಎಲ್ರಿಗೂ ಉಪದೇಶವಾಗಿದೆ.
8: ಅಂತೋಣಿ ಸರ್,
6: ಏನು
8: ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು, ಸ್ವಲ್ಪ
6: ಬರ್ತೀರಾ?
0: ಹಾ, ಹಾಗೆ ಮಾಡ್ಕೊಡಿ, ನಿಮ್ಗೆ ಪುಣ್ಯ ಬರುತ್ತೆ ಸರ್.
9: ಇದು ಹೇಗೆ ಸಾಧ್ಯ ಶ್ಯಾಮಲ? ಮಾಲತಿ ಪ್ರೀತಿಸಿರೋ ಮಾಧವ ಯಾರೋ ಎಲ್ಲಿದಾನೋ ಒಂದು ತಿಳಿದ್ರೆ ನಾನು ಏನ್ ಮಾಡೋಕ್ಕಾಗತ್ತೆ? ಹಾ, ಈಗಿರೋದು ಒಂದೇ ಒಂದು ಉಪಾಯ, ನಿನ್ನ ಗಂಡನ ಇಲ್ಲಿ ಕರೆಸಿ ಅವರಿಂದ ಇದನ್ನು ಸಾಧ್ಯ ಮಾಡಿಸ್ಬೇಕು.
0: ಅವರನ್ನ ಇಲ್ಲಿ ಕರೆಸೋದೆ ಅದು ನಡೆಯದ ಮಾತು. ಅವ್ರ ವಿಚಾರ ನಿಮ್ಗೆ ಗೊತ್ತಿಲ್ಲ, ಅವ್ರು ಇಲ್ಲಿಗೆ ಬಂದ್ರೆ ಅನರ್ಥವಾಗುತ್ತೆ.
9: ಏನೋ ನಡೆದಾಗ ನಾನು ನೋಡ್ಕೊಳ್ತೀನಿ, ಅಲ್ಲದೆ

0: ತಂದೆ ತಾಯಿಗಳಿಗೆ ಹೇಳಿದೇನೆ ಓಡೋಗಿ ಮಾಡ್ಕೊಳ್ಳೋ ಇಂಥ ಮದುವೆಗೆ ಪ್ರೋತ್ಸಾಹ ಕೊಡೋದು ಅಷ್ಟು ಚೆನ್ನಾಗಿಲ್ಲ. ನಿನ್ನ ಗಂಡನ ಉತ್ಸಾಹ ನಾವು ಮಾಡೋಣ.
1: ಇದು ಸಾಧ್ಯವೇ?
0: ಅವನ ದಯೆ ಇದ್ರೆ ಇದ್ಯಾ ಮಹಾ ಕೆಲಸ ಬಿಡು. ಅಲ್ಲದೆ ಇದೇ ನೆಪದಲ್ಲಿ ನೀನು ನಿನ್ನ ಗಂಡನ ಸೇರಿ ನಿನ್ನ ನವಜೀವನ ಪ್ರಾರಂಭಿಸಿದ್ರೆ
1: ಇನ್ನೆಲ್ಲಿ, ಅದು ಕಳೆದು ಹೋಯಿತು. ನನ್ನ ಬದುಕು ಪೂರ್ಣವಾಗಿ ಜನತಾ ಸೇವೆಗೆ ಮೀಸಲಾಗಿದೆ. ಏನಿದ್ರು ನನ್ನ ಮಗಳು ಚೆನ್ನಾಗಿದ್ರೆ ಸಾಕು.
0: ಅದಕ್ಕೆ ನಾಗಣ್ಣವ್ರಿಗೆ ಮಾಲತಿ ಜ್ವರದಿಂದ ಮಲಗಿದಾಳೆ ಅಂತ ಟೆಲಿಗ್ರಾಮ್ ಕೊಡೋದು. ಮಗಳನ್ನು ಕಾಣದ ನಾಗಣ್ಣವರು ಟೆಲಿಗ್ರಾಮ್ ಸಿಕ್ಕಿದ ತಕ್ಷಣ ಹೇಗಿದ್ರೆ ಹಾಗೆ ಬಂದ್ಬಿಡ್ತಾರೆ.
1: ಅವ್ರು ಬರ್ತಾರೆ ಅನ್ನೋದು ನೆಚ್ಚಿಗೆ ನನಗಿಲ್ಲ.
0: ಹಾಗೆ ಹೇಳ್ಬೇಡ. ಮಗಳನ್ನು ಕಾಣೋ ಆತುರದಲ್ಲಿ ತಂದೆಯಾದನು ತುಂಬು ಪ್ರವಾಹ ಅಡ್ಡಿಯಾಗಿದ್ರು ಈಜ್ಕೊಂಡಾದ್ರೂ ಬಂದು ಸೇರ್ತಾನೆ.
1: ಅಂತೋಣಿ ಸರ್, ಅವ್ರ ಎದುರಲ್ಲಿ ನಾನು ನಿಲ್ಬೇಕೆ?
0: ಹಾ, ಓಡಿಸ್ಕೊಟ್ಟು ಡಾಕ್ಟರ್ ಅವ್ರು ನೋಡ್ಬೇಕು ಅಂತಂದ್ರೆ?
1: ಇಲ್ಲ, ನಾನು ಅವ್ರ ಕಣ್ಣಿಗೆ ಬೀಳಲ್ಲ. ಅದು ಸಾಧ್ಯವಿಲ್ಲ ಸರ್, ಸಾಧ್ಯವಿಲ್ಲ ಅಂತೋಣಿ ಸರ್, ಸಾಧ್ಯವಿಲ್ಲ.
0: ಶ್ಯಾಮಲ, ನಿನ್ನ ಮಗಳು ಚೆನ್ನಾಗಿ ಬಾಳಬೇಕು ಅಂತಂದ್ರೆ ನೀನು ಅವ್ರು ನೋಡ್ಲೇಬೇಕು. ಈಗ ನಿನ್ನ ಮಗಳು ಹೆಚ್ಚೆ ಅಥವಾ ಅಭಿಮಾನ ಹೆಚ್ಚೆ?
1: ಇಲ್ಲ, ಅಭಿಮಾನ ಮರಿತೀನಿ. ನನ್ನ ಮಗಳು ಚೆನ್ನಾಗಿದ್ರು ಸಹ.
0: ಹಾ, ಸರಿಯಾದ ಮಾತು. ನೋಡು, ಈಗ ನಾನಾಡೋ ನಾಟಕದಲ್ಲಿ ನಾನು ನಿನ್ನ ಕಾಂಪೌಂಡರ್. ಬಾಕಿ ವಿಷಯನ ಸಂದರ್ಭ ನೋಡ್ಕೊಂಡು ಯೋಚಿಸ್ಬೇಕು. ಅಂತೂ ಮಾಲತಿಗೆ ಮಾತ್ರ ಯಾವ ವಿಷಯನೂ ತಿಳಿಸ್ಬೇಡ. ಏನು?
1: ಸರಿ.

0: ಯಾಕಮ್ಮ ಇದೆಲ್ಲ? ನಾವು ಹೊರಗೆ ಹೋಗ್ತಿದ್ದೀವಿ, ನೀನ್ ಚೆನ್ನಾಗಿರ್ಬೇಕು.
1: ಅಮ್ಮ, ನನ್ನ ವಿಚಾರ ಏನ್ ಮಾಡಿದ್ರಮ್ಮ?
0: ಎಲ್ಲ ಸರಿ ಹೋಗುತ್ತೆ, ನಿನ್ಗೆ ಯಾಕೆ ಆ ಯೋಚನೆ? ಮಾಲತಿ, ಎಷ್ಟು ಚೆನ್ನಾಗಿ ಕಾಣ್ತೀಯ.
1: ನಿಮ್ಗೆ ಮಕ್ಕಳಿಲ್ವೇನಮ್ಮ?
0: ಇದ್ದಾಳೆ, ಒಬ್ಳೇ ಒಬ್ಳು, ಎಲ್ಲ ನಿನ್ನ ಹಾಗೆ.
1: ಊರಲ್ಲಿದ್ದಾಳಿ, ಓದಿದ್ದಾಳಿ, ಎಷ್ಟು ವಯಸ್ಸು?
0: ನೀನೆ ಓದು, ವಯಸ್ಸು ಎಲ್ಲ. ಮಾಲತಿ, ಅಕಸ್ಮಾತ್ ನಿಮ್ಮಅಮ್ಮ ಸಿಕ್ಕಿದ್ರೆ ಗುರ್ತಿಡಬಲ್ಲಿಯ?
1: ಮೊದಲ ಸಲ ಗುರ್ತು ಸಿಗದೇ ಇರಬಹುದು, ಆಮೇಲೆ ಎಷ್ಟೇ ಆಗಲಿ ತಾಯಿ ಮಗಳ ಸಂಬಂಧ ದೂರವಾಗಿರೋಕೆ ಬಿಡುತ್ತೀಯೇ?
0: ಇಷ್ಟು ವರ್ಷ ಬಿಟ್ಟಿದ್ ನಿಮ್ಮ ತಾಯಿನ ಮಾತಾಡಿಸ್ತೀಯ?
1: ನೀವು ಯಾರೋ ಏನು, ಈಗ ನಿಮ್ಮನ್ನೇ ಒಂದು ಗಳಿಗೆ ಬಿಟ್ಟಿರೋಕಾಗಲ್ಲ. ಇನ್ನು ನನ್ನ ಹೆತ್ತ ಸಿಕ್ಕಿದ್ರೆ

0: ಮಾತಾಡ್ಸೋಲ್ವಿ, ಆದ್ರೆ ಸಿಗ್ಬೇಕಲ್ಲ.
1: ಡಾಕ್ಟರ್ ಅಮ್ಮ, ಅಲ್ಲಿ ಬಿಸಿಟ್ ಟಿಫಿನ್ ಆರಿ ಅಕ್ಷತೆ ಆಗ್ತಾ ಇದೆ, ಬೇಗ ಬನ್ನಿ. ಅಮ್ಮ ಮಾಲತಿ ದೇವಿ ಅವರೇ, ತಾವು ದಯ ಮಾಡಿಸ್ಬೋದು.
2: ಸ್ವಾಮಿ ನಟ್ರೆ, ನನಗೇನು ಸ್ಪೆಷಲ್ ಮರ್ಯಾದೆ ಬೇಡ, ಹಾಗೇನೆ ಕರೆದ್ರೆ ಸಾಕು.
1: ಅಮ್ಮ ಪಳಗ್ತಾನೆ, ಈ ಸಂತೋಷದಲ್ಲಿ ಡಬಲ್ ಟಿಫಿನ್.
3: ಸಾಕು ಸ್ವಾಮಿ, ಸಾಕು ಸ್ವಾಮಿ.
4: ಮಮ್ಮೂದು ಸಂಕೋಚ ಪಟ್ಕೋಬೇಡ, ಬಿಸ್ಲಲ್ಲಿ ಸುತ್ತಕ್ ಹೋಗೋದು, ಎಲ್ರೂ ದಿಂಡಾಗ ಹಾಕೊಳ್ಳಿ.
3: ಯಾವ ಹಳ್ಳಿಗೆ ಹೋಗ್ಬೇಕು ಸ್ವಾಮಿ?
1: ಎದ್ಬೇಡಪ್ಪ, ನಿನ್ ವ್ಯಾನ್ ಆ ಹಳ್ಳಿಗೆ ಹೋಗಲ್ಲ.
4: ಹೊಂಬಾಳಯ್ಯನವರು ತಮ್ಮ ಹಳ್ಳಿ ನೋಡೋದಕ್ಕೆ ಎಲ್ರು ಖಂಡಿತ ಬರ್ಬೇಕು ಅಂತ ಹೇಳಿದಾರಪ್ಪ, ಅಲ್ಲಿಗೆ ಹೋಗ್ಬೇಕು.
3: ಆಗ್ಲಿ ಸ್ವಾಮಿ.
4: ನಿಂಗಣ್ಣ
1: ತಗೊಳ್ಳಿ.
5: ಅಯ್ಯೋ ಸಾಕು ಸಾಕು ಸಾಕು.
1: ಭಾಮಾಮಣಿ ಬಂಗಾರ, ನಿಮ್ಮನ್ನ ನೋಡಿದವರಿಗೆ ಜ್ವರ, ನಿಮ್ ವಿಷಯ ತರ ತರ, ತಿಂಡಿಗ್ ಬರ್ತೀರಾ?
6: ಅವ್ರು ತಿಂಡಿಗ್ ಹೋಗ್ತಾ ಇದಾರೆ.
2: ಏನ್ ಸುಡುಗಾಡ್ ತಿಂಡಿನ?
6: ಅವ್ರು ನಮ್ಮನ್ನ ನೋಡಿ ನಗ್ತಾ ಇದಾರಿಯೇ, ಹೋಗೊಂದಷ್ಟು ತಿಂದು ಬಂದ್ಬಿಡೋಣವೆ.
2: ಇಲ್ಲಿಗೆ ತರ್ಲಿಕ್ಕೆ ಹೇಳಿ.
6: ಆಳುಗಳಲ್ಲ ಕಣೆ, ಅವರು ನಮ್ಮ ಹಾಗೇನೆ.
2: ಏನ್ ಸುಡುಗಾಡ್ ತಿಂಡಿನೋ, ನಮ್ ತಾಯಿ ಮಾಡ್ದಾಗ ಮಾಡ್ತಾರೇನು?
6: ಅದು ನಮ್ಮನೆ, ಇಲ್ಲಿ ಯಾವನೋ ಧರ್ಮಕ್ಕೆ ಹಾಕ್ತಾ ಇದ್ದಾನೆ, ಅದಕ್ಕೆ ನಾವ್ ಈಗ ಅನ್ನೋದೆ.
2: ಏನೋ ನನಗೆ ಇಲ್ಲೊಂದು ಹಿಡಿಸ್ಲಿಲ್ಲ.
1: ಅಪ್ಪ ಬಾಲಸ್ವಾಮಿ, ಅಣ್ಣಯ್ಯ ಬಾಲಯ್ಯ, ಅತ್ತಿಗಮ್ಮನ ಕರ್ಕೊಂಡು ಬೇಗ ಬನ್ನಿಪ್ಪ.
6: ಬಂದ್ಬಿಟ್ಟ ರಾಜಣ್ಣ, ನಿನ್ನ ದಮ್ಮಯ್ಯ ನಡಿಗೆ.
2: ನನಗ್ ತಿಂಡಿ ಬೇಡ, ಬನ್ನಿ ಒಂದ್ ಆಟ ಹುಲಿ ಮನೆ ಆಡೋಣ.
6: ತಿಂದು ಬಂದಾಡೋಣವೆ.
2: ಈಗ ನೀವು ಹುಲಿ ಮನೆ ಆಟಕ್ಕೆ ಬರ್ತೀರೋ ಇಲ್ವೋ?
6: ಹುಲಿಯು ಬೇಡ ಕುರಿ ಬೇಡ, ಅವ್ರು ನಮ್ಮ ನೋಡಿ ನಗ್ತಾ ಇದಾರೆ.
2: ನಕ್ರೆ ಹಲ್ಲು ತೋರಿಸ್ಬಿಡ್ತೀನಿ.
6: ಬೇಡ್ವೆ? ಓಹೋ, ಆ ಸಿಡುಗುಟ್ಟ ಹುಡುಗಿನ ನೋಡಿ ಮಾತಾಡೋದ್ ಕಲ್ತಿದ್ಯಾ ಅಂತ ಕಾಣತ್ತೆ.
2: ಕಲ್ತ್ಕೊಳಕ್ ಏನಿದೆ, ಅವಳ ಹತ್ರ ಒಳ್ಳೆ ಗುಣ, ಬೇಕಾದ್ರೆ ನೀವೇ ಹೋಗಿ ಕಲ್ತ್ಕೊಳ್ಳಿ. ನಾನು ಬಂದಾಗ್ನಿಂದ ನೋಡ್ತಾ ಇದ್ದೀನಿ ನೀವ್ ಅವಳ ರೂಮ್ ಹತ್ರ ಸುಳಿದಾಡೋದನ್ನ.
6: ಇಲ್ಲ ಪಾಪಿ, ಏನ್ ಬೊಗಳ್ತೀಯೇ? ಹೋಗ್ರಿ, ಈಗ ನೀನ್ ತಿಂಡಿ ತಿನ್ನೋಕ್ ಬರ್ತೀಯೋ ಇಲ್ವೋ?
2: ನಾನು ಬರಲ್ಲ, ನೀವೇ ಅಡಿಗೆ ಮನೆ ಹೋಗಿ ತಿಂಡಿ ತಿಂದು ಆ ಮಾಟಗ ಹತ್ತಿತ್ರ ಸರಸಾಡ್ಕೊಂಡು ಬನ್ನಿ.
6: ಏನಂದೆ ಕತ್ತೆ?
1: ಆಗಿತ್ತು ಆರೋಯ್ತು, ತಗೊಳ್ಳಿ.
4: ಅಣ್ಣ ಯಾಕ ಹಾಗೆ ನಗ್ತಾ ಇದ್ದಿ?
1: ಏನಿಲ್ಲ, ಎಲ್ಲ ನಮ್ ಬಾಲಯ್ಯನವರ ಲೀಲೆ. ಇದ್ದಕ್ಕಿದ್ದಾಗ ಸಿಡ್ಲು ಬಿದ್ದು ತೋಟದ ಕಡೆ ಹೊರಟು ಹೋಯ್ತು, ಅಲ್ಲಿ ಮಳೆ ಹುಯ್ತಿರ್ಬೇಕು.
2: ಏನಾಯ್ತು
1: ಏನಾಯ್ತು ಏನೋ, ಎರಡು ಬಿಟ್ರು ನೋಡಿ, ಮೂರು ದಿನ ಮುಟ್ ನೋಡ್ಕೋಬೇಕು.
2: ಬಹಳ ಅನ್ಯೂನ್ಯವಾಗಿದ್ರಲ್ಲ.
1: ಇದ್ರು ಎಲ್ಲಿವರೆಗೆ ಇರ್ತಾರೆ? ಗಂಡನ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ರೆ. ಆತ ಪಾಪ ಮದುವೆ ಆದ ಹೊಸ್ತು, ಹಲ್ಕಿರುತ್ತ ಹೆಂಡತಿಯಿಂದ ಸುತ್ತ ಇದ್ರು. ಆದ್ರೆ ಇವತ್ತು ಬಂತು ನೋಡಿ ಸಿಟ್ಟು, ಗಂಡ್ಸಲ್ವೇ ಬಿಟ್ರು.
2: ಸರಿಯಾದ್ದೆ,
1: ಆದ್ರೇನು ಅವರೇ ತಿಂಡಿ ತಗೊಂಡು ಹೆಂಡತಿಯಿಂದ ಓಡ್ ಹೋದ್ರಲ್ಲ.
4: ರಾಜಣ್ಣ, ಇದು ಗಂಡ ಹೆಂಡ್ರ ವಿಚಾರ, ನಾವ್ ಇದಕ್ ತಲೆ ಹಾಕೋ ಚೆನ್ನಾಗಿಲ್ಲ, ತಾವೇ ಸರಿ ಹೋಗ್ತಾರೆ.
7: ಸ್ವಾಮಿ
4: ಹೊಂಬಳೆನರ
7: ಬಿಸ್ಲು ತಾಗ ಹೋಯ್ತದೆ, ಎಲ್ಲಾರು ಹೊರಡಿ ಮತ್ತೆ
4: ನಡ್ರಿ. ಸ್ವಾಮಿ ನೋಡೋಣ, ಎಲ್ರು ನಡೀರಿ. ಡಾಕ್ಟರ್
2: ಮಾಲತಿ ಬಾಮ
4: ಗೋವಿಂದನರ ನಡೀರಿ.
8: ಅಸ್ತು ಅಸ್ತು
2: ರೀ, ನಾವು ಬರಲ್ಲ ಅಂತ ಹೇಳಿ ಕಳಿಸ್ಬಿಡ್ರಿ.
1: ಏನ್ರಿ
7: ನೀವು ಹೋಗ್ತಾ ಇರಿ, ನಾವು ಬರ್ತಾ ಇರ್ತೀವಿ.
1: ಸರಿ ನಿಮ್ ಇಷ್ಟ.
6: ನಾವು ಮಾಡ್ತಿರೋ ತಪ್ಪು ಕಣಿ, ತಪ್ಪು. ನಾವೆಲ್ಲ ಒಟ್ಟಿಗಿದೀವಿ.
1: ಇದ್ರೇನಂತೆ,
6: ಎಲ್ರೂ ಹ್ಯಾಗ ನಡ್ಕೋತಾರ ಹಾಗೆ ನಾವು ನಡ್ಕೋಬೇಕೋ ಬೇಡ?
9: ಅಮ್ಮ ನಾನರಿಯ ಮನ

0: ಹರಿಯ ಮನದ ಮರ್ಮ ಬಿಗುಮಾನ ಬಿಡು ಚಿನ್ನ ನಗುತ್ತಿರ ಬಲು ಚೆನ್ನ.
1: ಬನ್ನಿಯಪ್ಪ ಬನ್ನಿ. ಈ ಜನಕ್ಕೆ ತಿಳುವಳಿಕೆನು ಇಲ್ಲ, ಹೇಳಿದ್ರೆ ಕೇಳಕ್ಕೂ ಇಲ್ಲ. ನೋಡ್ರಪ್ಪ ನಮ್ಮವ್ರ ಬಾಳೆವ ಪಟ್ಟಣದಾಗ ಸಿಕ್ಕಾಕಿಲ್ಲ.
2: ಸ್ವಲ್ಪ ಕಸುಬರ್ಲು ಕೊಡಮ್ಮ.
3: ಅಲ್ಲೈತೆ ತಾಗಂತ ಮಾಡ್ದು.
1: ಅಯ್ಯೋ ಏನ್ ಮಾಡಾರು? ಬೇಡ ಕಣವ ಬೇಡ ಬಿಡಿ ಅಂತೀನಿ. ಏನ್ರ ಇದು
4: ಗೌಡ್ರೆ? ಬೇಡ ಅನ್ಬೇಡಿ ಬಿಡಿ. ಈ ಜನಕ್ಕೆ ತಿಳುವಳಿಕೆ ಕೊಡಕ್ಕೆ ಇದೇ ಸರಿಯಾದ ಮಾರ್ಗ.
1: ಸರಿ ಹಂಗಾರ ನಂದೇನೆ ಹೆಚ್ಚು
3: ಬಿಡ್ರವ್ವ. ನಿಮ್ಮಂತ ದೊಡ್ಡ ಮನುಷ್ಯ ನಮ್ಮಟ್ಟಿ ಕಸ ಗುಡ್ಸದ?
2: ನನ್ನ ದೊಡ್ಡ ಮನುಷ್ಯಲು ಅಂತ ತಿಳ್ಕೊಂಡಿದ್ದೀಯ
3: ಅಲ್ವೇನ್ರವ್ವ?
2: ಹಾಗಾದ್ರೆ ನನ್ನ ಹಾಗೆ ನಿನಗೂ ದೊಡ್ಡ ಮನುಷ್ಯಲಾಗ್ಬೇಕು ಅನ್ನೋ ಆಸೆ ಇಲ್ವೇನಮ್ಮ?
3: ಅಯ್ಯೋ ಬಿಡ್ರವ್ವ ನಂಗೆ ಆಗದಲ್ಲ, ನಾನು ಹಳ್ಳಿ ಮುಕ್ಕ.
2: ಹೀಗೆ ತಿಳ್ಕೊಂಡೇ ನೀವು ಹಿಂದೆ ಬಿದ್ದಿರೋದು. ನೀವು ನಿಮ್ಮ ಮನೆಗಳನ್ನ ಬೀದಿಗಳನ್ನ ಚೊಕ್ಕಟವಾಗಿ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲೂ ಒಂದು ಹೊಸ ಹುರುಕು ಬಂದು ನಮ್ಮಂತೆ ನೀವು ದೊಡ್ಡ ಮನುಷ್ಯರಾಗ್ತೀರಿ.
3: ಸರಿವ್ವ, ಇನ್ಮ್ಯಾಗೆ ಅಟ್ಟಿ ಬೀದಿನ ಚೊಕ್ಕಟವಾಗಿ ಇಟ್ಕೊಂತೀನವ್ವ.
2: ಹೊಂಬಾಳೆನವ್ರೆ, ನೀವಾದ್ರೂ ಇವರಿಗೆಲ್ಲ ವಿವೇಕ ಹೇಳ್ತಾ ಇರಬಾರ್ದೆ.
1: ಅಯ್ಯೋ ನನ್ನ ತಾಯಿ, ನನ್ನಂತೇವ್ರು ಎಷ್ಟು ತಲೆ ಚೆಚ್ಕೊಂಡ್ರು ನನ್ನ ಮಾತು ಕೇಳಕ್ಕಿಲ್ಲ. ಏನೋ ನಿಮ್ಮ ಪಾದ ನೋಡಿದ್ರು ಅವರು ನಾಚ್ಕೊಂಡವ್ರು ಇವತ್ತು.
4: ಗೌಡ್ರೆ ಬರೀ ಉಪದೇಶದಿಂದ ಪ್ರಯೋಜನವಿಲ್ಲ, ಮಾಡಿ ತೋರಿಸ್ಬೇಕು, ಆಗ್ಲೇ ಜನಕ್ಕೆ ಬುದ್ಧಿ ಬರೋದು.
1: ಹೂಂಕಂಡ್ರಪ್ಪ, ನಿಮ್ಮಂಥವರೆಲ್ಲ ಪ್ಯಾಟೆ ಸೇರಿದ ಮೇಲೆ ಹಿಂಗಾಯ್ತು. ತಾಯಿ, ನಿಮ್ಮಂಥವರೆಲ್ಲ ದೊಡ್ಡ ಮನಸ್ಸು ಮಾಡಿ ನಿಂತ್ರೆ ನಮ್ಮ ಹಳ್ಳಿ ಜನ ಎಲ್ಲ ಉದ್ಧಾರ ಆಯ್ತಾರವ.
2: ಹೊಂಬಾಳೆನವ್ರೆ, ನೀವು ಹೇಳೋ ಹಾಗೆ ನಾನು ಇಲ್ಲಿರೋದ್ರಿಂದ ಹಳ್ಳಿ ಸುಧಾರಿಸೋ ನಂಬಿಕೆ ನಿಮಗಿದ್ರೆ ಖಂಡಿತವಾಗಿ ಇಲ್ಲೇ ಇರ್ತೀನಿ.
1: ನೋಡಿದ್ರ ಬುದ್ಧಿ, ಆ ಅಮ್ಮವರು ದೊಡ್ಡ ಮನಸ್ಸು ಮಾಡಿ ಹಳ್ಗಾಡ್ ಜನನೆಲ್ಲ ಉದ್ಧಾರ ಮಾಡಕ್ಕೆ ಇಲ್ಲೇ ನಿಲ್ತೀನಿ ಅಂತ ಅವ್ರಿ. ನೀವು ಇಲ್ಲಿ ನಿಂತು ಏನೋ ಬಡ ಜನಗಳಿಗೆಲ್ಲ ನಾಲ್ಕು ಅಕ್ಷರ ಕಲ್ಸಿದ್ರಿ, ಈ ಹಳ್ಳಿಯೆಲ್ಲ ದಿಳ್ಳಿ ಆಗೋಯ್ತದಲ್ವರ.
4: ಗೌಡ್ರೆ, ನಿಮ್ಮಂಥವ್ರ ಸೇವೆ ಮಾಡಬೇಕು ಅನ್ನೋದೇ ನನ್ನ ಜೀವಿತದ ಆಸೆ. ಇದಕ್ಕಿಂತ ಇನ್ನೇನಾಗಬೇಕು, ನಾನು ಇಲ್ಲೇ ಇದ್ದು ಬಿಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ.
1: ಆಗ್ಲಿ ಶಿವನೇ, ಮುಂದಿನ ಕೇರಿನೂ ಹಂಗೆ ನೋಡ್ಕೊಂಡು ಹೋಗೋರಂತೆ ಬನ್ನಿ.
2: ನಮ್ಮ ಈ ಹಳ್ಳಿ ಜನಕ್ಕೆ ಮಕ್ಕಳಿಗೆ ಯಾವ ಆಹಾರ ಕೊಟ್ಟರೆ ಪುಷ್ಟಿಯಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ ಅನ್ನೋದನ್ನು ತಿಳಿಸ್ಬೇಕು. ಹಳ್ಳಿಲಿ ಬೆಳೆದು ಒಳ್ಳೆ ಆಹಾರಗಳನ್ನ ಹಣಕ್ಕೆ ಮಾರಿ ತಾವು ನಿಶಕ್ತರಾಗಿ ಮಕ್ಕಳನ್ನು ಬಲಹೀನರನ್ನಾಗಿ ಮಾಡ್ತಾರೆ. ಇದರ ವಿಚಾರವಾಗಿ ಚೆನ್ನಾಗಿ ತಿಳುವಳಿಕೆ ಕೊಡಬೇಕು ಸರ್.
5: ನಿಜ ಡಾಕ್ಟರ್, ಇಂದಿನ ನಮ್ಮ ಹಳ್ಳಿ ಜನಕ್ಕೆ ಈ ಬಗ್ಗೆ ತಿಳುವಳಿಕೆ ಕೊಡೋದು ಅತ್ಯಗತ್ಯ.
6: ತಂತಿ ಬಂದಿದೆ ಸರ್.
2: ಅಂತೋಣಿ ಸರ್, ನಾಳೆ ಬೆಳಿಗ್ಗೆ ಅವರು ಬರ್ತಾರೆ.
5: ನಾಗಣ್ಣವ್ರು ನಾಳೆ ಬೆಳಗ್ಗೆ ಬರ್ತಾರಂತ? ಸರಿ,
2: ಪ್ಲೀಸ್ ಅವ್ರ ಎದುರು ನಾನು ಬರ್ದಿದ್ದ ಮಾಡಿ.
5: ಯಾಕಮ್ಮ, ಏನ್ ತೊಂದ್ರೆ?
2: ತೊಂದ್ರೆ ಏನು ಇಲ್ಲ, ಮನಸ್ಸು ಯಾಕೋ ಹಿಂಜರಿತ
5: ಅಲ್ಲವ. ಆ ಮಗು ಕರೆತಿದ್ದು ಹೋಗು.
7: ಬಾ ಅಮ್ಮ, ನಿನ್ನ ನಡಿ ಮಾಡ್ತಿ ಬರ್ತೀನಿ. ಬಾ ಅಮ್ಮ,
5: ನೀನ್ ಹೋಗಮ್ಮ, ಮಗು ಕರೆತಿದೆ.
8: ನಮಸ್ಕಾರ ಸರ್. ಪುನಃ ಯಾಕೆ ಬಂದ್ರಿ ನೀನ್ ಇಲ್ಲಿಗೆ? ನಿನ್ ಮುಖ ಯಾರಿಗೂ ತೋರಿಸ್ಬೇಡ, ಹೊರಟೋಗು.
9: ಸ್ವಲ್ಪ ನಾ ಹೇಳಿ ಕೇಳಿಸಿ.
8: ನಿನ್ನ ಮಾತೇ ನನಗೆ ಬೇಕಿಲ್ಲ. ಒಳಗಡೆಯಿಂದ ಯಾರಾದ್ರೂ ಬಂದು ನಿನ್ ಮುಖ ನೋಡಿದ್ರೆ ನಿನ್ ಪರಿಣಾಮ ಚೆನ್ನಾಗಾಗಲ್ಲ, ಎಲ್ರು ನಿನ್ ಮೇಲೆ ಕೋಪ ಆಗಿದ್ದಾರೆ, ಹೊರಟೋಗು.
9: ಸರ್ ಸ್ವಲ್ಪ ನಾನ್ ಹೇಳೋದು ಕೇಳಿ ಸರ್, ಆಮೇಲೆ ನೀವೇನ್ ಹೇಳ್ತೀರೋ ಹೇಳಿ.
10: ನೀ ಇನ್ನೇನಪ್ಪ ಹೇಳ್ತಿ? ಸಮಯ ಆಗಿತ್ತು, ಕದ್ದುಬಿಟ್ಟೆ, ನನ್ನ ಕ್ಷಮಿಸಿ ಅಂತ ಹೇಳ್ತಿ ಅಷ್ಟೇ ತಾನೇ? ಆ ದಯಾಮಯ ನಿನ್ನ ಕ್ಷಮಿಸಿ ನಿನ್ ಒಳ್ಳೆ ಬುದ್ಧಿ ಕೊಡಿ, ಹೊರಟು.
9: ಸರ್ ನನ್ ಮಾತಿಗೂ ಸ್ವಲ್ಪ ಅವಕಾಶ ಕೊಡಿ ಸರ್.
10: ಸರಿ, ಅದೇನಿದೆಯೋ ಹೇಳಿ ಬೇಗ ಹೊರಡು.
9: ಏನಿಲ್ಲ,

0: ನಂದು ಶಿವಪುರನೇ, ಮಾಲತಿ ನನಗೆ ಚೆನ್ನಾಗಿ ಗೊತ್ತು, ಆಕೆ ತಂದೆನೂ ನನಗೆ ಗೊತ್ತು, ಆದರೆ ಅವಳಿಗೆ ನಾನ್ಯಾರಂತ ಗೊತ್ತಿಲ್ಲ.
1: ಹಣ ಯಾಕದ್ದೆ ಅಂತ ತಿಳಿಸ್ತೇ, ಮಾಲತಿ ಗೊತ್ತು, ಅವರಪ್ಪ ಗೊತ್ತು ಅಂತ ಮಾತು ಮರೆಸ್ತಿದ್ಯಾ? ನೋ ನೋ ನೋ, ಐ ವಾಂಟ್ ಟು ನೋ ವೈ ಯು ಸ್ಟೋಲ್ ಹರ್ ಮನಿ.
0: ಅದನ್ನೇ ಹೇಳ್ತೀನಿ ಸರ್, ಮಾಲತಿ ಜೀವನದಲ್ಲಿ ಸುಖವಾಗಿರ್ಬೇಕಾದ್ರೆ ಏನ್ ಮಾಡಬೇಕು, ಅದನ್ನ ಮಾಡೋಕ್ಕೋಸ್ಕರ ಹಣ ಕದ್ದೆ ಸರ್.
1: ಮಾಲತಿ ಸುಖವಾಗಿರ್ಲಿ ಅಂತ ಹಣ ಕದ್ದೆ?
0: ಹೌದು ಸರ್, ಅದನ್ನ ಕೇಳಿದ್ರೆ ನೀವು ತುಂಬಾ ಸಂತೋಷ ಪಡ್ತೀರಿ.
1: ಇಸ್ ಇಟ್?
0: ಎಸ್.
1: ಅದೇನು ಹೇಳು?
0: ಮೊನ್ನೆ ಭಾನುವಾರ ಶಿವಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಲತಿ ಕೈಯಲ್ಲಿ ಸೂಟ್ಕೇಸ್ ಹಿಡ್ಕೊಂಡು ಹೆದರ್ತಾ ಸುತ್ತಲೂ ನೋಡ್ತಾ ತಿರುವುದನ್ನು ನೋಡಿದೆ. ಇವಳು ಯಾಕೆ ಹೀಗೆ ಗಾಬರಿ ಆಗಿದ್ದಾಳೆ, ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ ಅಂತ ತಿಳಿಯೋದಕ್ಕೋಸ್ಕರ ಅವಳು ಹತ್ತಿದ ಬಸ್ ಅನ್ನ ನನ್ನ ಮೋಟರ್ ಸೈಕಲ್ ಫಾಲೋ ಮಾಡಿದೆ. ಆಮೇಲೆ ಬಸ್ ನಿಂತು ವ್ಯಾನ್ ಅಲ್ಲಿ ನಿಮ್ ಜೊತೆ ಅವಳು ಹೊರಟಿದ್ದು, ನಾನು ಇಲ್ಲಿ ಬಂದು ಸೇರಿದ್ದು.
1: ಆಮೇಲೆ
0: ನಾವೆಲ್ಲರೂ ಇಲ್ಲಿ ಬಂದು ಸೇರಿದ ದಿನ ನಮ್ ನಮ್ ಪರಿಚಯ ಮಾಡ್ಕೊಂಡ್ರೆ ಯೋಚನೆಗೆ ಅವಕಾಶ ಇರಲ್ಲ ಅಂತ ನಾನೇ ಮಾತು ಪ್ರಾರಂಭ ಮಾಡಿದೆ. ಯಾಕೆ ಗೊತ್ತೆ?
1: ಯಾಕೆ?
0: ಮಾಲತಿ ವಿಚಾರ ಕಂಡುಹಿಡಿಬೇಕು ಅಂತ.
1: ಅಸಾಧ್ಯದೋನಪ್ಪ ನೀನು.
0: ಅದರಿಂದ ಏನು ಪ್ರಯೋಜನವಾಗಲಿಲ್ಲ. ಆದ್ರಿಂದ ಆಕೆ ವಿಚಾರ ನಿಮ್ಗೆ ತಿಳಿಸ್ಬಿಡೋಣ ಅಂತ ನಿಮ್ ರೂಮ್ ಹತ್ರ ಬಂದೆ. ನೀವು ಡಾಕ್ಟರ್ ಏನೇನೋ ಮಾತಾಡ್ತಿದ್ರಿ, ಬಹಳ ಹೊತ್ತಾದೆ, ನಿಮ್ ಮಾತು ಮುಗಿಲಿಲ್ಲ.
1: ಯಾವತ್ತು?
0: ಅದೇ ಸೋಮವಾರ ಬೆಳಗ್ಗೆ.
1: ಸೋಮವಾರ ಬೆಳಗ್ಗೆನೆ?
0: ಹೌದು. ಡಾಕ್ಟರ್ ಶ್ಯಾಮಲಾದೇವಿ ನಿಜವಾದ ಹೆಸರು ಕಾವೇರಮ್ಮ ಅಂತ. ನೀವು ಆಕೆಯನ್ನು ಪ್ರಾಣದಿಂದ ಉಳಿಸಿದ್ರಿ, ಬಹಳ ದಿನಗಳ ಮೇಲೆ ಒಬ್ಬರನ್ನೊಬ್ರು ಅಕಸ್ಮಾತ್ ಸಂಧಿಸಿದ್ರಿ, ಅದಕ್ಕೋಸ್ಕರ ಬಹಳ ಹೊತ್ತು ಮಾತಾಡ್ತಿದ್ರಿ.
1: ಸರಿ, ಮಾಲತಿ ವಿಷಯ ಏನು ಹೇಳು?
0: ಮಾಲತಿ ರೂಮ್ನಲ್ಲಿ ಯಾರೂ ಇರಲಿಲ್ಲ. ಅವಳು ಪೆಟ್ಟಿಗೆ ತೆಗೆದೆ. ಮಾಲತಿ ಸ್ನೇಹಿತ ಮಾಧು ಭಾತ್ ಕಾದ ಸಿಕ್ತು. ಅದರಲ್ಲಿ ನೀನು ಭಾನುವಾರ ಸಂಜೆ ಶಿವಮೊಗ್ಗ ಬಂದು ಸೇರೋದು, ಸೋಮವಾರ ಸಂಜೆ ಬೆಂಗಳೂರು ಹೋಗಬೇಕು, ನಿನ್ನ ನಂಬಿಕೆಯಿಂದ ನಾನು ಊರಿಗೆ ಹೊರಟಿದ್ದೀನಿ, ನೀನು ಬಾರದಿದ್ದರೆ ನನಗೂ ಈ ಭೂಮಿಗೂ ಋಣ ತೀರತ್ತೆ ಅಂತ ಬರೆದಿತ್ತು. ಅದರಲ್ಲಿ ಶಿವಮೊಗ್ಗ ಹೋಟ್ಲ್ ಅಡ್ರೆಸ್ ಇತ್ತು. ಮಾಲತಿಯಿಂದ ಹೊರಡೋದಕ್ಕಾಗಲಿಲ್ಲ, ಅದು ನನಗೆ ಗೊತ್ತಾದ ವಿಚಾರ. ಅವನಲ್ಲಿ ಕಾದು ಏನು ಅನಾಹುತ ಮಾಡ್ಕೋತಾನಂತ ಯೋಚಿಸಿ ಹೇಗಾದರೂ ವಿಷಯ ತಿಳಿಸಿ ಮಾಲತಿ ಮಾದು ಸಂತೋಷವಾಗಿರ್ಬೇಕು ಅನ್ನೋ ಹಾಗೆ ನಾನು ಮನಸ್ಸು ಮಾಡಿದೆ. ತಕ್ಷಣ ಹೊರಟೆ. ಇದ್ದಕ್ಕಿದ್ದಾಗ ಹೊರಟಿದ್ರಿಂದ ಕೈಯಲ್ಲಿ ಸಾಕಷ್ಟು ಹಣ ಇರಲಿಲ್ಲ. ಅಕಸ್ಮಾತ್ ಬೇಕಾದ್ರೆ ಇರಲಿ ಅಂತ ಅವಳ ಪೆಟ್ಟಿಗೆಯಿಂದ ಹಣ ತಗೊಂಡೆ.
1: ಆಮೇಲೆ
0: ಹೇಗೋ ಕಷ್ಟಪಟ್ಕೊಂಡು ಮೋಟರ್ ಸೈಕಲ್ನಲ್ಲೇ ಶಿವಮೊಗ್ಗ ಸೇರಿದೆ. ಅಂತೋಣಿ ಸರ್, ನಾನು ಆ ಸಮಯಕ್ಕಲ್ಲಿ ಹೋಗದೆ ಹೋಗಿದ್ದಿದ್ರೆ ಬಹಳ ಅನರ್ಥವಾಗ್ತಿತ್ತು. ಮಾಧು ಸರಿಯಾಗಿ ಬುದ್ಧಿ ಹೇಳಿ ಕರ್ಕೊಂಡ್ಬಂದೆ.
2: ಮಾಧುನ್ ಕರ್ಕೊಂಡು ಬಂದೆ? ವೇಷ್ ವೇಷ್, ಎಲ್ಲಿದೆ ನಾವು ಹುಡುಗ?
0: ಅವನು ಈ ಹಳ್ಳಿಲೇ ಉಳಿಸಿದ್ದೀನಿ. ನಿಮ್ಗೆ ಈ ವಿಷಯನೆಲ್ಲ ತಿಳಿಸಿ ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ಬೇಕು ಅಂತಿದ್ದೀನಿ.
1: ಅಸಾಧ್ಯ ಸಾಹಸಪ್ಪ ನಿಂದು. ಮಾಲತಿ ಅಪ್ಪನ ಟೆಲಿಗ್ರಾಮ್ ಕೊಟ್ಟಿದ್ದೀನಿ, ನಾಳೆ ಬೆಳಗ್ಗೆನೆ ಅವರು ಬರಬಹುದು. ಅಂತೂ ಒಳ್ಳೆ ಸಮಯಕ್ಕೆ ಹುಡುಗನ ಕರ್ಕೊಂಡ್ ಬಂದ್ಬಿಟ್ಟೆ.
0: ನಾನು ಟೆಲಿಗ್ರಾಮ್ ಕೊಟ್ಟಿದ್ದೀನಿ.
1: ನೀನು ಟೆಲಿಗ್ರಾಮ್ ಕೊಟ್ಟಿದ್ಯಾ? ಶ್ರೀಧರ್, ಮಾಲತಿ ಅಪ್ಪ ನಿನಗೆ ಗೊತ್ತಿದೆ ಅಂತ ಹೇಳಿದಲ್ಲ, ಅವ್ರ ವಿಚಾರ ನಿಂಗೇನಾದ್ರು ಗೊತ್ತಿದೆಯೇ?
0: ಗೊತ್ತಿದೆ. ಅವ್ರ ಮಹಾದೇವ ಭಕ್ತರು, ದೇವಸ್ಥಾನದ ಧರ್ಮದರ್ಶಿಗಳು.
1: ಆ ವಿಚಾರ ನನಗೂ ಗೊತ್ತಿದೆ. ಅವ್ರ ಕುಟುಂಬದ ವಿಚಾರ ನಿಂಗೇನಾದ್ರು ಗೊತ್ತಿದೆ ಅಂತ?
0: ಇಲ್ಲ ಸರ್, ಗೊತ್ತಿಲ್ಲ. ಸರ್, ಈಗ ನನ್ನ ವಿಷಯದಲ್ಲಿ ಏನ್ ಹೇಳ್ತೀರಿ ಸರ್?
1: ಒಬ್ಬರನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡೋದು ತಪ್ಪು ಕಣಪ್ಪ.
0: ಈಗ ನಾನೇನ್ ಮಾಡ್ಲಿ ಸರ್?
1: ಅದನ್ನ ಆಮೇಲೆ ಯೋಚನೆ ಮಾಡೋಣ.
3: ಇನ್ನು ನಿಮ್ಗೆ ಅರ್ಥ ಆಗ್ಲಿಲ್ವೇನ?
1: ರಾಜ ಕೇಳಿಸ್ಕೊಂಡ್ಬಿಟ್ಟು.
3: ರಾಜ ಏನು? ನಾನು?
1: ಓಹ್, ನೀನ್ ನಗ್ತಾ ಬಂದಾಗ್ಲೇ ನಾ ತಿಳ್ಕೊಂಡೆ. ಶ್ರೀಧರನಿಗೆ ನೀನ್ ಕಾವೇರಿ ಅನ್ನೋದು ಗೊತ್ತಾಗೋಯ್ತು,
3: ಆದ್ರೂ ಮಾಲತಿ ಅಮ್ಮ ಅನ್ನೋದು ಗೊತ್ತಿಲ್ಲ.
1: ಆಮೇಲೆ ಶ್ರೀಧರ ಮಾಧುವನ್ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ.
3: ಎಲ್ಲ ಸರಿ ಹೋಯ್ತು, ಆದ್ರೆ ಅವ್ರು ಬಂದ್ರೆ?
1: ಚಿಂತಿಸ್ಬೇಡ, ಚಿಂತಿಸ್ಬೇಡ, ದೇವರಿದ್ದಾನೆ, ದೇವರಿದ್ದಾನೆ.

0: ಅವ್ರು ಬಂದ್ಬಿಟ್ಟು.
1: ದಯವಿಟ್ಟು ನೀವೆಲ್ಲ ಸ್ವಲ್ಪ ಒಳಗಡೆ ಇರ್ತೀರಾ, ವಿಷಯ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಬೇಗ ಬೇಗ ನಿಮ್ಮಡ ಬೆಳೆ ಸಾಕ್ಸು ಸಾಕ್ಸು, ಬೇಗ ನಡಿ.
0: ಮಾಲತಿ, ಯಾಕಮ್ಮ ಏನಾಯ್ತು?
2: ಏನು ಇಲ್ಲಮ್ಮ, ಮಾಧವ ನೆನಪ.

0: ನಿಮ್ಮ ಅಪ್ಪ ಬಂದಿದ್ದಾರೆ.
1: ನಮಸ್ಕಾರ.
2: ನಮಸ್ಕಾರ. ಯಾರು ನೋಡಬೇಕಿತ್ತು? ಡಾಕ್ಟರ್ ಶ್ಯಾಮಲಾ ದೇವಿನ. ಅವ್ರು ಈಗ ತಾನೆ ಒಂದು ಅರ್ಜೆಂಟ್ ಕೇಸ್ ನೋಡಕ್ ಹೋಗಿದ್ದಾರೆ, ಬರೋದಕ್ಕೆ ಸ್ವಲ್ಪ ಹೊತ್ತಾಗ.
3: ಅಂತೋಣಿ ಅನ್ನೋರು ಯಾರು?
2: ನಾನೇ.
3: ಓಹೋ, ನೀವೇನಾ?
2: ನಾನು ಅವ್ರ ಕಾಂಪೌಂಡರು. ನಾಗಣ್ಣವ್ರು ನೀವೇ ತಾನೆ?
3: ಹೌದು ಹೌದು.
2: ಬನ್ನಿ.
3: ನನ್ನ ಮಗಳು ಹೇಗಿದ್ದಾಳೆ, ಎಲ್ಲಿದ್ದಾಳೆ?
2: ಗಾಬರಿ ಪಡಬೇಡಿ, ಆರೋಗ್ಯವಾಗಿದ್ದಾರೆ. ಬನ್ನಿ. ವಿಶ್ರಾಂತಿ ಬೇಕು ಅಂತ ಹೇಳಿದ್ದಾರೆ. ಧೈರ್ಯವಾಗಿರಿ, ಗಾಬರಿ ಪಡಬೇಡಿ, ಕೂತ್ಕೊಳ್ಳಿ. ಅವಳನ್ನು ನೋಡಿದ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಏರ್ಪಡೋದು. ನೋಡಿ ಕಾಂಪೌಂಡರ್, ನೀವು ಡಾಕ್ಟ್ರು ಕಳಿಸಿದ ಟೆಲಿಗ್ರಾಮ್ ಬರದೇ ಇದ್ದಿದ್ರೆ ನಾನು ಖಂಡಿತ ಜೀವ ಸಹಿತ ಇರ್ತಿರ್ಲಿಲ್ಲ. ಒಬ್ಬಳೇ ಮಗಳು, ತಾಯಿಲ್ದೋಳು ಅಂತ ಬಹಳ ಪ್ರೀತಿಯಿಂದ ಸಾಕಿದೆ. ನನಗೆ ಹೇಳದೆ ಕೇಳದೇನೆ ಬಂದ್ಬಿಟ್ಟಿದ್ದಾಳೆ. ಇಷ್ಟು ದೂರ ಹೇಗೆ ಬಂದ್ಲು, ಏತಕ್ಕೆ ಬಂದ್ಲು, ಒಂದು ಗೊತ್ತಾಗ್ತಾ ಇಲ್ಲ.
4: ಏನಿಲ್ಲ ಸರ್, ಮೊನ್ನೆ ಭಾನುವಾರ ನದಿ ದಡದಲ್ಲಿ ಮೂರ್ಛೆಯಾಗಿ ಬಿದ್ದಿದ್ಲು.
3: ಏನು ನದಿ ದಡದಲ್ಲಿ ಬಿದ್ದಿದ್ಲೆ?
4: ಹೌದು.
3: ಯಾಕಂತೆ?
4: ಆಕೆ ಇಷ್ಟದಂತೆ ಮದುವೆಗೆ ನೀವು ಸಮ್ಮತಿ ಕೊಡದಿದ್ರಿಂದ ನದಿಯಲ್ಲಿ ಬಿದ್ದು ಪ್ರಾಣ ಕಳ್ಕೋಬೇಕು ಅಂತ ಇತ್ಯರ್ಥ ಮಾಡದ್ಲಂತೆ.
3: ಎಂತ ಹುಚ್ಚತನ ಕಾಂಪೌಂಡ್ರೆ! ನಾನು ಎಷ್ಟು ಕಷ್ಟಪಟ್ಟು ಸಾಕದೆ, ತಾಯಿಲ್ಲದ ಅವಳಿಗೆ ನಾನೇ ತಾಯಾದೆ. ಅವಳ ಕಣ್ಣಿನಲ್ಲಿ ಒಂದು ತೊಟ್ಟು ನೀರು ಬಂದ್ರೆ ನನಗೆ ಸಾಯುವಷ್ಟು ಸಂಕಟವಾಗ್ತಿತ್ತು. ಇಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಯಾವನಿಗೋಸ್ಕರವೋ ನೀರಲ್ಲಿ ಬಿದ್ದು ಪ್ರಾಣ ಬಿಡೋದೆ.
4: ತಪ್ಪು ತಿಳಿಬೇಡಿ ನಾಗಣ್ಣವ್ರೆ, ನಿಮ್ ಮಗಳ ಸಂತೋಷ ನಿಮ್ ಸಂತೋಷ ತಾನೆ,
3: ಅದರಲ್ಲಿ ಸಂದೇಹವೇನು?
4: ಹೀಗಿರುವಾಗ ಅವಳು ಇಷ್ಟವಿಲ್ದವನ್ನ ಕೈ ಹಿಡಿದು ಸಂಕಟ ಪಡೋದನ್ನ ನೀವು ಹೇಗೆ ತಾನೆ ನೋಡಬಲ್ರಿ?
3: ಏನು ಹಾಗಂತ ನನ್ನ ಮಗಳು ಹೇಳಿದ್ಲೆ?
0: ಸುಳ್ಳು, ನೀವೆಲ್ಲ ಒಂದಾಗಿ ನನ್ನ ನಂಬಿಸಿ ನಮ್ಮ ತಂದೆ ಕೈಗೆ ಒಪ್ಪಿಸೋಕೆ ಪ್ಲಾನ್ ಹಾಕಿದ್ದೆ. ಇಲ್ಲದನ್ನೆಲ್ಲ ಯೋಚಿಸಬೇಡ ಮಾಲತಿ. ಒಳ್ಳೆ ಯೋಚನೆ ನಿಮ್ಗಿದ್ದಿದ್ರೆ ನಮ್ ತಂದೆಗೆ ಟೆಲಿಗ್ರಾಮ್ ಕೊಟ್ಟು ಇಲ್ಲಿ ಕರೆಸಿದ್ರ. ನಿಮ್ ಹತ್ರ ನನ್ನ ವಿಚಾರನೆಲ್ಲ ಹೇಳಿದ್ದಕ್ಕಲ್ವೇ ಈಗ ನನ್ನ ಹುಲಿ ಬಾಯಿ ಕೊಡ್ತಿದ್ದೀರಿ.
5: ಸ್ವಲ್ಪ ಸುಮ್ಮನಿರು ಮಾಲತಿ,
0: ಹೋಗಿ ನೀವು ಹೋಗಿ ನಮ್ ತಂದೆಗೆ ಸ್ವಲ್ಪ ಸಮಾಧಾನ ಹೇಳಿ ಡಾಕ್ಟರ್.
5: ನಾನೇ
0: ಯಾಕೆ ನನ್ನ ಕೈ ಬಿಡ್ತೀರಾ ಡಾಕ್ಟರ್? ನನ್ನ ಉಳಿಸ್ತೀರಿ ಅಂತ ಮಾತು ಕೊಟ್ಟಿದ್ದು ಮಾತು ಹೋಯ್ತೆ.
5: ಮರ್ತಿಲ್ಲ ಮಾಲತಿ, ಮರ್ತಿಲ್ಲ ಮಾಲತಿ. ಅವ್ರ ಎದುರಿನಲ್ಲಿ ನೀನೇ ಒಂದ್ಸಲ ಹೋಗಿ ನಿನ್ನ ಮನಸ್ಸಿನ ನಿರ್ಧಾರ ಹೇಳ್ಬಿಡಮ್ಮ.
0: ಅದಾಗದ ಮಾತಮ್ಮ, ಹೇಳದೆ ಮನೆ ಬಿಟ್ಟು ಓಡಿ ಹೋದ ಹೆಣ್ಮಗಳನ್ನ ಅಪ್ಪನಾದವನ್ನ ಆಧರಿಸ್ತಾನೆ, ಅದರಲ್ಲೂ ಆಚಾರ ಇಟ್ಕೊಂಡ್ರೆ ನನ್ನ ತಂದೆ ಕ್ಷಮಿಸ್ತಾರಿ, ಸರಿಯಾಗಿ ಮಾತಾಡ್ತಾರಿ
5: ಮಾಲತಿ.
3: ವಯಸ್ಸು ಬಂತು ಅಂದ್ರೆ ಪ್ರೀತಿ ಪ್ರೇಮ ಅಂತ ಹೇಳ್ಕೊಂಡು ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡದೆ ತಮ್ಮ ಇಷ್ಟದಂತೆ ನಡ್ಕೊಂಡು ಕೊನೆಗೆ ಕಣ್ಣೀರ್ ಕರೆದ ಸಂಕಟ ಪಡ್ತಾ ಇರುವಂತ ಎಷ್ಟು ಹೆಣ್ಮಕ್ಳನ್ನ ನಾವು ನೋಡ್ತಾ ಇಲ್ಲ.
4: ನೀವು ಹಾಗೆ ಹೇಳ್ತೀರಿ, ಕುಲಗೋತ್ರಗಳನ್ನು ಚೆನ್ನಾಗಿ ಶೋಧಿಸಿ ಜಾತಕ ನೋಡಿ ಮದುವೆ ಮಾಡಿದ ಗಂಡ ಹೆಂಡ್ರು ಎಷ್ಟು ಜನ ಬೇರೆ ಬೇರೆಯಾಗಿಲ್ಲ, ಮನೆಯಿಂದ ಹೊರಗೆ ಹಾಕಿದ ಹೆಂಗಸರು ಎಷ್ಟು ಜನ ಆತ್ಮಹತ್ಯೆ ಪ್ರಯತ್ನ ಪಟ್ಟಿಲ್ಲ, ಎಷ್ಟು ಜನ ಕೂಲಿ ನಾಲಿ ಮಾಡಿಕೊಂಡು ಈ ಹಾಳು ಜೀವನ ಸಾಗಿಸ್ತಿಲ್ಲ. ಇದು ನಿಮಗೆ ತಿಳಿಯದ್ದೇನಲ್ಲ
3: ಕಾಂಪೌಂಡ್ರೆ, ತಂದೆಯಾದವನು ಮಗಳ ಒಳ್ಳೇದು ಕೆಟ್ಟದನ್ನು ಯೋಚಿಸಿ ವರಾನ್ವೇಷಣ ಮಾಡಿ ಒಳ್ಳೇದು ಅಂತ ತಿಳಿದ ಮೇಲೆ ಮದುವೆ ಮಾಡ್ತಾನೆ. ತನ್ನ ಜವಾಬ್ದಾರಿಗೋಸ್ಕರ, ಮಗಳು ಒಳ್ಳೇದಕ್ಕೋಸ್ಕರ ಕಟ್ಟಬಾರದವ್ರ ಕಾಲೆಲ್ಲ ಕಟ್ತಾನೆ. ಇದು ನಿಜ ತಾನೆ? ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ, ಯಾವ್ದಾದ್ರೂ ನಿರ್ಬಂಧಕ್ಕೆ ಸಿಕ್ಕಿದ್ರೆ ಅದನ್ನ ಉಳಿಸಬೇಕಾದ್ದು ಅವಳ ಕರ್ತವ್ಯ ಅಲ್ವೇ?
4: ಅಕಸ್ಮಾತ್ ಗೊತ್ತು ಮಾಡಿದ್ರು ಆಕೆಗೆ ಇಷ್ಟವಿಲ್ಲವಾದ್ರಿಂದ ಮಾತು ಕೊಟ್ಟವ್ರಿಗೆ ಸಾಧ್ಯವಿಲ್ಲ ಅಂತ ಹೇಳ್ಬೋದಲ್ಲ ಸ್ವಾಮಿ.
3: ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ ಸಾಧ್ಯವೇ?
4: ಅಂಥ ನಿರ್ಬಂಧಕ್ಕೆ ಸಿಕ್ಕಿದ್ದೀರಾ?
3: ಹೌದು ಕಾಂಪೌಂಡ್ರೆ, ಅದಕ್ಕೋಸ್ಕರವೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ನನ್ನ ಮಗಳ ಮೇಲೆ ನನಗೆ ಛಲವೆ. ಕರೀರಿ ಅವಳನ್ನ, ನನ್ನ ಕಷ್ಟ ಏನು ಅಂತ ಅವಳು ಸ್ವಲ್ಪ.
0: ಅಪ್ಪ
3: ಅಪ್ಪ ಅಪ್ಪ ಅನ್ನೋ ಅಭಿಮಾನ ಇನ್ನೂ ಇದೆಯಾ? ನಿನ್ ತಾಯಿ ಅನ್ನಿಸ್ಕೊಂಡವಳು ನನ್ನ ಮನೆಗೆ ಕೆಟ್ಟ ಹೆಸರು ತಂದ್ರು. ನೀನ್ ಹಾಗಾಗದೆ ಇರ್ಲಿ ಅಂತ ನಿನ್ನನ್ನು ಅವಳ ಹತ್ರ ಬಿಡದೆ ನಾನೇ ಸಾಕದೆ. ನೀನೇ ನನ್ನ ಸರ್ವಸ್ವ ಅನ್ಕೊಂಡೆ, ನನ್ನ ಮನೇನ್ ಬೆಳಕು ಮಾಡ್ತೀಯ ಅಂತ ನಂಬಿದ್ದೆ. ಆದ್ರೆ ನೀನು ಅವಳ ದಾರಿನ ಹಿಡಿಬೇಕು ಅಂತಿದೆಯೇನು
4: ಸ್ವಾಮಿ? ಕಳೆದು ಹೋದದ್ದನ್ನು ಮರೆತು ಬಿಟ್ಟು ಈಗೇನಾಗ್ಬೇಕು ಅದನ್ನು ಯೋಚನೆ ಮಾಡಿ.
3: ನೀನ್ ನನ್ನ ಮಾತನ್ನು ಉಳಿಸೋದು ಸರಿಯೋ ಅಥವಾ ನಿನ್ನಿಷ್ಟಂತೆ ನಡೆಯೋದೇ ಸರಿಯೋ ಅನ್ನೋದನ್ನ ಈ ಕಾಗದ

0: ನೀನೇ ಇತ್ಯರ್ಥ ಮಾಡು, ತೆಗೆದುಕೋ. ಕಾಂಪೌಂಡ್ರೆ, ಇದು ನನ್ನ ಪ್ರಾಣಾಪ್ತ ಬರದ ಕಾಗದ, ಗಟ್ಟಿಯಾಗಿ ಓದು. ಅದ್ರಲ್ಲಿ ಏನ್ ಬರೆದಿದೆ ಅನ್ನೋದನ್ನ ಅವರು ತಿಳಿದುಕೊಳ್ಳಿ.
1: ಪ್ರಿಯಗಳೇ ನಾಗಣ್ಣನಿಗೆ, ಅದಾಗಿ ಸಾವಿನ ಬಾಯಲ್ಲಿರುವ ನಾನು ನನ್ನ ಮಗನಿಗೋಸ್ಕರ ಈ ಕಾಗದ ಬರೀತಿದ್ದೇನೆ. ನಾನು ಮಹಾಪಾಪಿ, ಬರೀ ಊಹಾಪೋಹದಲ್ಲಿ ಮಾಡಿದ ಒಂದು ಮಹಾಪಾಪಕ್ಕೆ ನನಗೆಂದೆಂದೂ ಮುಕ್ತಿ ಇಲ್ಲ. ಅಂಥ ಪಾಪವೇನೆಂದು ನೀನು ಯೋಚಿಸಬಹುದು, ನೀನು ಅದನ್ನು ತಿಳಿಯುವುದೂ ಬೇಡ. ನನ್ನ ತಪ್ಪು ನನಗರಿವಾದ ಮೇಲೆ ಇದುವರೆಗೆ ಜೀವಸ್ರವವಾಗಿದ್ದೆ. ಈಗ್ಗೆ ಕೆಲವು ವರ್ಷಗಳ ಹಿಂದೆ ನನ್ನ ಮಗನನ್ನು ನಿನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಂಡೆ. ನೀನು ಒಪ್ಪಿಗೆ ಕೊಟ್ಟೆ. ಅದು ನೆನಪಿನಲ್ಲಿ ಉಳಿಯುವುದಕ್ಕಾಗಿ ಈ ಕಾಗದ ಬರೆದಿದ್ದೇನೆ. ಎಲ್ಲ ವಿಷಯಗಳನ್ನು ನನ್ನ ಮಗನಿಗೆ ತಿಳಿಸಿದ್ದೇನೆ. ಅವನು ನಿನ್ನ ಮಗಳನ್ನು ಮದುವೆಯಾಗಿ ಸಂತೋಷವಾಗಿ ಬಾಳಿಸುತ್ತೇನೆಂದು ಮಾತು ಕೊಟ್ಟಿದ್ದಾನೆ. ನನಗೆ ಕೊಟ್ಟ ಮಾತನ್ನು ಮರೆಯದೆ ಈ ಪಾಪಿ ಕಡೆಯ ಆಸೆ ಪೂರ್ತಿ ಮಾಡು. ಇನ್ನು ಏನು ಹೇಳಲು ಶಕ್ತಿ ಇಲ್ಲ. ಇದು ನಿನ್ನ ಪ್ರಾಣ ಸ್ನೇಹಿತ ಶಂಕರ.
0: ಈಗ ನೀವೇ ಹೇಳಿ, ನಾನು ಕೊಟ್ಟ ಮಾತನ್ನು ಕಳ್ಕೊಳ್ಳೋದೆ, ಸತ್ವನಾತ್ಮಕ ನೋವುಂಟು ಮಾಡೋದೆ,
1: ಸತ್ತೋನ್ ತೃಪ್ತಿಗೋಸ್ಕರ ನಾನು ಸಾಯ್ಬೇಕೇನು?
0: ಈ ಮಾತನಾಡಿದ್ದು ನನ್ನ ಮಗಳೇ.
1: ಹೌದು, ನನ್ ಕೇಳಿದ ಹೇಗ್ ಮಾತು ಕೊಟ್ರಿ?
0: ನೀನು ನನ್ನ ಮಗಳು ಅಂತ ಮಾತು ಕೊಟ್ಟೆ.
1: ಮಗಳಾದ ಮಾತ್ರಕ್ಕೆ ಮದುವೆ ವಿಷಯದಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ವೇ?
0: ಇದುವರೆಗೆ ನಮ್ಮ ವಂಶದಲ್ಲಿ ಯಾರು ಈ ಸ್ವಾತಂತ್ರ್ಯ ವಹಿಸಿರಲಿಲ್ಲ.
1: ಈಗ ನನ್ನ ಸತ್ರ ಎಲ್ಲ ಸರಿ ಹೋಗುತ್ತೆ.
0: ಮಾಲತಿ, ನೀನ್ ಸಾಯೋದ್ ಬೇಡಮ್ಮ. ನನ್ನ ಮಾತನ್ನು ಉಳಿಸೋದಕ್ಕೆ ನಿನಗೆ ಸಾಧ್ಯವಿಲ್ಲ ಅಂದ್ರೆ ನಿನ್ನ ಇಷ್ಟ ಬಂದಂತೆ ಸುಖವಾಗಿರು, ನಾನ್ ಪ್ರಾಣ ಬಿಡ್ತೀನಿ.
1: ಯಾಕೆ ಸುಮ್ಮನೆ ನಿಂತಿದೀಯ? ಹೋಗು, ನಿನ್ ಮಾಂಗಲ್ಯ ಉಳಿಸ್ಕೋ. ಅವರು ಎದುರು ನಾನು ಯಾವ ನಿಲ್ಲಲಿ? ನೀನ್ ತಪ್ಪು ಮಾಡದೆ ಇರುವಾಗ ನಿನ್ಗ್ಯಾಕೆ ಭಯ? ಮಗಳಿಗೋಸ್ಕರ ಹೋಗು, ನಿನ್ ಮಗಳನ್ನು ಮಾಂಗಲ್ಯನ ಉಳಿಸ್ಕೋ. ಹೋಗು, ಹೋಗು.
0: ಕಾಂಪೌಂಡ್ರೆ, ಈ ಹುಡುಗನೇ ನನ್ನ ಸ್ನೇಹಿತನ ಮಗ. ಇವ್ರ ತಂದೆಗೆ ನಾನು ಮಾತು ಕೊಟ್ಟಿದ್ದು.
2: ಮಾವ, ನನಗೆ ಈ ಮದುವೆ ಇಷ್ಟ ಇಲ್ಲ.
0: ಶ್ರೀಧರ್, ಏನ್ ಹೇಳ್ತಾ ಇದ್ದೀಯಪ್ಪ?
2: ಏನಿಲ್ಲ ಮಾವ, ನನ್ನ ಮೇಲೆ ಪ್ರೀತಿ ಇಲ್ಲದ ಈ ಮಾಲ್ತಿನ ನಾನು ಮದುವೆ ಆಗಲ್ಲ.
0: ಹಾಗೆ ಹೇಳ್ಬೇಡಪ್ಪ, ಅವಳಿಗೆ ವಿವೇಕ ಸಾಲದು, ಇನ್ನೂ ಮಗು.
2: ಇದು ವಿವೇಕದ ಪ್ರಶ್ನೆ ಅಲ್ಲ ಮಾವ. ಮಾಧವಗೂ ಮಾಲ್ತಿಗೂ ಎಷ್ಟು ಪ್ರೇಮ ಇದೆಯೋ ನಾನು ಬಲ್ಲೆ. ಅವರಿಬ್ಬರನ್ನು ಬೇರೆ ಮಾಡಕ್ಕೆ ನಾನು ಇಷ್ಟಪಡಲ್ಲ.
0: ಶ್ರೀಧರ್
2: ಅಂತೋಣಿ ಸರ್.
0: ಎಸ್,
2: ನಿಮ್ಮ ಹತ್ರ ಇದುವರೆಗೆ ಇದನ್ನು ಹೇಳಿಲ್ಲ.
0: ಪರವಾಗಿಲ್ಲ, ಅದೇನು ಹೇಳಬೇಕು ಅಂತಿದೆ ಹೇಳ್ಬಿಡಪ್ಪ. ಕಮಾನ್
2: ಮಾವ, ನಿಮ್ಮ ಹೆಂಡತಿ ನೀವು ಬಿಡೋದ ಕಾರಣ ಗೊತ್ತಿದೆಯೇ?
0: ಶ್ರೀಧರ್, ಆ ವಿಷಯ ನೆನಪಿಗೆ ತರಬೇಡ.
2: ನೆನಪಿಗೆ ಬರಲೇಬೇಕು ಮಾವ. ನಮ್ಮ ತಂದೆ ತಾನೇ ನಿಮ್ಮ ಸಂಸಾರ ವಿಚ್ಛೇದಕ್ಕೆ ಕಾರಣ, ಅವರೇ ತಾನೇ ನಿಮ್ಮಲ್ಲಿ ಸಂದೇಹದ ಬೀಜ ಬಿತ್ತಿದ್ದ.
0: ಅಲ್ಲ, ಸತ್ಯಾಂಶನೇ ಹೇಳಿದ್ದ.
2: ನಿಜವಾದ ಸಂಗತಿ ತಿಳಿಯೋ ಹೊತ್ತಿಗೆ ನೀವು ನಿಮ್ಮ ಹೆಂಡತಿನ ಮನೆಯಿಂದ ಹೊರಗೆ ಹಾಕಿದ್ರಿ. ಅದಕ್ಕೆ ತಪ್ಪು ಮಾಡಿದೆ ಅನ್ನೋ ಚಿಂತೆಯಲ್ಲಿದ್ದ ನಮ್ಮ ತಂದೆ, ತಾಯಿ ಪ್ರೀತಿಯಿಂದ ದೂರ ಮಾಡಿದ ಮಾಲ್ತಿನ ನಾನೇ ಮದುವೆ ಆಗಬೇಕು ಅಂತ ನನ್ನಿಂದ ಪ್ರಮಾಣ ಮಾಡಿಸ್ಕೊಂಡ್ರು, ನಿಮ್ಮಿಂದಲೂ ಪ್ರಮಾಣ ತಗೊಂಡ್ರು.
0: ನೀನ್ ಹೇಳೋದ್ ನಿಜ. ನಿನ್ ತಂದೆ ನಾಗಣ್ಣ ನಾನು ಮಹಾಪಾಪ ಮಾಡಿದೆ ಅಂತ ಆಗಾಗ ಹೇಳ್ತಾ ಇದ್ದ. ಆಗ ನನಗೊಂದು ಅರ್ಥವಾಗಿದೆ. ಕಾವೇರಿ, ಕಾವೇರಿ, ನನ್ನ ಅವಿವೇಕ ಕಾವೇರಿ ಬದುಕನ್ನೇ ಹಾಳು ಮಾಡ್ತು. ನಾನಿನ್ನು ಭೂಮಿ ಮೇಲೆ ಇರಬಾರ್ದು.
2: ಈ ಯೋಚನೆ ತಪ್ಪು ಮಾವ. ನಮ್ಮ ತಂದೆ ಯಾವ ಅಪರಾಧ ಮಾಡಿ ಸರಿಪಡಿಸೋಕೆ ಸಾಧ್ಯವಾಗದೆ ಸತ್ರು, ಅದನ್ನು ನಾನು ಸುಲಭವಾಗಿ ಸರಿಪಡಿಸ್ತೀನಿ.
0: ಅಂತೋಣಿ ಸರ್,
2: ನೀವು ಹೇಳಿ.
0: ಕಾಂಪೌಂಡ್ರೆ, ನನ್ನ ಕಾವೇರಿ ಬದುಕಿದ್ದಾನೆ, ನಿಮಗೆ ಗೊತ್ತೇ?
2: ಗೊತ್ತೇ ಅಂತ ಯಾಕೆ ಹೇಳ್ತೀರ? ನೀವು ಆಕೆನ ಮನೆಯಿಂದ ಹೊರಗೆ ಕಳಿಸಿದ ಮೇಲೆ ಸಾಯೋಕೆ ಸಿದ್ಧವಾಗಿದ್ದ ಆಕೆನ ತಡೆದು ಬುದ್ಧಿ ಹೇಳಿ ಉಳಿಸಿದವರು ಇವರೇ. 15 ವರ್ಷಗಳ ನಂತರ ಅಕಸ್ಮಾತ್ ಇಲ್ಲಿ ಸಂಧಿಸಿದರು. ಡಾಕ್ಟರ್ ಶ್ಯಾಮಲಾದೇವಿನೇ ಕಾವೇರಮ್ಮ.
0: ನನ್ನ ಕಾವೇರಿನೇ ಶ್ಯಾಮಲ.
1: ಶ್ರೀಧರ್, ಇಷ್ಟು ಜನರಿದ್ರು, ಇವರು ನನ್ನ ದೇವರು, ನನ್ನ ನಿಷ್ಕಳಂಕಿನಿ ಅಂತ ತಿಳಿಯೋ ಹಾಗೆ ಮಾಡಿದೆಯಲ್ಲ, ಇಷ್ಟೇ ಸಾಕು. ಇದರಿಂದ ನಿನ್ನ ಶ್ರಮ ಸಾರ್ಥಕವಾಗಿದೆ. ದೇವರಲ್ಲಿ ನಾನು ಪ್ರತಿನಿತ್ಯ ಕೇಳ್ತಿದ್ದುದು ಇದನ್ನೇ. ನನ್ನ ಆಸೆ ನೀನು ಪೂರೈಸಿದೆ. ನಾನಿವತ್ತು ಬಹಳ ತೃಪ್ತಳಾಗಿದ್ದೀನಿ.
0: ಕಾವೇರಿ, ನೀನು ಮಹಾಭಾಗ್ಯಶಾಲಿ. ಒಂದು ಸಾರಿ ನನ್ನ ಕ್ಷಮಿಸ್ತೆ ಅಂತ ಹೇಳ್ತೀಯ?
1: ಸ್ವಾಮಿ, ನೀವು ಕ್ಷಮೆ ಕೇಳಬಾರ್ದು. ವಿಧಿ ಜೊತೆಲಿ ಹೋರಾಡಬೇಕಿತ್ತು, ಹೋರಾಡ್ದೆ. ಅದನ್ನೆಲ್ಲ ಮರೆತು ಬಿಡಿ. ಈಗ ಮಾಲತಿನ ಮಾಧವನಿಗೆ ಕೊಟ್ಟು ಮದುವೆ ಮಾಡಿ ಅವಳು ಸಂತೋಷವಾಗಿರೋಕ್ ದಾರಿ ಮಾಡಿ.
3: ಇದೊಳ್ಳೆ ಪುಣ್ಯಸ್ಥಳ, ಇಷ್ಟೆಲ್ಲ ಆದ ಕಡೆಯಲ್ಲಿ ಮದುವೆ ಶಾಸ್ತ್ರನೂ ಆಗೋದು ಬಹಳ ಒಳ್ಳೇದು. ಅದಕ್ಕೇನೇನು ಬೇಕು ಅಪ್ಪಣೆ ಆದ್ರೆ ಎಲ್ಲ ನಾನೇ ಸಿದ್ಧ ಮಾಡ್ತೇನ್ರಿ.
4: ಹಾಗಾಗುಲ್ಲ ಹೊಂಬಳೇನರೆ, ಇರೋಳು ಒಬ್ಬಳು ಮಗಳು, ಅವರಿಷ್ಟು ಮಿತ್ರರು ಬಂಧು ಬಳಗ ಎಲ್ಲರೆದುರಲ್ಲೂ ವಿಜೃಂಭಣೆಯಿಂದ ಮದುವೆ ಮಾಡ್ಲಿ ಬಿಡಿ.